107.8 FM. Radio Sarang. Ega app nalu kuda labhya.

107.8 FM Radio Siren 107.8 FM Radio Siren ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇದನ್ನ ಸಾಕ್ರೆಟಿಸ್, ಅವನು ಬುದ್ಧಿವಂತ, ಅವನು ಗೊತ್ತಾ ಬುದ್ಧಿವಂತ ಇದ್ದೀನಿ ಅಂತ. ಆದರೆ ಎಂಥ ದೊಡ್ಡ ಮಾತು ಅಂದರೆ, ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ ಇದೆ ಗ್ರೀಸಲ್ಲಿ, ಒಂದು ಡೆಲ್ಫಿ ದೇವಸ್ಥಾನ ಅಂತ, ಡೆಲ್ಫಿ ದೇವಿ ದೇವಸ್ಥಾನ. ಅಲ್ಲಿ ಪ್ರತಿ ಭಾನುವಾರ ಎಲ್ಲರೂ ಕೂತ್ಕೋತಾ ಇದ್ರಂತೆ. ಪಂಡಿತರ ಗುಂಪಿಗೆ ಒರಾಕಲ್ ಅಂತ ಕರೀತಾರೆ. ಇವತ್ತು ಕಂಪನಿ ಹೆಸರಾಗಿದೆ ಅದು. ಒರಾಕಲ್ ಅಂದರೆ ಗ್ರೂಪ್ ಆಫ್ ವೈಸ್ ಪೀಪಲ್. ಸಾಕಷ್ಟು ಜನ ಬುದ್ಧಿವಂತರು ಭಾನುವಾರ ಹೋಗಿ ಕೂತ್ಕೊಂಡು ಈ ಪ್ರಪಂಚದ ಬಗ್ಗೆ ವಿಚಾರ ಮಾಡ್ತಿದ್ರಂತೆ. ಮರುದಿವಸ ಇಡೀ ಪ್ರಪಂಚದಲ್ಲಿ ಕೇಳ್ತಾ ಇದ್ರಂತೆ, ವಾಟ್ ಡಿಡ್ ಒರಾಕಲ್ ಸೇ ಯೆಸ್ಟರ್ಡೇ, ನಿನ್ನ ಒರಾಕಲ್ ಏನು ಹೇಳ್ತು ಅಂತ ಕೇಳ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿತ್ತು. ಅದರ ಮುಖ್ಯಸ್ಥ ಆಗಿದ್ದವನು ಸಾಕ್ರೆಟಿಸ್. ಈ ಒಂದು ದಿವಸ ಹೋಗಿಲ್ಲ ಇವನು. ಅಲ್ಲಿ ಪಂಡಿತರೆಲ್ಲ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಹೇಳಿದ್ರಂತೆ, ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಸಾಕ್ರೆಟಿಸ್ ಇಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಸಾಕ್ರೆಟಿಸ್ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಮನುಷ್ಯ ಅಂತ. ಪ್ಲೇಟೋಗೆ ಬಹಳ ಖುಷಿಯಾಗಿಬಿಡ್ತು, ಅವನ ಶಿಷ್ಯ ಅಲ್ಲ. ಓಡಿ ಬಂದು ಹೇಳಿದಂತೆ ಸಾಕ್ರೆಟಿಸ್ಗೆ, ಸಂತೋಷ, ಇವತ್ತು ಒರಾಕಲ್ ತೀರ್ಮಾನ ಮಾಡಿಬಿಟ್ಟಿದೆ. ಏನು ತೀರ್ಮಾನ ಮಾಡಿದೆ? ಸಾಕ್ರೆಟಿಸ್ ಇಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ಆನ್ ಅರ್ಥ್ ಅಂತ ಹೇಳಿದ್ದಾರೆ. ಪ್ರಪಂಚದ ಅವನೇ ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ ಅಂತ. ಮತ್ತೆ ಐ ಡೋಂಟ್ ನೋ ವಾಯ್ ಒರಾಕಲ್ ಡಸ್ ಲೈಕ್ ದಿಸ್. ಆ್ಯಕ್ಚುಲಿ ಐ ಡೋ ನಾಟ್ ನೋ, ಐ ಡೋ ನಾಟ್ ನೋ ಎನಿಥಿಂಗ್. ಅದು ಯಾಕೆ ಹಂಗೆ ತೀರ್ಮಾನ ಮಾಡಿದ್ರಪ್ಪ, ನನಗೇನು ಗೊತ್ತಿಲ್ಲ ಅಂತ ಸಾಕ್ರೆಟಿಸ್ ಅಂದಂತೆ. ಪ್ಲೇಟೋ ವಾಪಸ್ ಹೋದಂತೆ, ನೀವು ಹೇಳ್ತೀರಿ ಆತ ಅತ್ಯಂತ ಬುದ್ಧಿವಂತ ಅಂತ, ಅವನು ಹೇಳ್ತಾ ನನಗೇನು ಗೊತ್ತಿಲ್ಲ ಅಂತಾನೆ ಅಂತ. ಅದಕ್ಕೆ ಅವ್ರು ಹೇಳಿದ, ದಟ್ಸ್ ವೈ ಹಿ ಈಸ್ ದಿ ವೈಸೆಸ್ಟ್ ಮ್ಯಾನ್ ಅಂದ್ರಂತೆ. ಎಷ್ಟು ಚಂದ ಅಲ್ಲ, ಅದಕ್ಕೆ ಅವನು ಬುದ್ಧಿವಂತ ಅಂತ. ಅವನು ತಾನು ಬುದ್ಧಿವಂತ ಅಂತ ಹೇಳಿದ್ರೆ ಬುದ್ಧಿವಂತ ಆಗ್ತಿರ್ಲಿಲ್ಲ.

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಈ ಪರಂಪರೆ ಬಂದದ್ ನೋಡಿ ಹೇಗಿದೆ. ಶ್ರೀನಾಥ ಮುನಿಗಳಿಂದ ಪುಂಡರೀಕಾಕ್ಷರವರಿಗೆ, ಪುಂಡರೀಕಾಕ್ಷರಿಂದ ಮಣಕ್ಕಾಲ್ ನಂಬಿ ಅನ್ನುವಂಥ ರಾಮಮಿಶ್ರರಿಗೆ, ರಾಮಮಿಶ್ರರಿಂದ ಯಾಮುನಾ ಮೂರ್ತಿಗಳಿಗೆ. ಅದು ಯಾಮುನಾ ಮುನಿಗಳು ಅಂತ ಕರೀತಾರೆ ಅವ್ರನ್ನ. ಯಾಮುನ ಮುನಿಗಳು ಬಹು ದೊಡ್ಡ ಹೆಸರು. ಆ ಬಂದಾಗ ಆ ಹೊತ್ತಿಗೆ ರಾಮಾನುಜಾಚಾರ್ಯರ ಅವತಾರ ಆಯಿತು. ಕ್ರಿಸ್ತಶಕ 1017 ಇಸ್ವಿ ಪಿಂಗಳ ಸಂವತ್ಸರ, ಚೈತ್ರ ಮಾಸ ಶುಕ್ಲ ಪಕ್ಷ, ಆರಿದ್ರ ನಕ್ಷತ್ರ, ಪಂಚಮಿ ತಿಥಿ, ಗುರುವಾರ ಶ್ರೀ ಪೆರಂಬದೂರಲ್ಲಿ ಜನಿಸಿದರು. ಈಗ ಶ್ರೀ ಪೆರಂಬದೂರು ಮದ್ರಾಸ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬರ್ತೆ. ಶ್ರೀ ಪೆರಂಬೂರು ಮೊದಲು ಗುರುತಿಡದ ಜನ ಅದನ್ನು ರಾಮಾನುಜಾಚಾರ್ಯ ಹುಟ್ಟಿದ ಜಾಗ ಅಂತ, ಆದರೆ ಇತ್ತೀಚೆಗೆ ಸ್ವಲ್ಪ ಹೆಸರು ಬದಲಿ ಆಗಿಬಿಟ್ಟಿದೆ. ಅದು ಜನ ಅದು ನೆನಪಿಡೋದು ಬೇರೆ ರೀತಿಯಿಂದ ನೆನಪಿಡ್ತಾರೆ. ಆ ಜಾಗದಲ್ಲೇ ರಾಜೀವ್ ಗಾಂಧಿ ಅಸಾಸಿನೇಷನ್ ಆದದ್ದು ಅಂತ. ನಾನು ಇಷ್ಟು ಗುಕ್ ಆಗಿಬಿಡ್ತು. ನನಗೆ ನಾನು ಹೋಗ್ತಿರ್ಬೇಕಾದ್ರೆ ಡ್ರೈವರಿಗೆ ಹೇಳಿದೆ, ಶ್ರೀ ಪೆರಂಬೂರಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಡು, ನೋಡ್ಕೊಂಬರ್ಬೇಕು ಅಂತಂದೆ. ಹ್ಞೂ ಸರ್ ಅಂದ. ಸೀದಾ ಕರ್ಕೊಂಡೋಗಿ ಇದ್ರ ಮುಂದೆ ನಿಲ್ಲಿಸ್ಬಿಟ್ಟ. ಇದೆಲ್ಲೇ ದೇವಸ್ಥಾನ ಅಂದೆ. ಇದೇ ಸರ್ ಫೇಮಸ್ ಇಲ್ಲಿ ಅಂದ. ನಾ ಇದೆ, ನೀನು ಹಣೆಬಾರದು, ನಾನೇನು ಮಾಡಲಿ ಅಂದರೆ. ಹೇಗಾಗಿದೆ ಅಂದರೆ, ಯಾವುದೋ ಒಂದು ಘಟನೆ ಎಷ್ಟೊಂದು ಮರೆಸಿಬಿಡುತ್ತದೆ ಜನನ ಅಂತ. ವಿಸ್ಮೃತಿ ಅಂದರೆ ಇದೇನೆ. ಅಲ್ಲಿ ಹುಟ್ಟಿದವರು ಮಧ್ಯಾಹ್ನ, ಅದು ತಾರೀಖು ಪ್ರಕಾರ ಹೇಳೋದಾದರೆ 10 ಏಪ್ರಿಲ್ 1017 ಮಧ್ಯಾಹ್ನ 12 ಗಂಟೆಗೆ ಹುಟ್ಟಿದರು ಅಂತ. ಅವ್ರ ತಂದೆ ಹೆಸರು ಕೇಶವ ಸೋಮಯಾಜಿ ಅಂತ. ಯಾವ ಮನೆತನದಲ್ಲಿ ಸೋಮಯಾಜಿ ಯಾಗಗಳನ್ನು ಮಾಡ್ತಾ ಇದ್ರು ಅವನ್ನೆಲ್ಲ ಸೋಮಯಾಜಿಗಳು ಅಂತ ಕರೆಯೋ ಪದ್ಧತಿ, ಕೇಶವ ಸೋಮಯಾಜಿಗಳು ಅಂತ. ಇವರ ಹೆಂಡತಿ ಕಾಂತಿಮತಿ ಅಂತ. ಕಾಂತಿಮತಿ ಅನ್ನೋರು ಶ್ರೀ ಶೈಲಪೂರ್ಣರು ಅಂತ ಇದ್ರು. ಅವ್ರಿಗೆ ತಿರುಮಲೆ ನಂಬಿ ಅಂತ ಇದ್ರು. ತಿರುಮಲದಲ್ಲೇ ಇರೋರು ಅವರು. ದಯವಿಟ್ಟು ಗಮನಿಸಿ, ಇವತ್ತಿನ ತಿರುಮಲೆ ವಿಚಾರ ಮಾಡಬೇಡಿ. 1000 ವರ್ಷಗಳ ಹಿಂದೆ ತಿರುಮಲೆ ಹೇಗಿತ್ತು ಅಂತ. ಮುಂದೆ ಆ ಪುಸ್ತಕ ಓದ ನನಗಂತೂ ಭ್ರಮೆ ಆಗ್ಬಿಡ್ತು. ಏನೂ ಇರಲಿಲ್ಲಂತ್ರಿ ಅಲ್ಲಿ, ತುಳಸಿ ಇರಲಿಲ್ಲ. ಇವ್ರು ಹೋಗಿ ತಿರುಮಲೆ ನಂಬಿಗಳು ಹೋಗಿ ತುಳಸಿ ತೋಟ ಮಾಡಿ ಹೂ ಮಾಡಿ ಒಳಗಡೆ ಹೋಗಿ ಕೂತ್ಕೋಬೇಕಾದ್ರೆ ಮುಂದೆ ತಾವೇ ವಿಗ್ರಹದ ಮುಂದೆ ಕೂತ್ಕೊಂಡು ಮಾಲೆ ಮಾಡಿ ಹಾಕಿ ಬರ್ತಿದ್ರಂತೆ. ಅಂದರೆ ಯಾರೂ ಇಲ್ಲ ಜನ ಅಲ್ಲಿ ಬೆಟ್ಟದ ಮೇಲೆ. ಆ ಥರದ ಕಾಲದಲ್ಲಿ ತಿರುಮಲೆ ನಂಬಿ ಅಂತ ಹೆಸರು ಅವ್ರು. ತಿರುಮಲೆದಲ್ಲೇ ಇರೋವಂಥವ್ರು. ಅವ್ರ ಹೆಸರು ಶ್ರೀಶೈಲ ಪೂರ್ಣರು ಅಂತ. ಅವರ ತಂಗಿ ಈಕೆ ಕಾಂತಿಮತಿ, ಮತ್ತು ಯಾಮುನಾಚಾರ್ಯರ ಮೊಮ್ಮ

ಆ ಹುಡುಗನಿಗೆ ಇಳೆಯ ಪೆರುಮಾಳ್ ಅಂತ ಹೆಸರಿಟ್ರಂತೆ. ಇಳೆಯ ಪೆರುಮಾಳ್ ಅಂದರೆ ಲಕ್ಷ್ಮಣ ಅಂತ, ಲಕ್ಷ್ಮಣ ಅಂತ ಹೆಸರು, ಇಳೆಯ ಪೆರುಮಾಳ್ ಅಂತ. ಅದನ್ನು ಸಂಸ್ಕೃತದಲ್ಲಿ ರಾಮಾನುಜ ಅಂತ, ರಾಮನ ಅನುಜ ಶಿಷ್ಯ ರಾಮಾನುಜ ಅಂತ, ಲಕ್ಷ್ಮಣ ಅಂತ ರಾಮಾನುಜ ಅಂತ ಹೆಸರಿಟ್ರು. ಸ್ವಲ್ಪ ದಿವಸದಲ್ಲ ಮಗು ಬೆಳ್ಕೊಂಡು ಹೋದಾಗೆ ಆ ಶೀರ್ಬೆರಂಬದೂರಲ್ಲಿ ಜ್ಞಾನಿಗಳು ಜ್ಯೋತಿಷಿಗಳು ಯಾರಿದ್ದರೋ ಅವರಿಗೆಲ್ಲ ಇವರ ಮುಖದಲ್ಲಿ ಲಕ್ಷ್ಮಣನ ಆದಿಶೇಷನ ಲಕ್ಷಣಗಳು ಕಾಣಿಸೋಕೆ ಶುರು ಆಯ್ತಂತೆ. ನಮ್ಗೆ ಗೊತ್ತಿದ್ದ ಹಾಗೆ, ತಾವು ಕೇಳಿದ ಹಾಗೆ, ಆದಿಶೇಷ, ಲಕ್ಷ್ಮಣ, ಬಲರಾಮ, ಹೀಗೆ ಆದಿಶೇಷ, ಲಕ್ಷ್ಮಣ, ಬಲರಾಮ ಇಲ್ಲ ಒಂದು ಅವತಾರ, ಆದಿಶೇಷನ ಅವತಾರಗಳು ಅಂತ. ಹಾಗೆ ರಾಮಾನುಜರು ಕೂಡ ಆದಿಶೇಷನ ಅವತಾರ ಅಂತ ಹೇಳಿ ಶ್ರೀಪೆರಂಬದೂರಲ್ಲಿ ಭಾವನೆ ಬಂತು.

0: रेडियो सारंग 107.8 FM
1: ವೇದಗಳಲ್ಲಿ ಹೇಳೋ ಕ್ರಮದಂತೆ ಆಯಾ ಕಾಲದಲ್ಲಿ ಮಗುಗೆ ಏನೇನಾಗಬೇಕು, ಅನ್ನಪ್ರಾಶನ, ಚೌಲ ಮತ್ತು ಉಪನಯನ ಎಲ್ಲ ಕ್ರಿಯೆಗಳನ್ನು ಕೇಶವ ಸ್ವಾಮೀಜಿಗಳು ಮಾಡಿದರು. 8ನೇ ವರ್ಷಕ್ಕೆ ವೇದಾಧ್ಯಯನ ಶುರುವಾಯಿತು. ಮುಂದೆ 8 ವರ್ಷ ಸತತವಾಗಿ ವೇದಾಧ್ಯಯನ ಮಾಡಿ 16 ವರ್ಷ ಆಗೋದ್ರೊಳಗೆ ಎಲ್ಲ ವೇದಾಂಗಗಳ ಕರತಲ ಮೂಲಕ ಆಗಿತ್ತು. ಅವರಿಗೆ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ರು. ಅಧ್ಯಯನ ಆದಮೇಲೆ ಅವಾಗೆಲ್ಲ 16 ಅಂದರೆ ಭಾಳ ವಯಸ್ಸು, ಮದುವೆಗೆ ಅಪ್ಪ ಅಮ್ಮ ವಿಚಾರ ಮಾಡಿದರು.

ಹುಡುಗನಿಗೆ 16 ವರ್ಷ ಆಯಿತು, ಬೇಗ ಮದುವೆ ಮಾಡಬೇಕು ಅಂತ ಹೇಳಿ ಅಪ್ಪನ ಒತ್ತಾಯ, ಕೇಶವ ಸ್ವಾಮೀಜಿ ಒತ್ತಾಯ ಮಾಡಿ ತಂಜಮಾಂಬೆ ಅಂತ ಕೆಲವು ಪುಸ್ತಕದಲ್ಲಿ ಬರೀತಾರೆ, ಮತ್ತು ಭಾಳಷ್ಟು ಹೆಸರು ರಕ್ಷಾಂಬ ಅಂತ, ತಂಜಮಾಂಬೆ ಅಥವಾ ರಕ್ಷಾಂಬ ಅನ್ನೋ ಹುಡುಗಿನ ಮದುವೆ ಮಾಡಿದರು ರಾಮಾನುಜಾಚಾರ್ಯರಿಗೆ. ಮದುವೆ ಆದ ಸ್ವಲ್ಪ ದಿವಸಕ್ಕೆ ತಂದೆ ಸ್ವಾಮೀಜಿ ತೀರ್ಕೊಂಡ್ರು. ಮುಂದೆ ವೇದಾಧ್ಯಯನ ಮಾಡಬೇಕು, ವೇದಾಂತ ತಿಳ್ಕೊಳ್ಬೇಕು ಅಂತ ಆಸೆ ಅಲ್ಲ, ಎಲ್ಲಿ ಹೋಗಬೇಕು? ಶ್ರೀಪರಂಬೋದರದಲ್ಲಿ ಇದ್ದಾರೆ ಇವರು. ಅಲ್ಲಿಂದ 33 ಕಿಲೋಮೀಟರ್ ದೂರ ಇರುವಂಥದ್ದು, ಆವಾಗ ಕಾಂಚೀಪುರ ಅಂದರೆ ಬಹಳ ದೊಡ್ಡದು ವಿಶ್ವವಿದ್ಯಾಲಯ ಇದ್ದ ಹಾಗೆ, ಅಲ್ಲಿಗೆ ಹೋಗೋಣ ಕಲಿಯೋದಕ್ಕೆ ಅಂತ. ಯಾರ ಕಡೆ ಕಲಿಯಬೇಕು ನೋಡಿ, ಆವಾಗ ಕಲಿಯೋ ಹಸಿವಿತ್ತಲ್ಲ, ಹುಡ್ಕೊಂಡು ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತ. ಕಾಂಚೀಪುರಂಗೆ ಹೋದರೆ ಅಲ್ಲಿ ಏಕದಂಡಿ ಸನ್ಯಾಸಿ ಒಬ್ಬರಿದ್ದಾರೆ, ಅದ್ವೈತ ಮತದವರು, ಯಾದವ ಪ್ರಕಾಶ್ ಅಂತ ಅವ್ರ ಹೆಸರು. ಅವರೊಬ್ಬರೇ ವೇದಾಂತದಲ್ಲಿ ತುಂಬ ಗಟ್ಟಿಯಾಗಿರುವಂಥವ್ರು. ಅಲ್ಲಿ ಹೋಗಿ ವೇದಾಧ್ಯಯನ ಮಾಡಿ ನೀವು ಅಂತ ಹೇಳಿದ್ರಂತ. ಇವ್ರು ಹೋದರು ಅಲ್ಲಿ ಕಾಂಚೀಪುರಕ್ಕೆ, ಹೋಗಿ ಸಂಸಾರ ಸಮೇತ ಹೋಗಿ ಅಲ್ಲಿ ಮನೆ ಮಾಡಿಕೊಂಡಿದ್ರು. ಅಲ್ಲಿ ಹೋಗಿ ಮೀಟ್ ಭೇಟಿಯಾಗಿ ಗುರುಗಳನ್ನ ಭೇಟಿ ಮಾತಾಡಿಸಿದರು. ಗುರುಗಳು ಹುಡುಗನ ಮುಖ ನೋಡಿದರು, ಭಾರಿ ಮುಖದ ಮೇಲೆ ಕಳೆ ಇದೆ, ತೇಜಸ್ಸಿದೆ, ಆಯಿತು ಶಿಷ್ಯನಿಗೆ ಹೇಳಬೇಕು, ವೇದಾಂತ ಅದ್ವೈತ ವೇದಾಂತವನ್ನು ಕಲಿಸಬೇಕು ಅಂತ ಶುರು ಮಾಡಿದರು. ಇದು ಹೇಗಿದೆ ನೋಡಿ, ಗುರುಗಳು ಅದ್ವೈತ ವೇದಾಂತಿಗಳು, ಮಗ ಶ್ರೀವೈಷ್ಣವ ಪಂಥಕ್ಕೆ ಸೇರಿದವರು ಇವು ಶಿಷ್ಯ. ಎಲ್ಲಿವರೆಗೂ ಹೊಂತು ಹೊಂತು, ಒಂದು ಹಂತಕ್ಕೆ ಬಂದಾಗ ಹೊಂದಲಿಲ್ಲ, ಅದು ಭಿನ್ನಾಭಿಪ್ರಾಯ ಬರೋಕ್ಕೆ ಶುರು ಆಯಿತು. ಎಷ್ಟೋ ಬಾರಿ ಪಾಠ ಮಾಡುವಾಗ ಗುರುಗಳು ಇವನ ಮುಖ ನೋಡ್ತಿದ್ರಂತೆ ವಿದ್ಯಾರ್ಥಿದು, ಅವನಿಗೇನು ಪ್ರಶ್ನೆ ಕೇಳಿಬಿಡ್ತಾನೋ ಅಂತ ಹೆದರಿಕೆ. ಆ ಥರದ ಹೆದರಿಕೆಯಲ್ಲಿ ಗುರುಗಳು ಪಾಠ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದೊಂದು ವಿಚಿತ್ರ ಪ್ರಸಂಗ, ನನಗೆ ಭಾಳ ವಿಚಿತ್ರ ಅನಿಸೋದು. ನನಗೆ ಈ ಸಂಸ್ಕೃತ ಪಂಡಿತರು ವಿದ್ವಾಂಸರಿದ್ದರೆ ಅವರು ದೆವ್ವ ಬಿಡಿಸ್ತಾರೆ ಅನ್ನೋ ಗೊತ್ತಿಲ್ಲ, ಅದೊಂದು ನಂಬಿಕೆ ಇತ್ತಂತೆ. ಅಲ್ಲಿ ಕಾಂಚೀಪುರದ ಅರಸನ ಮಗಳಿಗೆ ಬ್ರಹ್ಮರಾಕ್ಷಸ ಹಿಡ್ಕೊಂಡಿತ್ತಂತೆ. ಬ್ರಹ್ಮರಾಕ್ಷ ಹಿಡ್ಕೊಂಡಾಗ ಬಿಡಿಸೋದು ಯಾರು, ವೇದ ಪ್ರಕಾಶ ಯಾದವ ಪ್ರಕಾಶರೇ ಬಿಡಿಸ್ಬೇಕು, ಮಹಾಜ್ಞಾನಿಗಳವರೇ ಅಂತ ಹೇಳಿ ಆ ಬ್ರಹ್ಮರಾಕ್ಷಸ ಹಿಡ್ಕೊಂಡಂಥ ಹುಡುಗಿಯನ್ನು ಕರ್ಕೊಂಡು ಬಂದ್ರಂತೆ ಇವ್ರ ಕಡೆ ಯಾದವ ಪ್ರಕಾಶ್ ಕಡೆಗೆ. ಇವ್ರು ಬಿಡಿಸ್ತೀನಿ ನಾನು, ನನಗೆಲ್ಲ ಗೊತ್ತಿದೆ, ಒಂದು ವಿಶೇಷವಾದ ಮಂತ್ರ ಇದೆ, ರಾಕ್ಷೋಘ್ನ ಅನ್ನುವಂಥ ಮಂತ್ರ ಇದೆ, ಆ ಮಂತ್ರದಿಂದ ಬ್ರಹ್ಮರಾಕ್ಷಸ ಓಡಿಸ್ತೇನೆ ಅಂತ ಹೇಳಿದರು. ರಾಜ ಮಗಳನ್ನು ಕರ್ಕೊಂಡು ಬಂದ, ಆದರೆ ಯಾವ ಮಂತ್ರ ಹೇಳಿದರೂ ಅದು ಬ್ರಹ್ಮರಾಕ್ಷಸ ಹೋಗಲಿಲ್ಲ. ಕೊನೆಗೆ ಇವರು ರಾಕ್ಷೋಘ್ನ ಮಂತ್ರ ಹೇಳಿ ನೀರು ಸಿಂಪಡಿಸಿದರಂತೆ. ಸಿಂಪಡಿಸಿದಾಗ ಬ್ರಹ್ಮರಾಕ್ಷಸ ಇನ್ನೂ ಜೋರಾಗಿ ಗಗಯಿಸಿ ನಗೋಗಿ ಶುರು ಮಾಡ್ತಂತೆ. ನಕ್ಕ ಬಿಟ್ಟು ಹೇಳ್ತಂತೆ, ಇದು ಭಾಳ ನನಗೆ ತಮಾಷೆ ಅನಿಸೋದಿದ್ದು. ರಾಕ್ಷಸ ಹೇಳ್ತಂತೆ, ನೀ ಏನು ಮಂತ್ರ ಹೇಳಿದೆಲ್ಲ, ಎಲ್ಲ ಮಂತ್ರ ನನಗೆ ಬರ್ತಾವೆ. ಇದು ನೋಡಿ, ಭಾಳ ಮಂತ್ರ ಕಲ್ತ್ರೆ ಹಂಗಾಗ್ಬಿಡ್ತಾರೇನೋ ಅನಿಸ್ಬಿಡ್ತು ಒಂದ್ಸಲ ನನಗೆ. ಅದು ಹೇಳ್ತಂತೆ, ನಿನಗೇನು ಮಂತ್ರ ಹೇಳಿದೆಲ್ಲ ಎಲ್ಲ ಮಂತ್ರ ನನಗೆ ಬರ್ತದೆ, ಅದಲ್ಲದೆ ನನ್ನ ಪೂರ್ವ ಚರಿತ್ರೆ ನಿನಗೆ ಗೊತ್ತದೇನೋ, ಏನಾದರೂ ನಿನ್ನ ಚರಿತ್ರೆ ನನಗೆ ಗೊತ್ತಿದೆ, ನನ್ನ ಮಂತ್ರ ಹಾಕಿದಲ್ಲ ನನ್ನ ಮೇಲೆ, ನಿನ್ನ ಚರಿತ್ರೆ ಪೂರ್ತಿ ಗೊತ್ತಿದೆ ನನಗೆ. ನೀನು ಹೋದ ಜನ್ಮದಲ್ಲಿ ಒಂದು ಹುತ್ತದ ಹತ್ರ ಉಡ ಆಗಿದ್ದೆ, ಉಡ ಅಂತಂದು ಪ್ರಾಣಿ ಇದೆಯಲ್ಲ, ಉಡ ಆಗಿದ್ದೆ ನೀನು, ಹುತ್ತದ ಹತ್ರ ಇರ್ತಾ ಇದ್ದೆ. ಒಂದು ದಿವಸ ಒಬ್ಬ ವೈಷ್ಣವ ಬಂದ, ಅಲ್ಲಿ ಊಟ ಮಾಡಿ ಆ ಎಲೆಯನ್ನು ಹುತ್ತದ ಹತ್ರ ಬಿಸಾಕಿ ಹೋದ. ಅದಕ್ಕೆ ಅಂಟಿದಂಥ ಅಗಳು ತಿಂದೆಯಲ್ಲ ನೀನು, ಅದಕ್ಕೆ ಈ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿ ಹುಟ್ಟಿದ್ಯಾ ನೀನು ಅಗಳು ತಿಂದದ್ದಕ್ಕೆ. ನಾನೇನು ಮಾಡಿದೆ, ಹಿಂದಿನ ಜನ್ಮದಲ್ಲಿ ಹೋಮ ಯಜ್ಞ ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಆ ತಪ್ಪು ಮಾಡಿದ್ದರಿಂದ ನಾನು ಬ್ರಹ್ಮರಾಕ್ಷಸ ಆಗಿದ್ದೇನೆ. ಎಷ್ಟು ಚಂದ ವಾರ್ನಿಂಗ್ ಅಲ್ಲ ಇದು, ಯಜ್ಞ ಮಾಡುವಾಗ ಹೋಮ ಮಾಡುವಾಗ ತುಂಬ ಎಚ್ಚರ ಆಗಿರಬೇಕು ಅಂತ. ಇಲ್ಲದೆ ಹೋದರೆ ಏನಾಗ್ತದೆ ಅಂತ ಹೇಳ್ತದೆ ಅದು. ನಾನು ಹಾಗಿರೋದ್ರಿಂದ ನಾನು ಬ್ರಹ್ಮರಾಕ್ಷಸ ಆಗಿದ್ದೀನಿ, ಈ ಅವಸ್ಥೆ ಬಂದಿದೆ ಅಂಥೇಳಿ ನಿನ್ನಿಂದ ನನ್ನ ಮೈಯಲ್ಲಿ ಸೇರಿಕೊಂಡಂಥ ಬ್ರಹ್ಮರಾಕ್ಷಸ ನಾನಿದ್ದೀನಲ್ಲ, ನಾನು ಓಡಿಸೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೊತೆಗಿದ್ದಾರಲ್ಲ ಅದು ಬೇರೆ, ನಿನ್ನ ಜೊತೆಗಿದ್ದಾರಲ್ಲ ಅವ್ರು ಬೇಕಾದ್ರೆ ಓಡಿಸ್ಬೋದು ನನ್ನ. ಅವ್ರೇನು ಮಾಡಬೇಕು, ಅವ್ರು ಏನು ಮಾಡಬೇಕಾಗಿಲ್ಲ, ಅವ್ರ ಪಾದ ತೊಳೆದು ಆ ನೀರು ನನ್ನನ್ನು ಸಿಡಿಸಿದ್ರೆ ಸಾಕು, ನಾನು ಹೋಗ್ಬಿಡ್ತೀನಿ ಅಂತ. ಇವರದು ವ್ಯವಸ್ಥೆ ಮಾಡಿದವರಲ್ಲ ಇವರು. ಆ ರಾಜ ಹೇಳಿದ, ಮರ ನೀನು ಓಡಿಸ್ಬಿಡ್ರಪ್ಪ, ನೀವೇ ಓಡಿಸ್ರಿ ಅದನ್ನು ಅಂತ. ಗುರುಗಳು ನೋಡಿದ್ರು ಮುಖ ಇವರು, ಆಯ್ತು ನೀನಾದರೂ ಮಾಡು, ಪ್ರಯತ್ನ ಮಾಡು. ಗುರುಗಳಿಗೆ ಏನು ಅಂದರೆ, ನಾನೇ ಸೋತಿದ್ದೀನಿ, ನೀವೇನೇನು ಗೆಲ್ತಾನೆ ಅಂತ. ಇವರು ಕಾಲು ತೊಳೆದ್ರು, ಆ ಪಾದ ತೊಳೆದಂಥ ನೀರನ್ನು ಆ ಮುಖಕ್ಕೆ ಸಿಂಪಡಿಸಿದ್ರು, ಆ ಕ್ಷಣದಲ್ಲಿ ಬ್ರಹ್ಮರಾಕ್ಷಸ ಹೋಗ್ಬಿಡ್ತು. ಹೋದ ತಕ್ಷಣ ರಾಜನಿಗೆ ಭಾರಿ ಖುಷಿಯಾಯಿತು, ಮಗಳಿಗೆ ಬಂದಂಥ ಬ್ರಹ್ಮರಾಕ್ಷಸ ಬಿಟ್ಟು ಹೋಯ್ತಲ್ಲ ಅಂತ ಹೇಳಿ ಇವ್ರನ್ನ ಕುರ್ಚಿ ಮೇಲೆ ಕೂಡಿಸಿ ಬಂಗಾರದ ನಾಣ್ಯಗಳಿಂದ ಅಭಿಷೇಕ ಮಾಡಿದ್ದಂತೆ. ಇವರೇನು ಮಾಡಿದರು, ಅಭಿಷೇಕ ಮಾಡಿದ ನಾಣ್ಯಗಳನ್ನೆಲ್ಲ ಎತ್ಕೊಂಡು ಗುರುಗಳಿಗೆ ಕೊಟ್ಟರು, ನಿಮಗೆ ಇದು ಅಂತ ಹೇಳಿ. ಬಂಗಾರ ಕೊಟ್ಟರು ಕೂಡ ಯಾದವ ಪ್ರಕಾಶರಿಗೆ ಸಂಕಟ ಕಮ್ಮಿ ಆಗಲಿಲ್ಲ, ಸಿಟ್ಟು ವಿಪರೀತ ಆಯಿತು.
ಈರ್ಷೆ ಆಯಿತು, ನನಗೆ ಮಾಡಲಾರದ ನನ್ನ ಶಿಷ್ಯ ಮಾಡಿಬಿಟ್ನಲ್ಲ, ನಾಳೆ ಹೀಗೆ ಮುಂದುವರೆದ್ರೆ ನನ್ನ ಪ್ರಭಾವ ಕಮ್ಮಿ ಆಗಿಬಿಡುತ್ತೆ, ಅವಂದೇ ಜಾಸ್ತಿ ಪ್ರಭಾವ ಆಗ್ತದೆ ಅಂತ. ಆ್ಯಕ್ಚುಯಲ್ ನಮ್ಮಲ್ಲಿ ಒಂದು ಮಾತಿದೆ, ಶಿಷ್ಯಾದಿ ಛೇತ್ ಪರಾಜಯಂ ಅಂತ. ಶಿಷ್ಯ ನಮಗಿಂತ ದೊಡ್ಡವನಾದರೆ ಹೆಚ್ಚು ಸಂತೋಷ ಆಗುತ್ತೆ ಅಂತ. ಇಲ್ಲಿ ಯಾಕೋ ರಿವರ್ಸ್ ಆಯ್ತದೆ, ಶಿಷ್ಯ ಚೆನ್ನಾಗಿದ್ದ ಹಾಗೆ ಅವ್ರ ದುಃಖ ಜಾಸ್ತಿ ಆಯಿತು, ಸಂಕಟ ಶುರು ಆಯಿತು, ಈರ್ಷೆ ಶುರು ಆಯಿತು. ಈ ಹೊತ್ತಿಗೆ ಏನಾಯಿತು ಅಂದರೆ, ರಾಮಾನುಜರ ಚಿಕ್ಕಮ್ಮನ ಮಗ ದ್ಯುತಿಮತಿ ಅಂತ, ಕಾಂತಿಮತಿ ಇವ್ರ ತಾಯಿ, ಆಕೆ ತಂಗಿ ದ್ಯುತಿಮತಿ ಅಂತ, ಅವ್ರ ಮಗ ಗೋವಿಂದ ಅನ್ನೋ ಹುಡುಗ ಬಂದು ಸೇರ್ಕೊಂಡ ಇವ್ರ ಜೊತೆಗೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಅವನು ಕ್ಲಾಸಿಗೆ ಬರದೇ ಹೋದಾಗ, ತರಗತಿಗೆ ಬರದೇ ಹೋದಾಗ ಇನ್ನು ಊರಲ್ಲೇ ಹೇಳ್ಕೊಂಬರ್ತಾನೆ ಇವನು ನನ್ನ ಬಗ್ಗೆ ಅಂತ ಚಿಂತೆ ಶುರುವಾಯಿತು. ಆದ್ದರಿಂದ ಅವನು ಹೇಗಾದರೂ ಮಾಡಿ ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು ಪ್ಲ್ಯಾನ್ ಹಾಕಿದ್ರಂತೆ. ಉತ್ತರ ಭಾರತ ಪ್ರವಾಸಕ್ಕೆ ಹೋಗೋದು, ಎಲ್ಲರೂ ಶಿಷ್ಯರೆಲ್ಲ ಸೇರಿ ಹೋಗೋದು. ಗಂಗಾ ನದಿ ಸ್ನಾನಕ್ಕೆ ಹೋದಾಗ ಪ್ರವಾಹ ತುಂಬ ಜಾಸ್ತಿ ಇರುತ್ತೆ, ಅಲ್ಲಿ ತಳ್ಳಿಬಿಡೋದು ಅವನ, ಹೋಗ್ಬಿಡ್ತಾನೆ. ದೂರ ಇದ್ದರೆ ಗೊತ್ತೂ ಆಗಲ್ಲ ಏನಾಯಿತು ಅಂತ ಹೇಳಿ ಅವನು ಹಾಕೊಂಡ್ಬಿಡ್ಬೇಕು ಅಂತ ಪ್ರಯಾಣ ಮಾಡಿಕೊಂಡು ಹೊರಡೋಣ ಪ್ರವಾಸಕ್ಕೆ ಅಂತ ವಿಚಾರ ಮಾಡಿದರು. ಆ ಯಾದವ ಪ್ರಕಾಶರ ಅತ್ಯಂತ ಆತ್ಮೀಯ ಶಿಷ್ಯ ಒಬ್ಬ ಇದ್ದ ಅವರಿಗೆ, ಅವನ ಮೂಲಕ ಗೋವಿಂದಕ್ಕೆ ಗೊತ್ತಾಯ್ತು ಇದು. ರಾಮಾನುಜರು ತಮ್ಮ ಇದ್ದಾರಲ್ಲ, ಗೋವಿಂದಕ್ಕೆ ಗೊತ್ತಾಯ್ತು ಹಿಂಗೆ ಪ್ಲ್ಯಾನ್ ಇದೆ ಅಂತ. ರಾಮಾನುಜರನ್ನು ಕರೆಸಿದರು ಗುರುಗಳು. ನೋಡಪ್ಪ, ನನ್ನ ಅತ್ಯಂತ ಶ್ರೇಷ್ಠ ಶಿಷ್ಯ ನೀನೇ, ನಿನ್ನಂಥ ಶಿಷ್ಯ ಜಗತ್ತಿನಲ್ಲಿ ಎಲ್ಲೂ ಸಿಕ್ಕಿಲ್ಲ ನನಗೆ. ನಾನೊಂದು ತೀರ್ಮಾನ ಮಾಡಿದ್ದೀನಿ, ಭಾರತ ವರ್ಷದಲ್ಲಿ ಪ್ರಯಾಗ ಕ್ಷೇತ್ರ ಬಹಳ ದೊಡ್ಡದು, ಅದು ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅಂತದೆ, ಪುಣ್ಯಪ್ರದ ಅದು. ಆದ್ದರಿಂದ ನೀನು ನಮ್ಮ ಜೊತೆಗೆ ಬಂದ್ಬಿಡು, ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ, ಗಂಗಾ ನದಿ ಸ್ನಾನ ಆಗ್ತದೆ ಅಂದರು. ಗುರುಗಳು ಕರೀತಾರೆ ಅಂತ ಹ್ಞೂ ಅಂದರು. ಇವರು ಜೊತೆಗೆ ಹೊರಟರು, 16 ಜನ ಶಿಷ್ಯರು, ಗುರುಗಳು ಎಲ್ಲರೂ ಹೊರಟರು. ನಡ್ಕೊಂಡು ಹೋಗ್ಬೇಕು, ಅವಾಗೆಲ್ಲ ಹೋದರೆ ವರ್ಷಗಟ್ಟಲೆ ನಡ್ಕೊಂಡು ಹೋಗಬೇಕು. ಹಾಗೆ ನಡೀತಾ ನಡೀತಾ ನಡೀತಾ ಹೋದ್ರಂತೆ ಎಷ್ಟೋ ತಿಂಗಳುಗಳು ನಡೆದ ಮೇಲೆ ವಿಂಧ್ಯ ಪರ್ವತದ ಕಾಡುಗಳಲ್ಲಿ ಹೋಗ್ತಾ ಇದ್ರಂತೆ. ಕಾಡಲ್ಲಿ ಹೋಗುವಾಗ ಇನ್ನೊಂದು 2 ದಿವಸ ಆದರೆ ಕಾಡು ದಾಟಿಬಿಡಬೇಕು, ಬಯಲು ಪ್ರದೇಶ ಬರ್ತದೆ. ಆಗ ಗೋವಿಂದ ಬಂದು ರಾಮಾನುಜರು ಹೇಳ್ತಾನೆ, ಅಣ್ಣ ಹುಷಾರಾಗಿರು, ನನಗೆ ಪ್ಲ್ಯಾನ್ ಗೊತ್ತಿದೆ. ನೀನು ಗಂಗಾ ನದಿಯಲ್ಲಿ ತಳ್ಳಿಬಿಡ್ತಾರೆ, ಅವರು ಪಾರಾಗೋದಿದ್ರೆ ಇಲ್ಲೇ ಕಾಡಲ್ಲೇ ಪಾರಾಗಬೇಕು, ನೀನು ಮುಂದೆ ಪಾರಾಗೋಕ್ಕಾಗಲ್ಲ ಅಂತ ಗೊತ್ತಾದ ನಂತರ ರಾಮಾನುಜನ್ ಮಾಡಿ ಹಾಗೆ ಆಗಲಿ ಅಂಥೇಳಿ ಹಿಂದೆ ಉಳ್ಕೊಂಬಿಟ್ರು. ಗುರುಗಳು ಮತ್ತು ಶಿಷ್ಯರೆಲ್ಲ ಮುಂದೆ ಹೋದರು, ಇವರೊಬ್ಬರು ಹಿಂದೆ ಉಳ್ಕೊಂಬಿಟ್ರು, ದಾರಿ ತಪ್ಪಿಸ್ಕೊಂಬಿಟ್ರು ಬೇರೆ ಕಡೆ ಹೋಗಿ. ಗುರುಗಳು ನೋಡ್ತಾರೆ ರಾಮಾನುಜ ಇಲ್ಲ, ಎಲ್ಲಿ ಹೋದ, ಹುಡ್ಕೊಂಬನ್ನಿ ಅಂತ ಹೇಳಿದರು. ಶಿಷ್ಯರು ಒಂದಿಷ್ಟು ಆ ಕಡೆ ಈ ಕಡೆ ಹುಡುಕಾಡಿದಾಗ ಎಲ್ಲೂ ಕಾಣಿಸ್ಲಿಲ್ಲ. ಗುರುಗಳು ಅಂದ್ಕೊಂಡ್ರು ಹೇಗಿದ್ರು ಯಾವುದೋ ಒಂದು ಪ್ರಾಣಿಗೆ ಆಹಾರ ಆಗಿರಬೇಕು, ಗಂಗಾ ನದಿ ತಳ್ಳಿ ಕೊಲ್ಲೋ ಅಂತ ಪಾಪ ಉಳಿತಲ್ಲ ನನ್ನ ಕಡೆಯಿಂದ, ಹೇಗೋ ಸತ್ತು ಹೋದ ಅವನು ಅಂಥೇಳಿ ಸಂತೋಷವಾಗಿ ಹೊರಟುಬಿಟ್ರಂತೆ ಮುಂದೆ. ಈ ಘನವಾದ ಕಾಡಿನಲ್ಲಿ ಕೂತಿದ್ರಲ್ಲ ರಾಮಾನುಜರು, ಅವ್ರೇನು ಮಾಡಬೇಕೀಗ? ಒಬ್ಬರೇ ಒಂದು ಮರದ ಕೆಳಗೆ ಕೂತು ನಾರಾಯಣನ ಧ್ಯಾನ ಶುರು ಮಾಡಿದ್ರಂತೆ. ಭಗವಂತ ಬಂದಿದ್ದೀನಿ, ಏನು ಮಾಡಬೇಕು ಬಿಡಬೇಕು ನಿನಗೇ ಗೊತ್ತು, ಗುರುಗಳೇ ಕೊಲ್ಲಬೇಕು ಅಂತ ಹೊರಟ್ರೆ ಉಳಿಸೋರು ಯಾರು ನಮ್ಮನ್ನು, ನೀನೇ ಪಾರು ಮಾಡಬೇಕು ನನ್ನ ಅಂತೇನು ಬೇಡ್ಕೊಂಡ್ರು. ಬೇಡ್ಕೊಂಡಾಗ ಆ ಹೊತ್ತಿಗೆ ಇಬ್ಬರು ಬೇಡ್ರು ಬಂದು ಬೇಡ ಮತ್ತು ಬೇಡತಿ ಬಂದ್ರಂತೆ. ಭಾಳ ಚೆಂದ ಹೇಳ್ತಾರೆ, ವರದ ರಾಜ ಒಬ್ಬ ಬೇಡದ ವೇಷದಲ್ಲಿ, ಪೆರುಂದೇವಿ ಲಕ್ಷ್ಮಿ ಬೇಡತಿಯಾಗಿ ಇಬ್ಬರು ಬಂದ್ರಂತೆ. ಬೇಡ ಬೇಡತಿ ಇಬ್ಬರು ಬಂದರು. ಇವನು ಕೇಳಿದರು, ಯಾರಪ್ಪ ನೀನು, ಇಲ್ಲಿ ಯಾಕೆ ಬಂದಿದ್ದೀಯೋ ಕಾಡಲ್ಲಿ ಒಬ್ಬನೇ, ಎಲ್ಲಿಗೆ ಹೋಗ್ಬೇಕಂತೀಯ, ಯಾವೂರಿಂದ ಬಂದಿ ಅಂತ ಕೇಳಿದ್ರಂತೆ. ಆಗ ರಾಮಾನುಜರ್ ಹೇಳಿದರು, ನನಗೇನೇನಾಯಿತು, ಹಿಂಗಾಯಿತು, ಬಂದಿದ್ದೀನಿ, ಸಿಕ್ಕಾಕೊಂಡಿದ್ದೀನಿ, ನಾನು ಕಾಂಚೀಪುರಕ್ಕೆ ಹೋಗಬೇಕು ಅಂತೆಲ್ಲ ಹೇಳಿದ್ರಂತೆ. ನೋಡಿ ಲೆಕ್ಕ ಹೇಳ್ತಾರೆ, ಕಾಂಚೀಪುರಂದಿಂದ ಈ ವಿಂಧ್ಯ ಪರ್ವತ ಕಡೆ ಬಂದಿದ್ದಾರಲ್ಲ, ಇದು ಸುಮಾರು 800 ಕಿಲೋಮೀಟರ್ ದೂರ ಬಂದಿದ್ದಾರೆ, 800 ಕಿಲೋಮೀಟರ್ ಬಂದಿದ್ದಾರೆ, ಅಲ್ಲಿದ್ದಾರೆ ಕಾಡಲ್ಲಿ. ಆ ಬೇಡ ಬೇಡತೆ ಇದಂತ ಚಿಂತೆ ಮಾಡಬೇಡಪ್ಪ, ನಾನು ತೋರಿಸಿದ ದಾರಿ ಗೊತ್ತು ನನಗೆ, ಕಾಂಚೀಪುರಕ್ಕೆ ಹೆಂಗೆ ಹೋಗೋದು, ಕರ್ಕೊಂಡು ಹೋಗ್ತಿ ಬಾ ಅಂಥೇಳಿ ಮುಂದೆ ಮಾರ್ಗದರ್ಶನ ಮಾಡೋಕ್ಕೆ ಹೋಗೋದು. ಅವ್ರ ಜೊತೆ ಅವ್ರ ಹಿಂದೆ ಇವ್ರು ಹೋಗೋರು. ರಾತ್ರಿವರೆಗೂ ನಡೆದ್ರಂತೆ. ರಾತ್ರಿ ಆದಾಗ ಇಲ್ಲಿ ವಿಶ್ರಾಂತಿ ತೊಗೊಳ್ಳೋಣ 3 ಜನ ಅಂತ ಹೇಳಿ ಕೂತ್ಕೊಂಡ್ರು, ಮರದ ಕೆಳಗೆ ಮಲ್ಕೊಂಡ್ರು. ಮಧ್ಯರಾತ್ರಿ ಆದಾಗ ಆ ಬೇಡ ಬೇಡತಿಬ್ರು, ನೀರಡಿಕೆ ಆಗ್ತಾ ಇದೆಯೋ, ಸ್ವಲ್ಪ ನೀರಡಿಕೆ ಆಗ್ತಾ ಇದೆ ಅಂದ್ರಂತೆ. ಇವ್ರು ರಾಮಾನುಜರು ಪಾಪ ಕೇಳ್ತಾರಲ್ಲ ನಂಗೆ ಹಾದಿ ತೋರಿಸಿದವರು ಅಂತ ಹೇಳಿ ಒಂದು ಪಾತ್ರೆ ಹಿಡ್ಕೊಂಡು ಅಲ್ಲ ಸುತ್ತ ಹುಡುಕಾಡಿದ್ದಾರೆ. ಬೆಳಗಿನ ಜಾವ ಹೊತ್ತಿಗೆ ಒಂದು ಕೊಳ ಸಿಕ್ತಂತೆ. ಆ ಕೊಳದಲ್ಲಿ ನೀರು ತಂದು, ಅದು ಎಷ್ಟು ಸಿಂಬಾಲಿಕ್ ಆಗಿದೆ ಅಂದರೆ, ಕೊಳದಿಂದ ನೀರು ತಂದು ತಂದು ಇಬ್ಬರಿಗೂ 3 ಸಲ ನೀರು ಕೊಟ್ರಂತೆ. ಇಬ್ಬರಿಗೂ 3 ಸಲ ನೀರು ಕೊಟ್ರಂತೆ. ಇನ್ನು 4 ಸಲ ತೊರಕ್ಕೆ ಹೋದರು, ಬರೋ ಹೊತ್ತಿಗೆ ಇಬ್ಬರು ಇಲ್ಲ, ಬೇಡ ಬೇಡತಿ ಇಬ್ಬರು ಇಲ್ಲ. ಎಲ್ಲಿ ಹೋದ್ರು ಅವರು ಅಂತ ಹುಡುಕಾಡಿದ್ರೆ ಏನು ಲಕ್ಷಣನೇ ಇಲ್ಲ, ಅವ್ರು ಬಂದ ಲಕ್ಷಣನೇ ಇಲ್ಲ. ಅಲ್ಲೇ ಕೂತ್ಕೊಂಡ್ರು. ಬೆಳಗಾಯಿತು, ಯಾವುದೋ ಹಳ್ಳಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ, ಇದು ಯಾವ ಹಳ್ಳಿ ಇದು ಕೇಳಬೇಕು ಅಂತ ಅಲ್ಲಿ ಬರೋ ರೈತನ ಕೇಳಿದಂತೆ, ಯಾವ ಊರಿದು ಅಂತ. ಇದು ಸತ್ಯವ್ರತ ಕ್ಷೇತ್ರ ಅಂತ. ಸತ್ಯವ್ರತ ಕ್ಷೇತ್ರ ಅಂದರೆ ಕಂಚಿ ಪಕ್ಕದ್ದೇ, ಕಂಚಿ ಊರಿನ ಪಕ್ಕದ್ದೇ. ಹೊರಗೆ ಬರೋ ಗಾಡಿಯಿಂದ ಸ್ವಲ್ಪ ಮುಂದೆ ಬಂದು ನೋಡಿದರೆ ಕಂಚಿದು ಆ ಗುಡಿಗಳು ಗೋಪುರ ಕಾಣಿಸ್ತಾ ಇದೆ. ಆಶ್ಚರ್ಯ ಆಗಿ ಹೋಯ್ತು ಅವರಿಗೆ. ನಾವು 8 ನಡ್ಕೊಂಡು ಹೋಗಿದ್ದೀವಿ ಹೋಗೋದಕ್ಕೆ, ಆದರೆ ಒಂದು ರಾತ್ರಿಯಲ್ಲಿ ವಾಪಸ್ ಬಂದುಬಿಟ್ವಲ್ಲ, ಹಾಗಾದರೆ ಬಂದವ್ರು ಕರ್ಕೊಂಬಂದವ್ರು ಬೇಡ್ರಲ್ಲ ಅವರು, ಅವರು ವರದರಾಜ ಮತ್ತು ಲಕ್ಷ್ಮೀದೇವಿನೇ ಕರ್ಕೊಂಬಂದದ್ದು ನಮ್ಮನ್ನು ಅಂತ ಹೇಳಿ ಮನೆ ಮುಟ್ಟಿದ್ರಂತೆ, ಮನೆ ಮುಟ್ಟಿ ಎಲ್ಲ ವಿಷಯ ಹೇಳಿದ್ರಂತೆ. ಹೀಗಾಯಿತು ಪವಾಡ ಇದು. ಒಂದು ರಾತ್ರಿಯಲ್ಲಿ ವಿಂಧ್ಯ ಪರ್ವತದಿಂದ ಇಲ್ಲಿ ಬಂದುಬಿಟ್ಟಿದ್ದೆ ನಾನು, ಭಗವಂತನೇ ಕರ್ಕೊಂಬಂದದ್ದು ಅಂತ ಹೇಳಿದ್ರಂತೆ. ಎಲ್ಲ ಸಂತೋಷ ಆಯಿತು ಅವರಿಗೆ. ಅಂತೂ ಪಾರಾಗಿ ಬಂದೆಲ್ಲಪ್ಪ, ಇನ್ನೊಂದು ಪುನರ್ಜನ್ಮ ಆದಂಗೆ ಆಯಿತು ನಿನಗೆ ಅಂತ ಒಪ್ಕೊಂಡ್ರು.

0: என் அமிர்த சோமேஸ்வர் ரேடியோ சார் அங்கு ஏப்பல கேண்டு சந்தோஷப்படையில
1: கண்டொடே பல தூப்பே நாளென கிரிஞ்செடித்தின மாணிகோ இத்தே தோதக ஒப்ப பாடின பத்தை கல கல.
2: ಈ ಕಾಂತಿಮತಿ ಹೇಳಿದ್ರಂತೆ ನೋಡಪ್ಪ, ಇನ್ನು ಯಾದವ ಪ್ರಕಾಶರದ್ದು ವಿಷಯ ಗೊತ್ತಾಯ್ತಲ್ಲ ನಿನಗೆ, ಇನ್ನು ಆ ಕಡೆ ಹೋಗ್ಲಿಬೇಡ. ನಿನಗೇನಾದರೂ ವಿಷಯ ಕೇಳೋದಿದ್ರೆ ಕಾಂಚೀಪೂರ್ಣರು ಇದ್ದಾರೆ. ಕಾಂಚೀಪೂರ್ಣರು ವರದರಾಜ ದೇವಸ್ಥಾನದಲ್ಲಿ ಚಾಮರ ಸೇವೆ ಮಾಡುವಂಥವ್ರು. ನೆನಪಿಟ್ಕೋಬೇಕು ಇದನ್ನು, ಬಹಳ ಚೆಂದ ಇದೆ. ಕಾಂಚಿ ವರದರಾಜ ಗುಡಿಯಲ್ಲಿ ಚಾಮರ ಸೇವೆ ಮಾಡೋರು, ಸಾಯಂಕಾಲ ದೇವರಿಗೆ ಬೀಸಣಕ್ಕೆ ಗಾಳಿ ಹಾಕಬೇಕು. ಅವರು ಶೂದ್ರರು, ಆದರೆ ಅಷ್ಟು ಜವಾಬ್ದಾರಿ ಇತ್ತು. ಅವರಿಗೆ ಅಂತರಂಗ ಭಕ್ತರು ಅಂತ ಕರೀತಾ ಇದ್ದರಂತೆ. ದಿನಾಲೂ ರಾತ್ರಿ ಪೂಜೆ ಮಾಡುವಾಗ, ಚಾಮರ ಬೀಸುವಾಗ ವರದರಾಜ ಅವ್ರ ಜೊತೆ ಸಂಭಾಷಣೆ ಮಾಡ್ತಿದ್ದ ಅಂತ ಒಂದು ಪ್ರತೀತಿ. ಅಷ್ಟರು ಅಂತರಂಗ ಭಕ್ತರಾಗಿದ್ದವರು. ಅವ್ರ ಕಡೆ ಹೋಗಿ ತಿಳ್ಕೊಂಡು ನಿನಗೇನು ಕೇಳೋದಿದ್ರು ಹೋಗು ಅಂತ. ಈ ಹೋಗಿ ಅವ್ರನ್ನ ಭೇಟಿಯಾದಾಗ ಕಾಂಚೀಪೂರ್ಣರು ಹೇಳಿದ್ರಂತೆ, ಆಯ್ತಪ್ಪ ನೀನಿರು, ದಿವಸ ಸೇವೆ ಮಾಡು. ನಿನಗೊಂದು ಘಟನೆ ನೆನಪಿದೆಯಾ? ಇಬ್ಬರು ಬೇಡ ಬೇಡತಿ ಮೂರು ಸಲ ನೀರು ಕೊಟ್ಟಿದ್ಯಲ್ಲ ನೀನು. ಅಂದರೆ ಏನರ್ಥ ಅಂದರೆ, ವರದರಾಜ ನಿನ್ನ ಕಡೆಯಿಂದ ಸೇವೆ ಅಪೇಕ್ಷೆ ಮಾಡ್ತಾನೆ. ಯಾವ ಸೇವೆ ಅಪೇಕ್ಷೆ ಮಾಡ್ತಾನೆ? ನೀರು ಕೊಟ್ಟಿಲ್ವಾ ನೀನು ಅವನಿಗೆ? ಅಭಿಷೇಕಕ್ಕೆ ನೀನು ನೀರು ತೊಗೊಂಡು ಬಾ. ಇಲ್ಲಿ ಶಾಲಕ್ಕಾಣರ್ ಅಂತ ಒಂದು ಬಾವಿ ಇದೆ. ಶಾಲಕ್ಕಾಣರ್ ಬಾವಿಯಿಂದ ದಿನಾಲೂ ಅಭಿಷೇಕಕ್ಕೆ ಅಲ್ಲಿಂದಲೇ ತರಬೇಕು. ನೀನೇ ನೀರು ತೊಗೊಂಬ ಪ್ರತಿ ದಿವಸ ಅಂತ ಹೇಳಿ ಆ ಕೆಲಸವನ್ನು ರಾಮಾನುಜರು ತಗೊಂಡ್ರು. ಬಹಳ ಪ್ರೀತಿಯಿಂದ ಭಗವಂತನ ಆರಾಧನೆಗೆ ತಿರುವಾರಾಧನೆ ಪೂಜೆ ಮತ್ತು ಅಭಿಷೇಕಕ್ಕಾಗಿ ಚಿನ್ನದ ಬಿಂದಿಗೆ ಕೊಟ್ಟಿದ್ರಂತೆ. ಅಲ್ಲಿಂದ ನೀರು ತಂದು ಅಭಿಷೇಕಕ್ಕೆ ಕೊಡಬೇಕು. ಆ ಕೆಲಸ ರಾಮಾನುಜರದು. ಒಂದ್ಸಲ ಹೋಗಿ ಇವರು ಕೇಳಿದ್ರಂತೆ ಕಾಂಚೀಪೂರ್ಣರಿಗೆ, ನನಗೆ ನೀವೇ ನಮಗೆ ಪಂಚ ದೀಕ್ಷೆ ಕೊಟ್ಬಿಡಿ, ನನಗೆ ದೊಡ್ಡವರಿದ್ದೀರಿ ಜ್ಞಾನಿಗಳಿದ್ದೀರಿ ಅಂತ. ಅವ್ರು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಇಲ್ಲಪ್ಪ ನಾನು ಕೊಡೋದು ಸರಿ ಆಗಲ್ಲ, ಯಾಕಂದರೆ ನೀನು ಬ್ರಾಹ್ಮಣ, ನಾನು ಶೂದ್ರ ಆಗಿದ್ದೀನಿ, ನನಗೇನು ಸಂಬಂಧ ಇಲ್ಲ ಅಂತ ಇವರು ಅಂದರು. ಇಲ್ಲಪ್ಪ ನಾನು ಕೊಡೋ ಟೈಮ್ ಬಂದಾಗ ನೋಡೋಣ, ಈಗಂತೂ ಬೇಡ ಅಂತ ಬಿಟ್ರು. ಈ ಹೊತ್ತಲ್ಲಿ ಏನಾಗಿತ್ತು ಅಂದರೆ, ಶ್ರೀರಂಗದಲ್ಲಿ ಯಮುನಾಚಾರ್ಯರು ಇದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅವರು ಪೀಠಾಧಿಕಾರಿಗಳಾಗಿದ್ದಾರೆ. ಅವ್ರಿಗೆ ಆಳವಂದಾರ್ ಅಂತ ಕರೆಯೋರು, ಆಳವಂದಾರ್ ಅಂತ ಹೆಸರು. ಶ್ರೀ ವೈಷ್ಣವ ಸಿದ್ಧಾಂತದ ಅಧ್ವೈರ್ಯುಗಳವರೀಗ. ಅವ್ರಿಗೆ ನೋಡಿಕೊಂಡ್ರು, ವಯಸ್ಸಾಯಿತು ನನಗೀಗ, ಇನ್ನು ಉತ್ತರಾಧಿಕಾರಿಗಳನ್ನು ನೋಡಬೇಕಲ್ಲ, ಇದು ಬಹುದೊಡ್ಡ ಜವಾಬ್ದಾರಿ ಯಾವುದೇ ಸಂಸ್ಥೆ ನಡೆಸೋರಿಗೆ. ನಾವು ಸಾಮಾನ್ಯವಾಗಿ ನಮ್ಮ ನಂತರ ಯಾರು ಅಂತ ವಿಚಾರ ಮಾಡೋದೇ ಇಲ್ಲ. ನಾವು ಸಂಸ್ಥೆ ನಡೆಸೋರು ಎಷ್ಟು ಜವಾಬ್ದಾರಿ ನೋಡಿ. ಈ ಪೀಠ ನೋಡಿದ್ರೆ ನಾಥ ಮುನಿಗಳು ಹೇಗೆ ಪುಂಡರೀಕಾಕ್ಷರಿಗೆ ಕೊಟ್ಟರು, ಪುಂಡರೀಕಾಕ್ಷರು ರಾಮಮಿಶ್ರರಿಗೆ ಹೇಳಿದರು, ರಾಮಮಿಶ್ರರು ಯಾರನ್ನು ಮಾಡಬೇಕು ಅಂತ ಕೂಡ ಹೇಳಿದರು. ಈಗ ಯಮುನ ಮೂರ್ತಿಗಳು ಅವರು ಕೂಡ ಏನು ಮಾಡ್ತಾರೆ, ಯಮುನಾಚಾರ್ಯರು ಏನು ಮಾಡ್ತಾರೆ, ನನ್ನ ನಂತರ ಯಾರು ಬರಬೇಕು, ನನಗೆ ವಯಸ್ಸಾಗ್ತಾ ಇದೆ ಈಗ, ಅದಕ್ಕೊಬ್ಬ ದಕ್ಷ ಇರಬೇಕು, ಯೋಗ್ಯ ಇರಬೇಕು, ವೇದಾಂತದಲ್ಲಿ ಚೆನ್ನಾಗಿ ಪರಿಶ್ರಮ ಮಾಡಿದವನಿರಬೇಕು, ತರುಣ ಇರಬೇಕು. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಸ್ಪೆಕ್ಟ್. ಅವ್ರು ಬೇಕಾದದ್ದು ವಯಸ್ಸಾದ್ರೆ ಹಿಡ್ಕೊಂಡು ಬರಲಿಲ್ಲ, ತರುಣರ ಕರ್ಕೊಂಡ್ಬರಬೇಕು ಅಂತ. ಬದಲಾವಣೆ ಗಾಳಿ ಬೀಸ್ತಾ ಇದೆ, ಅದಕ್ಕೆ ಪೂರಕವಾಗಿರುವಂಥ ತರುಣ ಬರಬೇಕು ಅಂತ ಹುಡುಕ್ತಾ ಇದ್ರು. ಎಲ್ಲಿದ್ದಾರೆ ಹುಡುಗ ಅಂತ ಅವರು ಅಂತ. ಅವ ಕೆಲವು ಶಿಷ್ಯರು ಹೇಳಿದ್ರಂತೆ, ಕಾಂಚೀಪುರದಲ್ಲೂ ಹುಡುಗ ಇದ್ದಾನೆ, ರಾಮಾನುಜ ಅಂತಿದ್ದಾನೆ ಹುಡುಗ. ಅವನು ಎಲ್ಲ ವಿಚಾರ ತಂದುಕೊಟ್ರು. ನೋಡಿ, ಆತ ಯಾದವ ಪ್ರಕಾಶ ಚರ್ಚೆ ಮಾಡಿ ವಿಶಿಷ್ಟಾತ್ವೈತದ ಬಗ್ಗೆ ತುಂಬ ಪ್ರೀತಿ ಇದೆ ತಿಳ್ಕೊಂಡಿದ್ದಾನೆ, ಹೀಗೆಲ್ಲ ಚರ್ಚೆಗಳಾಗ್ತಾ ಇತ್ತು ಅಂತೆಲ್ಲ ಹೇಳಿದಾಗ, ಹಾಗಾದ್ರೆ ಅವನು ನೋಡಬೇಕು ಅವನ್ನ ಅಂದರು. ಆ ಕ್ಷಣದಲ್ಲಿ ಆರೋಗ್ಯ ಸರಿ ಇರಲಿಲ್ಲ, ಹೋಗಲಿಲ್ಲ ಅವರು. ಇಲ್ಲಿ ಮುಂದೆ ಇವರು ಯಾದವ ಪ್ರಕಾಶರ ಯಾತ್ರೆ ಏನಾಯಿತು ಅಂತ ಇಂಟ್ರೆಸ್ಟಿಂಗ್. ಇವನು ಬಿಟ್ರಲ್ಲ, ಇಲ್ಲಿ ರಾಮಾನುಜ ಸಿಗಲಿಲ್ಲ, ಮುಂದೆ ಹಾಗೆ ಪ್ರವಾಸಕ್ಕೆ ಹೋದರು. ಹೋಗಿ ಕಾಶಿ ಮಣಿಕರ್ಣಿಕ ಘಾಟದೊಳಗೆ ಸ್ನಾನ ಮಾಡುವಾಗ, ಈ ಗೋವಿಂದ ಇದ್ರಲ್ಲ ರಾಮಾನುಜ ತಮ್ಮ, ಅವರು ಸ್ನಾನ ಮಾಡುವ ಕೈಗೊಂದು ಶಿವಲಿಂಗ ಸಿಕ್ಬಿಡ್ತಂತವ್ರಿ. ಆ ಶಿವಲಿಂಗ ಸಿಕ್ಕ ತಕ್ಷಣ ಅದೇನು ಮಾಡಬೇಕು, ಅದನ್ನು ಪೂಜೆ ಮಾಡಿಕೊಂಡು ಶಿವಧ್ಯಾನ ಮಾಡ್ತಾ ಇಡೀ ಮಾಘ ಮಾಸ ಅಲ್ಲೇ ಇದ್ದುಕೊಂಡು ಮಣಿಕರ್ಣಿಕ ಘಾಟದಲ್ಲಿ ಸ್ನಾನ ಮಾಡಿ, ಮಾಘ ಮಾಸ ಮುಗಿದ ನಂತರ ತಮ್ಮ ಊರಿಗೆ ಬಂದರು, ತಿರುಮಂಗಲ ಅಂತ ಒಂದು ಊರು. ಅಲ್ಲಿ ಬಂದು ಆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಒಂದು ಗುಡಿ ಕಟ್ಟಿಸಿದರು. ನಂತರ ಕಾಳಹಸ್ತಿಗೆ ಹೋದ್ರಂತೆ, ಶಿವದರ್ಶನ ಮಾಡ್ಕೊಂಬರೋಣ ಅಂತ. ಕಾಳಹಸ್ತಿಗೆ ಹೋದಾಗ ಅಲ್ಲಿ ಏನೋ ಪ್ರೇರಣೆ ಆಯಿತು ಅವರಿಗೆ, ಇಲ್ಲೇ ಇದ್ದುಬಿಡು ನೀನು ಅಂತ ಹೇಳಿ ಆ ಮನುಷ್ಯ ಅಲ್ಲಿ ಹೋಗಿ ಗೋವಿಂದರು ಅಲ್ಲೇ ಉಳ್ಕೊಂಬಿಟ್ರು ಕಾಳಹಸ್ತಿಯಲ್ಲಿ. ನನಗಿದು ಬಹಳ ಚಂದ ಅನಿಸುತ್ತೆ, ಎಲ್ಲಿ ಹೋದ್ರೆ ಅಲ್ಲೇ ಉಳ್ಕೊಂಬಿಡೋದು, ಹಾಗೆ ಇದ್ದುಬಿಡೋದು, ಭಗವಂತ ಹೇಳಿದ ಅಂತ ಇದ್ದುಬಿಡೋದು, ಅದು ಎಷ್ಟು ಮಟ್ಟಿಗೆ ವಿಚಿತ್ರ ನೋಡಿ. ಅವ್ರದ್ದು ಕಾಳಹಸ್ತಿಗೆ ಹೋದ ಮನುಷ್ಯ ಅಲ್ಲಿ ಉಳ್ಕೊಂಬಿಟ್ರಂತೆ, ಅದು ಭಸ್ಮ ರುದ್ರಾಕ್ಷಿ ಹಚ್ಕೊಂಡು ಅಲ್ಲೇ ಇದ್ದುಬಿಡೋದು, ಪೂರ ಗಡ್ಡ ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ರಂತೆ, ಊರಿಗೆ ಬರಲಿಲ್ಲ ಒಟ್ಟು.

0: ஹாய் நமஸ்கார, யார் நிக்கலாம் அர்ஜுன் காபிகார்ட்.
1: நமஸ்கார், யார் நிக்கலாம் விஜயகுமார் கொடியால் பயில் பாத்திருந்துல்ல.
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார, யார் நிக்கலாம் தெலிக்கத பள்ளி தேவதாஸ் காபிகார்ட்.
4: நமஸ்கார, யார் நிக்கல தின குசந்தர் சின்ன விண்டி படேல்
5: நிக்கிற கிளந்து பிளே 107.8 FM ரங்க ரங்கதா பதி.
6: ಕಾಂಚೀಪುರಕ್ಕೆ ಹೋದಾಗ ಕಾಂಚೀಪೂರ್ಣರು ಅಂತ ಹೇಳಿದ್ನಲ್ಲ, ಕಾಂಚೀಪೂರ್ಣರು ಅಂತ ಅವರು ಚಾಮರ ಸೇವೆ ಮಾಡುವಂಥವ್ರು, ಅವ್ರು ಬಹಳ ಗೌರವ ಅಲ್ಲಿ. ಅವ್ರು ಎದುರುಗೊಂಡು ಕರ್ಕೊಂಬಂದು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ದರ್ಶನ ಮಾಡಿಸಿದ್ರಂತೆ. ವರದರಾಜ ಸ್ವಾಮಿ ದರ್ಶನ ಆಗಿ ಹೊರಗೆ ಬರಬೇಕಾದ್ರೆ ಎದುರುಗಡೆ ಯಾದವ ಪ್ರಕಾಶರು ಬರ್ತಾಯಿದ್ರು ಗುರುಗಳು. ಅವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಅಲ್ಲಿದ್ದವರು. ಅವ್ರು ಪರಿಚಯ ಮಾಡಿಸಿದ್ರು. ಮಾಡಿದ್ಮೇಲೆ ಅವ್ರ ಹಿಂದೆ ಒಬ್ಬ ಹುಡುಗ ಬರ್ತಿದ್ದ, ರಾಮಾನುಜರು ಬರ್ತಾಯಿದ್ರು. ಅವ್ರು ಯಾರು ಅಂತ ಕೇಳಿದ್ರಂತೆ. ಇದು ವಜ್ರ ವ್ಯಾಪಾರಿಗೆ ವಜ್ರದ ಬೆಲೆ ಗೊತ್ತಾಗೋದು, ಉಳಿದವ್ರಿಗೆ ಗೊತ್ತಾಗಲ್ಲ. ತಕ್ಷಣ ಯಮುನಾಚಾರ್ಯ ಅಂತ, ಹುಡುಗ ಯಾರು ಅಂತ ಕೇಳಿದ್ರಂತೆ. ಆ ಹುಡುಗನ ವಿವರಣೆ ಮಾಡಿ ಈತನ ಬಗ್ಗೆನೇ ಹೇಳಿದ್ನಲ್ಲ, 800 ಮೈಲಿ ದೂರ ಒಂದೇ ರಾತ್ರಿಯಲ್ಲಿ ಬಂದಂಥವನು, ವರದರಾಜಸ್ವಾಮಿ ಇದು ಮತ್ತು ಲಕ್ಷ್ಮೀದೇವಿ ಕೃಪೆಯಾಗಿದೆ ಅವನಿಗೆ, ಆದ್ದರಿಂದ ಬಂದಿದ್ದಾನೆ, ತುಂಬ ಶಾಸ್ತ್ರದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರಂತೆ. ತಕ್ಷಣ ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಬಿಟ್ರು ಯಮುನಾಚಾರ್ಯರು, ನನ್ನಿಂದ ಏನಾದರೂ ಯಾರಿಗೆ ಕೊಡೋದಿದ್ದರೆ ಅಧಿಕಾರ ಈತನಿಗೆ ಕೊಡಬೇಕು, ತೀರ್ಮಾನ ಮಾಡ್ಕೊಂಬಿಟ್ರು. ತಕ್ಷಣ ಹೇಳು ಹಂಗಿಲ್ಲ, ಇನ್ನು ನೋಡಬೇಕು ಪರಿಸ್ಥಿತಿ ಹೇಗಿದೆ ಅಂತ ಬಿಟ್ಟು ಬಂದರು. ಬಂದು ಶ್ರೀರಂಗಕ್ಕೆ ಬಂದು ಒಂದು ವೈಷ್ಣವ ಸಿದ್ಧಾಂತಕ್ಕೆ ಸಾರ ರೂಪ ಆದಂಥ ಒಂದು ಸ್ತೋತ್ರ ರತ್ನ ಅಂತ ಒಂದು ಸ್ತೋತ್ರ ಬರೆದ್ರು. ಶ್ರೀ ವೈಷ್ಣವರಿಗೆ ಬಹಳ ಮುಖ್ಯವಾದಂಥ ಸ್ತೋತ್ರ ಅದು, ಸ್ತೋತ್ರರತ್ನ ಅಂತ ಕರೀತಾರೆ. ಅದನ್ನು ಬರೆದು ಒಂದು ಏನು ಐಡಿಯಾ ಮಾಡಿದರು ಅಂದರೆ, ರಾಮಾನುಜರ ಮನಸ್ಸು ಎಳ್ಕೋಬೇಕು, ನಾನಾಗೆ ಬಾ ಅಂದರೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಸು ತಾನಾಗೆ ಬರಬೇಕು ಅಂತ ಅನ್ನಿಸಂಗೆ ಮಾಡಬೇಕಲ್ಲ ಏನಾದರೂ. ಈ ಸ್ತೋತ್ರ ರತ್ನವನ್ನು ಬರೆದು ಅವರ ಶಿಷ್ಯರಿದ್ದರು, ಪೆರಿಯ ನಂಬಿ ಅಂತ, ಮಹಾಪೂರ್ಣ ಅಂತ ಅವ್ರ ಹೆಸರು, ನಮ್ಮ ಕನ್ಫ್ಯೂಷನ್ ಆಗಬಾರ್ದು. ಕಾಂಚಿಯಲ್ಲಿರೋರು ಕಾಂಚೀಪೂರ್ಣರು, ಶ್ರೀರಂಗದಲ್ಲಿ ಯಮುನಾಚಾರ್ಯ ಜೊತೆಗಿರೋರು ಮಹಾಪೂರ್ಣರು ಅಂತ, ಪೆರಿಯ ನಂಬಿ, ಪೆರಿಯ ಅಂದರೆ ದೊಡ್ಡವರು, ದೊಡ್ಡ ಶಿಷ್ಯ. ಅವ್ರಿಗೆ ಸ್ತೋತ್ರ ರತ್ನ ಬರೆದು ಕಳಿಸ್ಕೊಟ್ರಂತೆ. ಇದನ್ನೇನು ಮಾಡಬೇಕು ಅಂದರೆ, ನೀನು ರಾಮಾನುಜನ ಕಿವಿ ಮೇಲೆ ಬೀಳೋ ಹಂಗೆ ಮಾಡಬೇಕು. ಅದು ಹೇಗೆ ಮಾಡೋದು, ನಿನ್ನ ಕರ್ಮ. ಕಾಂಚಿಗೆ ಹೋಗು, ಕಂಚಿಗೆ ಹೋಗಿ ರಾಮಾನುಜನ ಕಿವಿ ಮೇಲೆ ಬೀಳ್ಬೇಕು ಸ್ತೋತ್ರ ರತ್ನ, ಅಷ್ಟು ಮಾಡು ನಿನ್ನ ಕೆಲಸ ಅಂತ. ಅವ್ರು ಹೋದರು ವಾಪಸ್ ಮಹಾಪೂರ್ಣರಲ್ಲಿ. ಹೋಗಿ ಇವ್ರು ನೀರು ತೊಗೊಂಡು ಬರ್ತಾ ಇದ್ದಾರಲ್ಲ ಬಾವಿಯಿಂದ, ನಾಲ್ಕಾಳರ ಬಾವಿಯಿಂದ ಹೋಗಿ ಆ ಚಿನ್ನದ ಬಿಂದಿಗೆಯಲ್ಲಿ ನೀರು ತರಬೇಕಾದ್ರೆ, ಅಲ್ಲಿ ಕೂತ್ಕೊಂಡು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಜೋರು ಜೋರಾಗಿ ಆ ಸ್ತೋತ್ರ ರತ್ನ ಓದ್ತಾ ಇದ್ದಾರಂತೆ ಇವರು, ಕಿವಿಗೆ ಬೀಳಲಿ ಅಂತ. ಇವ್ರು 2-3 ಸಲ ಕೇಳ್ಕೊಂಡ್ರು, ತಡ್ಕೊಳ್ಳೋಕ್ಕಾಗಲಿಲ್ಲ. ನೀರಿನ ಸೇವೆ ಮುಗಿಸಿ ಬಂದು ಕೂತ್ಕೊಂಡ್ರಂತೆ. ಏನು ಸ್ತೋತ್ರ ಇದು, ಯಾರು ಬರೆದದ್ದು, ಅದ್ಭುತ ಆಗಿದೆಯಲ್ಲ ಇದು ಅಂತ. ಅದಕ್ಕೋಸ್ಕರ ಕಾಯ್ತಿದ್ರು ತಾನೇ ಅವರು, ಅದಕ್ಕೆ ಮಾಡಿದ್ದು ಅದನ್ನು. ಹೇಳಿದ ತಕ್ಷಣ ಕೂತ್ಕೋ, ಇಲ್ಲಿ ತೋರಿಸ್ತೀನಿ, ನನ್ನ ಗುರುಗಳಿದ್ದಾರೆ ಯಮುನಾಚಾರ್ಯರು ಅಂತ, ಶ್ರೀರಂಗದಲ್ಲಿ ಮಹಾಗುರುಗಳು, ಬಹಳ ದೊಡ್ಡವರು ಅವರು, ಅವ್ರು ಎಷ್ಟು ಜ್ಞಾನಿಗಳು ಅಂತೆಲ್ಲ ವರ್ಣನೆ ಮಾಡಿ ಅವರ ಪರಂಪರೆಯನ್ನೆಲ್ಲ ಹೇಳ್ಕೊಂಬಂದು ಈಗ ಆಚಾರ್ಯರಾಗಿದ್ದಾರೆ. ಅವರು ಮತ್ತೊಬ್ಬರು ನೋಡಬೇಕು ಅಂತಿದ್ದಾರೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ. ತರುಣನ ನೋಡ, ಎಲ್ಲ ಕ್ವಾಲಿಫಿಕೇಶನ್ ಹೇಗಂದರೆ ನೀನೇ ಅಂತ ಹೇಳೋಲ್ಲ ಅಷ್ಟೇ. ತರುಣನ ನೋಡ್ತಾ ಇದ್ದಾರೆ, ಶ್ರೀ ವೈಷ್ಣವ ಸಿದ್ಧಾಂತ ನಂಬಿಕೆ ಇರೋರು ಇರಬೇಕು, ವೇದ ವೇದಾಂತ ಓದ್ಕೊಂಡವ್ರು ಇರಬೇಕು ಅಂತ ಹುಡುಕ್ತಾ ಇದ್ದಾರೆ ಅಂದ್ರಂತೆ. ಇಷ್ಟು ದೊಡ್ಡವರು ಇದ್ದಾರಲ್ಲ, ಅವ್ರು ನೋಡ್ಬೇಕು, ಹಾಗಾದರೆ ಹೋಗೋಣ ನಡೀರಿ ಅಂದರು. ತಕ್ಷಣ ಹೊರಟೇ ಬಿಡೋದು, ಮುಂದೇನಿಲ್ಲೇ ಇಲ್ಲ ಅಲ್ಲಿ. ಮಹಾಪೂರ್ಣರು ಇಬ್ಬರು ಕೂಡ ಹೊರಟ್ರಂತೆ, ಶ್ರೀರಂಗಕ್ಕೆ ಹೋಗಬೇಕು, ಗುರುಗಳು ನೋಡಬೇಕು ಅಂತ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಕರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ, ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೊ. ಸುದ್ದಿಯ ಮುಖ್ಯಾಂಶಗಳು: ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು, ಸಮಿತಿಯ ಶಿಫಾರಸನ್ನು ಎತ್ತಿಡಿದ ಪ್ರಾಧಿಕಾರ. ಸಂಪುಟ ವಿಸ್ತರಣೆ ಇನ್ನೂ ಕಗ್ಗಂಟು, ಅಂತಿಮಗೊಳ್ಳದ ಪಟ್ಟಿ, ಬೆಂಗಳೂರಿಗೆ ಹಿಂದಿರುಗಿದ ಡಿಕೆಶಿ ಸಿದ್ದರಾಮಯ್ಯ. ಎಸ್ಐ ರಾಜ್ಯದಲ್ಲಿ 1.63 ಲಕ್ಷ ಕೋಟಿ ಮತದಾರರು ಬಾಧಿತರಾಗುವ ಆತಂಕ. ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣ, ಒಂದೇ ಒಂದು ಕ್ಲಿಕ್ನಲ್ಲಿ ರೋಗಿಗಳ ಆರೋಗ್ಯ ವಿವರ ಲಭ್ಯ. ಸುದ್ದಿಯ ವಿವರ: ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ಕರ್ನಾಟಕ ರಾಜ್ಯಕ್ಕೆ ಆದೇಶ ನೀಡಿದೆ. ಆ ಮೂಲಕ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಎತ್ತಿ ಹಿಡಿದಿರುವುದು ಕರ್ನಾಟಕಕ್ಕೆ ಆಘಾತವನ್ನು ಉಂಟುಮಾಡಿದೆ. ಇನ್ನು 15 ದಿನಗಳಲ್ಲಿ ಒಟ್ಟು 4.5 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕೆಂದು ಪ್ರಾಧಿಕಾರ ಸೂಚಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಪ್ರಕ್ರಿಯೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದ್ದು, ಕೊನೆಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಸಂಜೆ ಹೊಸ ದಿಲ್ಲಿಯಲ್ಲಿರುವ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದ ಕಾಂಗ್ರೆಸ್ ವರಿಷ್ಠ ನಾಯಕರ ಸಭೆಯಲ್ಲಿ ರಾಹುಲ್ ಗಾಂಧಿ, AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೆವಾಲಾ ಹಾಗೂ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ಜೊತೆ ಸಂಪುಟ ವಿಸ್ತರಣೆ ಕುರಿತು ಸಮಾಲೋಚನೆ ನಡೆಸಿದರು. ಆಧುನಿಕ ತಂತ್ರಜ್ಞಾನಕ್ಕೆ ಪೂರಕವಾಗಿ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಕೂಡ ಡಿಜಿಟಲೀಕರಣ ಮಾಡುವ ಯೋಜನೆ ರೂಪಿಸಲಾಗಿದೆ. ಅದರಂತೆ ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಲಾಗುವುದು ಎಂದು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ಅವರು ಮಂಗಳೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಮತಪಟ್ಟಿ ಪರಿಷ್ಕರಣೆ SIR ಪ್ರಕ್ರಿಯೆಯಲ್ಲಿ ಇದುವರೆಗೂ ಡಿಜಿಟೈಸೇಷನ್ ಆಗಿರುವ 78.03% ಮತದಾರರಲ್ಲಿ 91,86,906 ಮಂದಿಯನ್ನು ESDU ಗೈರು, ಸ್ಥಳಾಂತರ, ಮೃತರು, ನಕಲಿ, ಇತರ ಪಟ್ಟಿಯಲ್ಲಿ ಗುರುತಿಸುವುದು ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಇನ್ನೂ ಗಣತಿ ನಮೂನೆಗಳ ಡಿಜಿಟೈಸೇಷನ್ ಬಾಕಿ ಇರುವುದರಿಂದ SDDO ಬೆಂಗಳೂರು ನಗರ ಪ್ರದೇಶಕ್ಕೆ 40% ಮತ್ತು ಉಳಿದ ಜಿಲ್ಲೆಗಳಿಗೆ 16.57% ಅನುಪಾತ ಮುಂದುವರೆದರೆ ಅಂತಿಮವಾಗಿ SDDO ಪಟ್ಟಿಯು 99,38,000 ದಾಟುವ ಸಾಧ್ಯತೆ ಇದೆ. ಸರ್ಕಾರವು ಮಾದಕ ವಸ್ತುಗಳ ವಿಚಾರದಲ್ಲಿ 0 tolerance, ಶೂನ್ಯ ಸಹಿಷ್ಣುತೆ ನೀತಿ ತಳೆದಿದ್ದು ಕಠಿಣ ಕಾನೂನು ತಿದ್ದುಪಡಿಗೆ ಚಿಂತನೆ ನಡೆಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರವು ಮಾದಕ ವಸ್ತುಗಳ ವಿರುದ್ಧ ಕೈಗೊಂಡಿರುವ ರಾಜ್ಯವ್ಯಾಪಿ ಜಾಗೃತಿ ಅಭಿಯಾನದ ಅಂಗವಾಗಿ ಮಂಗಳೂರು ನಗರ ಪೊಲೀಸ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ನಡೆದ ಆಪರೇಷನ್ ರೈಸ್ ಆ್ಯಂಡ್ ಬ್ರೋ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಹಿಂದೆ ಆರೋಗ್ಯ ಸಚಿವನಾಗಿದ್ದಾಗ ತಂಬಾಕು ಮುಕ್ತ ಸಮಾಜಕ್ಕಾಗಿ ಗುಟ್ಕಾ, ಹುಕ್ಕಾ, ಬಾರ್ ಹಾಗೂ ಇ ಸಿಗರೇಟ್ ನಿಷೇಧಿಸಿದ್ದನ್ನು ಸ್ಮರಿಸಿದ ಅವರು, ಎಲ್ಲ ದುಶ್ಚಟಗಳಿಗೆ ತಂಬಾಕೆ ಮೂಲವಾಗಿದ್ದು ವಿದ್ಯಾರ್ಥಿಗಳು ಇದರಿಂದ ಸಂಪೂರ್ಣ ದೂರವಿರಬೇಕು ಎಂದು ಅವರು ಹೇಳಿದ್ದಾರೆ. ವಿಶ್ವವಿದ್ಯಾಲಯದ ಕ್ಯಾಂಪಸ್ನ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರುವ ಜೊತೆಗೆ ಸಂಶೋಧನಾ ಕೇಂದ್ರಗಳು ಬಡವಾಗ್ತಾ ಇದೆ. 2018 ನಿವೃತ್ತರಾದ ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇಲ್ಲ. ಇದರಿಂದ ವಿವಿ ಕ್ಯಾಂಪಸ್ ತೊಂದರೆ ಅನುಭವಿಸುತ್ತಿರುವ ಬಗ್ಗೆ ಕರ್ನಾಟಕದ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗೆ ಪತ್ರದಲ್ಲಿ ತಿಳಿಸಲಾಗಿದೆ ಎಂದು ಮಂಗಳೂರು ವಿವಿ ಕುಲಪತಿ PL ಧರ್ಮ ಅವರು ಹೇಳಿದ್ದಾರೆ. ಹಂಪನಕಟ್ಟೆ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜು ಸಭಾಂಗಣದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದವರು. ಕ್ಯಾಂಪಸ್ನಲ್ಲಿ ಪ್ರಾಧ್ಯಾಪಕರ ಕೊರತೆಯಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸರ್ಕಾರದ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಅವರಿಗೆ ಪತ್ರದ ಮೂಲಕ ತಿಳಿಸಿದ್ದು, ಬೇಡಿಕೆ ಈಡೇರಿಸುವ ಭರವಸೆ ಇದೆ ಎಂದು ಅವರು ಹೇಳಿದ್ದಾರೆ. ಕಿಳುಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಭಾರಿ ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲೆಯ ಶಾಲೆ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಆದೇಶ ನೀಡಿದ್ದಾರೆ. ಕೇಂದ್ರ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದ್ದು, ಈ ಹಿನ್ನೆಲೆಯಲ್ಲಿ ರಜೆ ಘೋಷಿಸಲಾಗಿದೆ. ಮುಂದಿನ ಸುದ್ದಿ. ಕರಾವಳಿ ಭಾಗದಲ್ಲಿ ಇಂದು ಮತ್ತು ನಾಳೆ ಉತ್ತಮ ಮಳೆಯಾಗುವ ಸಾಧ್ಯತೆ ಇದ್ದು, ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆ ಸಾಧಾರಣ ಮಳೆಯಾಗಿದೆ. ಮಂಗಳೂರಿನಲ್ಲಿ ಲಘು ಮಳೆಯಾಗಿತ್ತು. ಉಳಿದಂತೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣವಿತ್ತು. ಗುರುವಾರ ಬೆಳಿಗ್ಗೆ 8:30 ಅಂತ್ಯಗೊಂಡ 24 ತಾಸುಗಳ ಅವಧಿಯಲ್ಲಿ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ ರಾಜ್ಯದಲ್ಲಿ ಅಧಿಕವೆನಿಸಿದ 8 cm ಮಳೆ ಸುರಿದಿದೆ. ಇದೇ ಅವಧಿಯಲ್ಲಿ ಬೆಳ್ತಂಗಡಿ 6, ಧರ್ಮಸ್ಥಳ, ಕುಂದಾಪುರ, ಶೃಂಗೇರಿ, ಉಪ್ಪಿನಂಗಡಿ 5, ಕೊಲ್ಲೂರು, ತೀರ್ಥಹಳ್ಳಿ 4, ಬಂಟ್ವಾಳ, ನಾಪೋಕ್ಲು, ಪುತ್ತೂರು 3, ಕೊಪ್ಪ, ಮಂಗಳೂರು ವಿಮಾನ ನಿಲ್ದಾಣ, ಮಾಣಿ, ಮೂಡಬಿದ್ರೆ, ಸೋಮವಾರಪೇಟೆ, ತಾಳೆಗುಪ್ಪ 2, ಸಿದ್ದಾಪುರ, ಸುಬ್ರಹ್ಮಣ್ಯ, ಸುಳ್ಯ 1 cm ಮಳೆಯಾಗಿದೆ. ಹೆಜಮಾಡಿ ಅಮಾಸಕರಿಯದಿಂದ ಬಂದರು ಪ್ರದೇಶಕ್ಕೆ ತೆರಳುವ ಮುಖ್ಯ ಮೀನುಗಾರಿಕೆ ರಸ್ತೆಯ ಶ್ರೀ ಸತ್ಯನಾರಾಯಣ ಭಜನಾ ಮಂದಿರದ ಬಳಿ ಕಡಲು ಕೊರೆತ ಸಂಭವಿಸಿದ್ದು, ಮೀನುಗಾರಿಕೆ ರಸ್ತೆಯು ಅಪಾಯದ ಅಂಚಿನಲ್ಲಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಗ್ಲೆಗುಡ್ಡಿಯಲ್ಲಿ SIT ನಡೆಸಿದ ಶೋಧ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದ್ದ ಅಸ್ಥಿ ಪಂಜರಗಳ ಪೈಕಿ 3 ಗುರುತು DNA ಪರೀಕ್ಷೆ ಮೂಲಕ ದೃಢಪಟ್ಟಿದೆ. SIT ಅಧಿಕಾರಿಗಳು July 15 ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಂತಿಮ ವರದಿಯಲ್ಲಿ DNA ಪರೀಕ್ಷೆ ಮೂಲಕ 3 ಗುರುತು ದೃಢಪಟ್ಟಿರುವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಮತ್ತು ಹಿಂಗಾರು ಹಂಗಾಮುಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಂದು ಕೊನೆ ದಿನವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಧಿಸೂಚಿತ ಬೆಳೆಗಳಾದ ಅಡಿಕೆ ಹಾಗೂ ಕಾಳುಮೆಣಸು ಬೆಳೆಗೆ ವಿಮೆ ಮಾಡಿಸಿಕೊಳ್ಳಬಹುದು. ಇಲ್ಲಿಯ ತನಕ ಜಿಲ್ಲೆಯಲ್ಲಿ ಸುಮಾರು 125,000 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಇನ್ನೂ ಅನೇಕ ಅರ್ಜಿಗಳು ಬ್ಯಾಂಕ್ಗಳಿಂದ ಅನುಮೋದನೆಯಾಗಬೇಕಾಗಿದೆ. ಬೆಳೆ ಸಾಲ ಪಡೆದಿರುವ ಹಾಗೂ ಬೆಳೆ ಸಾಲ ಹೊಂದಿಲ್ಲದ ರೈತರು ನೋಂದಾಯಿಸಬಹುದು ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಲು ವೇದಿಕೆಯಾಗಿದ್ದ ಪಾಲಿಕೆ ಫೋನ್ ಇನ್ ಕಾರ್ಯಕ್ರಮ ನಡೆಯದೆ 3 ಕಳೆದಿದೆ. 2025 ಫೆಬ್ರವರಿಯಲ್ಲಿ ಪಾಲಿಕೆ ಸದಸ್ಯರ ಆಡಳಿತಾವಧಿ ಕೊನೆಗೊಂಡು ನಂತರ ನಿಂತಿದ್ದ ಫೋನ್ ಇನ್ ಅನ್ನು ಹಲವು ತಿಂಗಳ ಬಳಿಕ ಆಡಳಿತಾಧಿಕಾರಿಯಾದ ಜಿಲ್ಲಾಧಿಕಾರಿ ದರ್ಶನ್ HV ಅವರು ಆರಂಭಿಸಿದರು. 4 ನಿರಂತರವಾಗಿ ನಡೆದ ಫೋನ್ ಇನ್ ಏಪ್ರಿಲ್ ತಿಂಗಳ ಬಳಿಕ ಇನ್ನೂ ನಡೆದೇ ಇಲ್ಲ. ಬೀದಿ ವ್ಯಾಪಾರಿಗಳ ಜೀವನ ನಿರ್ವಹಣೆಗೆ ಅವಕಾಶ ನೀಡುವುದು ಅಗತ್ಯವಾಗಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ವ್ಯಾಪಾರಿಗೂ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತ ರಾಹುಲ್ ರತ್ನ ಪಾಂಡೆ ಅವರು ಹೇಳಿದ್ದಾರೆ. ಅವರು ನಿನ್ನೆ ಸಂಡೆ ಬಜಾರ್ ವ್ಯಾಪಾರ ಸ್ಥಳ ಹಾಗೂ ಬೀದಿ ಬದಿ ವ್ಯಾಪಾರ ವಲಯಕ್ಕೆ ಭೇಟಿ ನೀಡಿ ವ್ಯಾಪಾರಿಗಳ ಸಮಸ್ಯೆ ಆಲಿಸಿದ ಬಳಿಕ ಮಾತನಾಡಿದರು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ವಾರ ಸಂಘದ ಪ್ರಮುಖರು ಹಾಗೂ ಅಧಿಕಾರಿಗಳನ್ನು ಸೇರಿಸಿಕೊಂಡು ಸಭೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ. VBG ರಾಮ್ಜಿ ವಿಶೇಷ ಮಾಹಿತಿ ಕಾರ್ಯಕ್ರಮ ಹಾಗೂ ತಾಲೂಕು ಸಾನ್ನಿಧ್ಯ ಸಂಜೀವಿನಿ ಒಕ್ಕೂಟದ ಪ್ರಗತಿ ಪರಿಶೀಲನಾ ಸಭೆಯು ಮಂಗಳೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ನಡೆಯಿತು. ಅಧ್ಯಕ್ಷತೆ ವಹಿಸಿದ ಮಂಗಳೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹೇಶ್ ಕುಮಾರ್ ಹೊಳ್ಳ ಅವರು ಮಾತನಾಡಿ, ಈಗಾಗಲೇ ಮನೆ ಮನೆ ಭೇಟಿ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಗೂ ಹಿಂದುಳಿದ ವರ್ಗದವರ ಜಾತಿ ಪ್ರಮಾಣ ಪತ್ರ ಹಂಚಿಕೆ ಮಾಡುವ ಕಾರ್ಯ ಪ್ರಾರಂಭವಾಗಿದ್ದು, ಈ ನಿಟ್ಟಿನಲ್ಲಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ಒಕ್ಕೂಟದ ಸದಸ್ಯರು ಈ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಅವರು ಹೇಳಿದ್ದಾರೆ. ಇನ್ನು ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಭಾರತದ ಮುರಳಿ ಶ್ರೀಶಂಕರ್ ಅವರು ಬೆಳ್ಳಿ ಗೆದ್ದಿದ್ದಾರೆ. ಅವರು 8.9 ಮೀಟರ್ ದೂರ ಜಿಗಿದು ಸ್ಪರ್ಧೆಯಲ್ಲಿ ಎರಡನೇಯರಾಗಿ ಹೊರಹೊಮ್ಮಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ಅವರು ಕೆಲ ಸಮಯ ಸ್ಪರ್ಧೆಯಿಂದ ಹೊರಗಿದ್ದರು. ಈಗ ಅವರು ಯಶಸ್ವಿಯಾಗಿ ಕಣಕ್ಕೆ ಮರಳಿದ್ದಾರೆ. ಎಲ್ಲ ಮಾದರಿ ಕ್ರಿಕೆಟಿಗೆ ನಿವೃತ್ತಿ ಘೋಷಿಸಿದ ಅಜಿಂಕ್ಯ ರಹಾನೆ. ಭಾರತೀಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ ನಿನ್ನೆ ಎಲ್ಲ ಮಾದರಿಗಳ ಕ್ರಿಕೆಟಿಗೆ ದಿಢೀರ್ ನಿವೃತ್ತಿ ಘೋಷಿಸಿದ್ದಾರೆ. ಇದರೊಂದಿಗೆ ದಶಕಕ್ಕೂ ಹೆಚ್ಚು ಅವಧಿಯ ಅವರ ಸುದೀರ್ಘ ವೃತ್ತಿ ಜೀವನಕ್ಕೆ ತೆರೆ ಬಿದ್ದಿದೆ. ಕೇಳುಗರೆ, ಇವಿಷ್ಟು ಇದರದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ. ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಮತ್ತು ನರ್ಸ್, ಇದರ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ರೀಮಾಚಿ ಕಾಣಿ ಮತ್ತು ಕೊಂಕಣಿ ಹಾಡುಗಳ ಪ್ರಸಾರ. 9:00 ಗಜಲ್ ಹಾಡುಗಳು. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೀರಾ ಅವರಿಂದ ಭಾಷಣ ಕೇಳುವಿರಿ. 10:00 ತುಳು ಚಾವಡಿ. ಹಲೋ ಡಾಕ್ಟರ್ ಧ್ವನಿ ಮುದ್ರಿತ ಪ್ರಸಾರ. 11:00 ಯಕ್ಷಗಾನ, ಕ್ಷಮಿಸಿ, 10:00 ಹಲೋ ಡಾಕ್ಟರ್ ಧ್ವನಿ ಮುದ್ರಿತ ಪ್ರಸಾರ. 11:00 ಯಕ್ಷಗಾನ ಚತುರ್ಜನ್ಮ ಮೋಕ್ಷ ಭಾಗ 1. 11:30 ತುಳು ಕಾರ್ಯಕ್ರಮ, ಗೇನದ ಪೊಳಬು ತುಳಿಪು, ಡಾಕ್ಟರ್ ಇಂದಿರಾ ಹೆಗ್ಡೆ ಅವರಿಂದ ಭಾಷಣ ಕೇಳುವಿರಿ. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಮತ್ತು ಅಡುಗೆ ಮನೆ ಮರುಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಗಜಲ್ ಹಾಡುಗಳು. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ಕಾರ್ಯಕ್ರಮ, ಒಲವಿನ ಹಾಡು. 4:00 ಮಾರ್ಗದರ್ಶಿ. 5:00 ಗುರುರಾಜ್ ಕರ್ಜಿಗೆಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗೊಂದು 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದು ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ರೆಸಿಪಿ, ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ, ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ, ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/4 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನ 1 ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ.

ಅಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ. ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ ಒಂದು ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/4 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ. ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ. ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

107.8 FM ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 107.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾರ್. ಇದೀಗ ಮೊದಲ ಗಜಲ್ ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಹಾಡಿದವರು ಶ್ರೀ ಜಗಜಿತ್. ಸಾಹಿತ್ಯ ಕೈಫಿ ಅಜ್ಮಿ. ಸಂಗೀತ ನಿರ್ದೇಶನ ರಾಜುದಾಸ್.

ಜುಕ್ಕಿ ಜುಕ್ಕಿ ಸಿ ನಜರ್ ತುಂಬಾ ಅದ್ಭುತವಾದ ಅರ್ಥವತ್ತಾದ ಹಾಡನ್ನ ಕೇಳ್ತಾ ಬಂದ್ರಿ. ಇದೀಗ ಮುಂದಿನ ಗಜಲ್ ಹಾಡು ಏ ದಿಲ್ ಜೋ ಪ್ಯಾರ ಕಾ, ಹಾಡಿದವರು ಶ್ರೇಯ ಘೋಷಾಲ್, ಸಾಹಿತ್ಯ ಮನೋಜ್, ಸಂಗೀತ ನಿರ್ದೇಶನ ದೀಪಕ್ ಪಂಡಿತ್.

ಯೆ ದಿಲ್ ಜೋ ಪ್ಯಾರ್ ಕಾ ತುಂಬ ಸೊಗಸಾದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗಜಲ್ ಹಾಡನ್ನು ಕೇಳ್ತಾ ಬಂದ್ರಿ. ಇನ್ನು ಮುಂದಿನ ಗಜಲ್ ಹಾಡು ನಿಕ್ಕುಲೋನಾ ಬೇನಕಾ, ಹಾಡಿದವರು ಪಂಕಜುದಾಸ್, ಸಾಹಿತ್ಯ ಮುಮ್ತಾಜ್ ರಶೀದ್, ಸಂಗೀತ ನಿರ್ದೇಶನ ಪಂಕಜುದಾಸ್.

ಮುಂದಿನ ಗಜಲ್ ಹಾಡು ಚಂಪಾಯಿ ರಂಗಯಾರ್ ಆಜಾಯಿ. ಹಾಡಿದವರು ಶ್ರೇಯಾ ಘೋಷಾಲ್ ಮತ್ತು ಶಫ್ಕತ್ ಅಲಿ. ಸಾಹಿತ್ಯ ನವಾಬ್ ವಾಜೀದ್.

0: ಕೇಳುಗರೆ, ಇದು ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫ್ ಕುತ್ತಾರ್.
1: ಹಾಯ್, ನಮಸ್ಕಾರ. ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
2: ನಮಸ್ಕಾರ. ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರೊಂದಲ್ಲ.
3: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
4: ನಮಸ್ಕಾರ. ಯಾನ್ ನಿಕಲ್ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
5: ನಮಸ್ಕಾರ. ಯಾನ್ ನಿಕೇಳದ ತಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್ ನಿಖರ್ ಕಿನೊಂದು ಪ್ಲೇ 107.8 FM, ರಂಗ ರಂಗದ ಬದುಕು.
0: ಕೇಳ್ತಿರುವುದು ರೇಡಿಯೋ ಸಾರಂಗ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕೆ ಆಯುರ್ವೇದಿಕ್, ಈ ವಿಷಯದ ಬಗ್ಗೆ ವಿಚಾರ ಮಂಡಿಸಿದ ಡಾಕ್ಟರ್ ಮೀರಾ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
6: ಈಗ ನಮ್ಮ ಮುಂದೆ ಡಾಕ್ಟರ್ ಮೀರಾ ಅವರು ತಮ್ಮ ಆಯುರ್ವೇದಿಕ್ ವಿಚಾರದ ಬಗ್ಗೆ ಮಂಡಿಸಲಿಕ್ಕಿದ್ದಾರೆ. ಅವರು ಮಂಗಳೂರಿನ ಕದ್ರಿಯಲ್ಲಿ ಸಂಜೀವಿನಿ ಅಂತ ಹೇಳಿ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 24 ವರ್ಷಗಳಿಂದ ನಮ್ಮ ಭಾರತೀಯ ಪ್ರಾಚೀನ ಪರಂಪರೆಯಲ್ಲಿ ಆಯುರ್ವೇದಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಶುದ್ಧ ಪರಿಶುದ್ಧ ಆಯುರ್ವೇದವನ್ನು ಅವರು ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ಜೊತೆಗೆ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೊಸದಿಗಂತ, ಪ್ರಜಾವಾಣಿ, ತರಂಗ, ಸುಧಾ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ಬರಿತಾ ಇದ್ದಾರೆ. ಆರೋಗ್ಯ ಜಾಗೃತಿ ಲೇಖನಗಳನ್ನು ಬರಿತಾ ಇದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸೈಲೆಂಟಾಗಿ, ಎಲೆಮರೆ ಕಾಯಿಯಂತೆ ಅವರು ಸಾಹಿತ್ಯ ಸೇವೆಯ ಜೊತೆಗೆ ವೈದ್ಯ ಸೇವೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇವತ್ತು ಒಬ್ಬ ಆಯುರ್ವೇದ ವೈದ್ಯ ತಜ್ಞೆಯಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಆದಷ್ಟು ಕಾಲಮಿತಿಯ ಒಳಗೆ ತಿಳಿಸಬೇಕಂತೇಳಿ ಕೇಳಿಕೊಳ್ತೇನೆ.
7: ನಮಸ್ಕಾರ. ಇವತ್ತು ನಾನು ಆಯುರ್ವೇದದ ಬಗ್ಗೆ, ಆಯುರ್ವೇದ ಸಾಹಿತ್ಯದ ಅಗತ್ಯ ಏನಿದೆ ಎಂಬುದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಆಯುರ್ವೇದ ಹೇಳಿದರೆ ಹೆಚ್ಚಾಗಿ ಸಂಸ್ಕೃತ ಭಾಷೆಯಲ್ಲಿದೆ. ಸೊ ನಾವು ಸಾಮಾನ್ಯ ಜನರನ್ನು ತಲುಪಬೇಕಾದ್ರೆ ನಮಗೆ ಆಡು ಭಾಷೆಯಲ್ಲಿ ಅವರಿಗೆ ಜನರಿಗೆ ಅರ್ಥವಾಗುವಂತೆ ಮಾಡುವಂಥ ಪ್ರಯತ್ನ ಅಗತ್ಯವಿದೆ. ಆಯುರ್ವೇದದ ಮೂಲ ಉದ್ದೇಶವೇ ಅದು. ಆಯುರ್ವೇದದ ಮೂಲ ಉದ್ದೇಶ ಎರಡು ಇದೆ. ಅದರಲ್ಲಿ ಮೊದಲನೆಯದು ಸ್ವಸ್ಥ್ಯಸ್ತು ಸ್ವಾಸ್ಥ್ಯ ರಕ್ಷಣ, ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವುದು ಆಯುರ್ವೇದದ ಮೂಲ ಉದ್ದೇಶ. ಇದಕ್ಕಾಗಿ ಆಯುರ್ವೇದದಲ್ಲಿ ದಿನಚರ್ಯೆ, ಋತುಚರ್ಯೆ, ಸದ್ವೃತ್ತ ಅಂತ ಮೂರು ವಿಷಯವನ್ನು ಹೇಳಿದ್ದಾರೆ. ಈ ದಿನಚರ್ಯೆಯಲ್ಲಿ ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಏಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಎಂಬ ವಿಷಯದಿಂದ ಹಿಡಿದು ಹಲ್ಲುಜ್ಜುದು, ಸ್ನಾನ, ವ್ಯಾಯಾಮ, ಎಂಥ ಆಹಾರ ಸೇವಿಸಬೇಕು, ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಗಂಟೆಗೆ ನಿದ್ದೆ ಮಾಡಬೇಕು, ಇಂಥ ಪುಟ್ಟ ಪುಟ್ಟ ವಿಷಯಗಳನ್ನು ಸಹ ಹೇಳಿದ್ದಾರೆ. ನಿಮಗೆಲ್ಲ ಅನಿಸ್ಬೋದು ಇಂಥದ್ದೆಲ್ಲ ಸಿಲ್ಲಿ ವಿಷಯ ಯಾಕೆ ಹೇಳಬೇಕಂತ. ಆದರೆ ಎಷ್ಟೋ ಜನರಿಗೆ ರಾತ್ರಿಯಲ್ಲಿ ತುಪ್ಪ ತಿನ್ನಬಾರ್ದಂತ ಗೊತ್ತಿಲ್ಲ, ಮೊಸರು ತಿನ್ನಬಾರ್ದಂತ ಗೊತ್ತಿಲ್ಲ, ಸ್ನಾನ ಆದಮೇಲೆ ಊಟ ಆದಮೇಲೆ ಸ್ನಾನ ಮಾಡಬಾರದು ಅಂತ ಗೊತ್ತಿಲ್ಲ, ಊಟ ಆದಮೇಲೆ ವ್ಯಾಯಾಮ ಮಾಡಬಾರ್ದು ಅಂತ ಗೊತ್ತಿಲ್ಲ. ಇಂಥ ಪುಟ್ಟ ಪುಟ್ಟ ವಿಷಯಗಳು. ಅದರಲ್ಲಿ ಅಂತೂ ಆಹಾರದ ಬಗ್ಗೆ ತುಂಬ ಕಾಂಟ್ರವರ್ಸಿಗಳು ಉಂಟು. ನಮಗೆ ಕೆಲವರು ಲೂಸ್ ಮೋಷನ್ ಹೋಗ್ತಾ ಇರ್ತದೆ, ಬಾಳೆಹಣ್ಣು ತಿಂತಾರೆ. ನಾವೀಗ ಬಾಳೆಹಣ್ಣೆ ತಗೊಳ್ಳುವ, ಕೆಲವರು ದಿನಕ್ಕೆ 10 ಬಾಳೆಹಣ್ಣು ತಿನ್ನುವವರು ಇದ್ದಾರೆ. ಆದರೆ ಆಯುರ್ವೇದ ಪ್ರಕಾರ ಅಪತ್ಯಾನಾಂ ಶ್ರೇಷ್ಠ ಕದಲಿ ಫಲಹ ಅಂತ ಹೇಳಿಬಿಟ್ಟಿದ್ದಾರೆ. ಅಪತ್ಯಗಳಲ್ಲಿ ಫಸ್ಟ್ ಸ್ಥಾನ ಸಿಕ್ಕುವುದು ಬಾಳೆಹಣ್ಣಿಗೆ. ಈ ಗ್ಯಾಸ್ಟ್ರಿಕ್ ಇದ್ದವರಾಗಲಿ, ಅಲರ್ಜಿ ಇದ್ದವರಾಗಲಿ ಬಾಳೆಹಣ್ಣು ತಿನ್ನಬಾರ್ದು ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಆದ್ದರಿಂದ ಯಾವುದನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾರು ತಿನ್ನಬೇಕು, ಇಂಥದ್ದು ಎಜುಕೇಷನ್ ಅಥವಾ ಈ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನಮ್ಮ ಸಮಾಜ ಆರೋಗ್ಯವಂತ ಆಗುವುದು. ಇದು ಮೊದಲಿದ್ದು ದಿನಚರ್ಯೆಯಾಯಿತು. ಇನ್ನೊಂದು ಋತುಚರ್ಯೆ. ಋತುಚರ್ಯೆ ಅಂದರೆ ನಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಸೂರ್ಯನ ಸುತ್ತ ಭೂಮಿ ತಿರುಗುವಾಗ ನಮ್ಮ ಹೊರಗಿನ ಪ್ರಕೃತಿಯಲ್ಲಿ ಕೆಲವೊಂದು ಬದಲಾವಣೆ ಆಗ್ತಾ ಇರ್ತದೆ. ಆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳ ಪ್ರತಿಬಿಂಬ ನಮ್ಮ ದೇಹದಲ್ಲಿ ಆಗ್ತಾ ಇರ್ತದೆ. ಪ್ರಕೃತಿ ಪುರುಷ ಅಂತ ಹೇಳ್ತೇವೆ. ಮನುಷ್ಯನ ದೇಹದಲ್ಲಿ ಯಾವುದೆಲ್ಲ ಬದಲಾವಣೆ ಆಗ್ತಾ ಇರ್ತದೆ ಅದರ ಪ್ರಕಾರ ನಾವು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಬೇಕು ಅಂತ ಆಯುರ್ವೇದ ಹೇಳ್ತದೆ. ಆ ಬದಲಾಗುವ ಋತುಗಳು, ಉದಾಹರಣೆಗೆ ಈ ವರ್ಷ ಒಂದು ವರ್ಷವನ್ನು 6 ಋತುಗಳಾಗಿ ವಿಂಗಡಿಸಿದ್ದೇವೆ. ಇದು ವಸಂತ ಋತು, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಮತ್ತು ಶಿಶಿರ. 2 ತಿಂಗಳು ಒಂದೊಂದು ಋತು ಅಂತ ಪರಿಗಣಿಸ್ತೇವೆ. ಈ ಋತುಗಳಲ್ಲಿ ನಾವು ಏನು ತಿನ್ನಬೇಕು ಮತ್ತು ಈ ಋತುಗಳಲ್ಲಿ ಯಾವ ರೋಗಗಳು ಸಾಧಾರಣವಾಗಿ ಬರ್ತದೆ, ಆ ರೋಗ ಬರದಂತೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ಆಹಾರ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ರೋಗ ಬರದಂತೆ ಹೇಗೆ ತಡೆಯಬಹುದು, ಇದನ್ನೆಲ್ಲ ಋತುಚರ್ಯೆಯಲ್ಲಿ ಹೇಳಿದೆ. ಇನ್ನೊಂದು ಮೂರನೆಯದು ಸದ್ವೃತ್ತ. ನಾವು ಪ್ರಾಕ್ಟೀಸಲ್ಲಿ ಕೂತ್ರೆ, ನಾನು ಒಂದು 20 ಇಯರ್ಸ್ ಮೊದಲು ಪ್ರಾಕ್ಟೀಸ್ ಅಥವಾ ವೈದ್ಯಕೀಯ ವನ್ನು ಪ್ರವೇಶಿಸಿದಾಗ ಒಂದು ವರ್ಷದಲ್ಲಿ ಅಥವಾ ನಾನು ಮೊದಲ ಕೇಸ್ ಥೈರಾಯ್ಡ್ ನೋಡಬೇಕಾದ್ರೆ 4 ವರ್ಷ ಆಗಿತ್ತು. ಈಗ ನೋಡಿದರೆ ತಿಂಗಳಲ್ಲಿ ನಾನೊಬ್ಬಳೆ ಒಬ್ಬ ವೈದ್ಯಳೇ ಒಂದು 10-15 ಕೇಸ್ ಥೈರಾಯ್ಡು ಡಯಾಗ್ನೋಸ್ ಮಾಡ್ತೇನೆ. ಅಥವಾ ಈಗ PCOD ಕಾಮನ್ ಆಗಿ ಬಿಟ್ಟಿದೆ. ಇದಕ್ಕೆಲ್ಲ ಯಾಕೆ ಕಾರಣ ಅಂತ ಯೋಚನೆ ಮಾಡಿದರೆ ನಮ್ಮ ಮಾನಸಿಕ ಒತ್ತಡ. ಈ ಸದ್ವೃತ್ತ ಎಂಬುದು ನಮ್ಮ ಮನಸ್ಸಿನ ಸ್ಥಿತಿಗತಿಯನ್ನು ಹೇಗಿಡಬೇಕು. ಈ ಆಯುರ್ವೇದ ಬರೀ ಶರೀರಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡುವುದಿಲ್ಲ, ಮನಸ್ಸಿನ ಆರೋಗ್ಯವನ್ನು ಸಹ ಕನ್ಸಿಡರ್ ಮಾಡ್ತದೆ. ಯಾವಾಗ ಮನಸ್ಸು ಆರೋಗ್ಯವಂತವಾಗಿರ್ತದೆ ಆಗ ಶರೀರದ ಜೀರ್ಣಕ್ರಿಯೆಯಾಗಲಿ, ಶರೀರದಲ್ಲಿರುವ ಮೆಟಬಾಲಿಸಮ್ ಅಂತ ಏನು ಹೇಳ್ತೇವೆ ಅದೆಲ್ಲ ಸರಿಯಾಗುವುದರ ಮೂಲಕ ನಮಗೆ ಈಗ ಜೀವನ ಶೈಲಿ, ಹೆಚ್ಚಿನ ರೋಗಗಳು ಇಂದು ನಾವೇನು ನಮ್ಮ ಪ್ರಾಕ್ಟೀಸಲ್ಲಿ ಕಾಣ್ತೇವೆ ಅದೆಲ್ಲ ಜೀವನ ಶೈಲಿ ಮತ್ತು ಆಹಾರ ಶೈಲಿಯ ತೊಂದರೆಯಿಂದಲೇ ಆಗಿರುವಂಥದ್ದು. ಇದು 3 ಉಪಾಯಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ವಸ್ಥೆಷ್ಟು ಸ್ವಾಸ್ಥ್ಯ ರಕ್ಷಣಂ ಅಂತ ನಮ್ಮ ಆಯುರ್ವೇದ ಹೇಳ್ತದೆ. ಒಂದ್ಸಲ ಏನಾಯ್ತಂದ್ರೆ, ನಾನು ಪ್ರಾಕ್ಟೀಸಲ್ಲಿ ಕೂತಿರುವಾಗ ಒಬ್ರು ಬಂದು ಹೇಳಿದ್ರು, ನನಗೆ ATMM ಕಲ್ಲಾಗಿತ್ತು ಡಾಕ್ಟ್ರೇ, ಆಪರೇಷನ್ ಮಾಡಿಸ್ಕೊಂಡೆ, ಅದನ್ನು ಮದ್ದು ತಗೊಂಡು ಗ್ಯಾಸ್ಟ್ರಿಕ್ ಆಗೋಗಿದೆ, ಏನು ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ರಿಪೋರ್ಟ್ ನೋಡಿದ್ರೆ ATMM ಕಲ್ಲು. ಅಯ್ಯೋ, ನಮ್ದು ಮದ್ದಲ್ಲೇ ಗುಣ ಆಗ್ತಿತ್ತಲ್ಲ, ಆಪರೇಷನ್ ಮಾಡುವ ಅವಶ್ಯಕತೆ ಇರಲಿಲ್ಲ ಅಲ್ಲ ಅಂತ ನಾನಂದೆ. ನಮಗೆ ಈ ಆಯುರ್ವೇದದಲ್ಲಿ ಕೆಲವೆಲ್ಲ ರೋಗಗಳು, ಅನೇಕ ರೋಗಗಳು ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣವಾಗುವಂಥ ರೋಗಗಳಿವೆ. ಅದು ಯಾವುದೆಲ್ಲ ರೋಗಗಳಿಗೆ ನೀವು ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೋದು ಎಂಬುದನ್ನು ತಿಳಿಸಿಕೊಡಲು ಈ ನಮ್ಮ ಸಾಹಿತ್ಯ, ಈ ನಮ್ಮ ವೈದ್ಯಕೀಯ ಸಾಹಿತ್ಯ ಸಹಾಯ ಮಾಡ್ತದೆ. ಈ ವೈದ್ಯಕೀಯ ಸಾಹಿತ್ಯದಿಂದ ಕೆಲವೊಮ್ಮೆ ಸ್ವಯಂ ವೈದ್ಯ ಮಾಡುವಂಥ ಒಂದು ಪ್ರಾಬ್ಲಮ್ಸ ಇರ್ತದೆ. ಆದರೆ ಸಹ ಅದರ ವೈದ್ಯಕೀಯ ಸಾಹಿತ್ಯದಿಂದ ಆಗುವ ಲಾಭಾಂಶಗಳನ್ನು ಪರಿಗಣಿಸಿದರೆ ಇದೊಂದು ನಿಗ್ಲಿಜಿಬಲ್ ಅಂತ ಹೇಳ್ಬೋದು. ಯಾಕೆಂದರೆ ರೋಗದ ಲಕ್ಷಣಗಳು, ರೋಗ ಬಂದಾಗ ಏನು ಮಾಡಬೇಕು, ರೋಗ ಬಂದಾಗ ಎಂಥ ಪಥ್ಯಗಳನ್ನು ಮಾಡಬೇಕು, ರೋಗ ಬರದ ಹಾಗೆ ಏನೆಲ್ಲ ಪ್ರಿಕಾಷನ್ ತಗೊಳ್ಬೇಕು, ಕೆಲವೊಮ್ಮೆ ಸಾಂಕ್ರಾಮಿಕ ರೋಗಗಳು ಇರ್ತದೆ ಆಗೆಲ್ಲ ಏನೆಲ್ಲ ಪ್ರಿಕಾಷನ್ಗಳನ್ನು ತಗೊಳ್ಬೇಕು ಎಂಬುದನ್ನು ನಾವು ವೈದ್ಯಕೀಯ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಕೊಳ್ಬೇಕು. ನಾನು ಇದು ವೈದ್ಯಕೀಯ ಸ್ಟಾರ್ಟ್ ಮಾಡಿದಾಗ ಒಬ್ಬರು ಮಂಗಳೂರಿನ ಪ್ರಸಿದ್ಧ ನ್ಯೂರೋಸರ್ಜನ್ ಆಪರೇಷನ್ ಮಾಡಿದ್ಮೇಲೆ ಒಂದು ಸಣ್ಣ ಬಾಟ್ಲಲ್ಲಿ ಡಿಸ್ಕೆಕ್ಟಮಿ ಮಾಡಿದ್ರು ಅವರು, ಅದನ್ನು ತಗೊಂಡು ಬಂದು ಪೇಷಂಟ್ ಪಾರ್ಟಿಯನ್ನು ಕರೆದು ಒಂದು ವಿವರಿಸಿ ಹೇಳ್ತಾ ಇದ್ರು. ನಾನು ಅಂದ್ಕೊಂಡೆ ಎಂತಕ್ಕೆ ಪೇಷಂಟಿಗೆ ಇದೆಲ್ಲ ಹೇಳಿಕೊಡೋದು ಅಂತ. ಆದರೆ ಈ ವೈದ್ಯಕೀಯ ಪ್ರಾಕ್ಟೀಸಲ್ಲಿ ಮುಂದುವರಿದ ಹಾಗೆ ಪೇಷಂಟ್ಗಳಿಗೆ, ರೋಗಿಗಳಿಗೆ ಯಾವಾಗ ನಾವು ಪ್ರಾಪರ್ ಎಜುಕೇಷನ್ ಕೊಡ್ತೇವೆ, ತಿಳುವಳಿಕೆಯನ್ನು ಕೊಡ್ತೇವೆ, ಆಗ ನಮ್ಮ ಚಿಕಿತ್ಸೆ ಸಹ ಫಲಕಾರಿಯಾಗ್ತದೆ. ಚಿಕಿತ್ಸೆ ಫಲಕಾರಿಯಾದ ಕೂಡಲೇ ಡಾಕ್ಟರ್ ಎಡ್ಡೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ರೋಗಿಗೆ ಸರಿಯಾದ ಇನ್ಫಾರ್ಮೇಷನ್ಗಳು, ಎಜುಕೇಷನ್, ಶಿಕ್ಷಣವನ್ನು ಕೊಡುವುದು ತುಂಬ ಅಗತ್ಯ ಇದೆ. ಒಂದ್ಸಲ ನಂದು ಆರ್ಟಿಕಲ್ ತರಂಗದಲ್ಲಿ ಬಂದಾಗ ಒಬ್ಬರು ಹೇಳಿದರು, ವಾತಾವ್ಯಾಧಿ 80 ಅಂತ ಬಂದಿತ್ತು. ಮೇಡಮ್, ನಿಮ್ಮದು ಆರ್ಟಿಕಲಲ್ಲಿ ಗೀತ ಇದ್ದಾರಲ್ಲ, ಹಾಗೆ ನನಗೆ ನೋವು ಬರ್ತಾ ಉಂಟು ಅಂತ. ಅದು ಯಾರು ಗೀತ ಅಂತ ಒಮ್ಮೆ ನಂಗೆ ಗೊತ್ತಾಗಲಿಲ್ಲ. ಆದರೂ ಆ ರೋಗಿಗಳು ಯಾವಾಗ ನಮ್ಮ ಆರ್ಟಿಕಲ್ ಮೂಲಕ ಅಥವಾ ಸಾಹಿತ್ಯದ ಮೂಲಕ ನಮ್ಮೊಂದಿಗೆ ಒಂದು ವಿಶ್ವಾಸದ ಒಂದು ಬಾಂಧವ್ಯ ಬೆಳೆಯುತ್ತದೆ ರೋಗಿಗಳಿಗೆ ಮತ್ತು ವೈದ್ಯರಿಗೆ, ಈ ವೈದ್ಯಕೀಯ ಸಾಹಿತ್ಯ ಒಂದು ಸ್ಪೆಷಲ್ ಬಾಂಡಿಂಗ್ ಅಥವಾ ಒಂದು ಬಾಂಧವ್ಯವನ್ನು ಬೆಳೆಸ್ತದೆ. ಮತ್ತು ರೋಗಿಗೆ ಒಂದು ವಿಶ್ವಾಸ ಬರ್ತದೆ, ನನ್ನದು ಏನು ತೊಂದರೆ ಇದೆ ಅದು ಡಾಕ್ಟ್ರಿಗೆ ಅರ್ಥ ಆಗಿದೆ. ಯಾವಾಗ ರೋಗಿಗೆ ವಿಶ್ವಾಸ ಬರ್ತದೆ ಅದು ಅವರು ನಮಗೆ ಒಳ್ಳೆಯ ವಿಧೇಯತೆಯಿಂದ ನಾವು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ನಮ್ಮ ಯಾವಾಗ ನಾವು ಅವ್ರು ಹೇಳಿದ ಪಥ್ಯ, ಪಥ್ಯ ನಮ್ಮ ಆಯುರ್ವೇದ ಇರುವುದೇ ಪಥ್ಯಗಳಲ್ಲಿ. ನಾವು ಪಥ್ಯ ತುಂಬ ಹೇಳ್ತೇವೆ ಅಂತ ಹೇಳಿದರೆ ಸಹ ಪಥ್ಯವನ್ನು ಅನುಸರಿಸಿದರೆ ಮಾತ್ರ ಚಿಕಿತ್ಸೆ ಫಲಕಾರಿ ಆಗುವಂಥದ್ದು. ಆದ್ದರಿಂದ ಪಥ್ಯಗಳನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾರೆ. ನನಗನ್ನಿಸೋದು ನಮ್ಮ ಮುಂದಿನ ಭವಿಷ್ಯವಾದ ಮಕ್ಕಳಿಗೆ ಆರೋಗ್ಯದ ವಿಷಯ, ಈ ಸಾಹಿತ್ಯ ಲೇಖನಗಳನ್ನು ಪಠ್ಯ ವಿಷಯವಾಗಿ ಮಾಡಬೇಕಂತ. ನಮ್ಮ ಯಾವಾಗಲೂ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಾಗ ಮೊಮ್ಮಗಳು ಪೇಷಂಟ್ ಆಗಿರ್ತಾಳೆ, ಅಜ್ಜಿ ನೋಡ್ಕೊಳ್ಳಿಕ್ಕೆ ಬಂದಿರ್ತಾರೆ. ಆ ಕತೆ ಆಗಿದೆ. ಮೊದಲೆಲ್ಲ ತಂದೆ ತಾಯಿಗಳ ಕಾಲನ್ನು ಮಕ್ಕಳು ಒತ್ತಾ ಇದ್ರು, ಈಗ ಮಕ್ಕಳ ಕಾಲನ್ನು ತಂದೆ ತಾಯಿಯರು ಒತ್ತಾ ಇದ್ದಾರೆ ಈಗ. ಆದ್ರಿಂದ ಈಗಿನ ಜನರೇಷನ್ ಇದ್ದು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಏನು ತಿನ್ಬೇಕು ಮತ್ತೆ ಯಾಕೆ ತಿನ್ಬೇಕು, ಮಕ್ಕಳು ಯಾವಾಗಲೂ ಯಾಕೆ ತಿನ್ಬೇಕಂತ ಕೇಳ್ತಾರೆ. ಅದು ಸರಿಯಾಗಿ ಎಜುಕೇಷನ್ ಕೊಡುವಂತ, ಶಿಕ್ಷಣ ಕೊಡುವಂತ ಅವಶ್ಯಕತೆ ಇದೆ. ಹಾಗೆಯೇ ನಾವು ಡಯಾಲಿಸಿಸ್ ಸೆಂಟರ್, ಆಸ್ಪತ್ರೆಗಳು, ಉಚಿತ ಕಣ್ಣಿನ ಕನ್ನಡಕಗಳು ಇತ್ಯಾದಿಯನ್ನು ಕೊಡುವ ಬದಲು ನಮ್ಮ ಕಿಡ್ನಿ ಆರೋಗ್ಯ, ನಮ್ಮ ಹೃದಯದ ಆರೋಗ್ಯ, ನಮ್ಮ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕಂತ ಮುಂಬರುವ ಜನಾಂಗಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಮ್ಮ ಸಾಹಿತ್ಯದ ಮೂಲಕ ನೀಡುವುದರಿಂದ ಮುಂದಿನ ಭವಿಷ್ಯದ ನಮ್ಮ ಜನರೇಷನ್ ಏನಿದೆ ತುಂಬ ಆರೋಗ್ಯವಂತರಾಗಬಹುದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಈಗಿನ ಮಕ್ಕಳಿಗೆ ಗಿಡ ಮರಗಳ ಅವುಗಳ ಔಷಧೀಯ ಗುಣಗಳ ಒಂದು ಶಿಕ್ಷಣ ನೀಡುವುದರಿಂದ ಅವರು ಪ್ರಕೃತಿಯನ್ನು ಸಹ ರಕ್ಷಿಸಿಯಾರು ಅಂತ ನಂದು ಅಭಿಪ್ರಾಯ. ನಾನಂದ್ಕೊಳ್ಳೋದು ನಾವು ಭಾರತೀಯರು ತುಂಬ ಅದೃಷ್ಟವಂತರು ಅಂತ. ನಮಗೆ ಅಲೋಪತಿ ಇದೆ, ಆಯುರ್ವೇದ ಇದೆ, ಸಿದ್ಧ ಇದೆ, ಯೋಗ ಇದೆ, ಹೋಮಿಯೋಪತಿ ಇದೆ. ಆದರೆ ಕೆಲವೊಮ್ಮೆ ತುಂಬ ಬೇಜಾರಾಗ್ತದೆ. ನಮ್ಮಲ್ಲಿ ನಾವು ವೈದ್ಯರಲ್ಲಿ ಒಂದು ಒಗ್ಗಟ್ಟಿಲ್ಲ ಅನ್ನಿಸ್ತದೆ. ನಮಗೆ ಯಾವಾಗಲೂ ಯಾವಾಗ ಚಿಕಿತ್ಸೆ ಸಮಗ್ರವಾಗ್ತದೆ ಆಗ ನಮ್ಮ ರೋಗಿಗಳು ಸಹ ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾರೆ. ನಮ್ಮದು ಒಂದು ಧ್ಯೇಯವಾಕ್ಯ ಇದೆ ಭಾರತದ್ದು, ಸರ್ವೇ ಜನಾಃ ಸುಖಿಯೋ ಬಂತು ಸರ್ವೇ ಸಂತು ನಿರಾಮಯ ಅಂತ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯಕರವಾಗಿರಲಿ. ನಮಸ್ತೆ.
0: ಇಷ್ಟವರೆಗೆ ಡಾಕ್ಟರ್ ಮೀರಾ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ನೀವು ಕೇಳ್ತಾ ಇರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ನೀರ ಫೋನಿನ ಕಾರ್ಯಕ್ರಮದ ಹೊತ್ತು. ಪ್ರತಿ ಶುಕ್ರವಾರದಂದು ಹಲೋ ಡಾಕ್ಟರ್ ನೀರ ಫೋನಿನ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಸೊ ವಾರಕ್ಕೊಬ್ಬರಂತೆ ಬೇರೆ ಬೇರೆ ಡಾಕ್ಟರ್ಸ್ಗಳು ನಮ್ಮ ಜೊತೆಗಿರ್ತಾರೆ. ಸೊ ಬೇರೆ ಬೇರೆ ವಿಷಯಗಳ ಕುರಿತು ಮಾತಾಡ್ತಾರೆ. ಸೊ ಕಳೆದ ವಾರ ಮತ್ತು ಈ ವಾರ ನವಜಾತ ಶಿಶುಗಳ ಆರೈಕೆ ಕುರಿತು ನಾವು ಮಾತಾಡ್ತಾ ಇದ್ದೇವೆ. ವಿಶೇಷವಾಗಿ ರೇಡಿಯೋ ಸಾರಂಗ್ನಲ್ಲಿ ಮಹಿಳಾ ಡಾಕ್ಟರ್ಸ್ಗಳೇ ಈಗ ಬರ್ತಾ ಇದ್ದಾರೆ, ಜೊತೆಗೆ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸಬ್ಜೆಕ್ಟ್ ಸೇಮ್ ಆಗಿರಬಹುದು, ಮಾಹಿತಿ ವಿಭಿನ್ನವಾಗಿರುತ್ತೆ. ವೈದ್ಯರಿಂದ ವೈದ್ಯರಿಗೆ ಮಾಹಿತಿ ಕೊಡುವಾಗ ಆ ಒಂದು ವಿಚಾರದ ಕುರಿತು ಇರುವಂಥ ಆಳ ವಿಶೇಷತೆಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಒಂದು ವರ್ಗದಲ್ಲಿ ಕಾಯಿಲೆ, ಮತ್ತೊಂದು ವರ್ಗದಲ್ಲಿ ನಾವು ನೋಡಬಹುದು ಆರೈಕೆ. ಎರಡು ವಿಚಾರಗಳು ವಿಭಿನ್ನ ಮತ್ತು ವಿಶೇಷತೆಯನ್ನು ಪಡೆದಿರ್ತವೆ. ಸೊ ಈ ವಾರ ನಮಗೆ ಮಾಹಿತಿಯನ್ನು ನೀಡಲು, ಜೊತೆಗೆ ನಮ್ಮ ನವಜಾತ ಶಿಶುಗಳ ಬಗ್ಗೆ ಅಥವಾ ನಮ್ಮ ಪರಿಸರದಲ್ಲಿರುವ ನವಜಾತ ಶಿಶುಗಳ ಬಗ್ಗೆ ಅಥವಾ ಹುಟ್ಟುವಂತಹ ನವಜಾತ ಶಿಶುಗಳ ಬಗ್ಗೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು, ಜೊತೆಗೆ ಯಾವ ರೀತಿ ಆ ಒಂದು ಮಗುವಿನ ಆರೈಕೆ ಆಗಬೇಕು ಎಂಬಂತಹ ವಿಷಯದ ಕುರಿತು ವಿಸ್ತೃತವಾಗಿ ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮನೀಷಾ ಸಿಕ್ವೇರಾ. ಇವರು ಮೂಲತಃ ಮಂಗಳೂರಿನವರು ಮತ್ತು ಭಟ್ಕಳದಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಸರ್ಕಾರಿ ವೈದ್ಯರಾಗಿ. ಪ್ರಸ್ತುತ ಒಂದು ಇದೇ ಒಂದು ತಿಂಗಳಿಂದ ಅವರು ಲೇಡಿ ಘೋಷಣೆಗೆ ವರ್ಗಾವಣೆಗೊಂಡಿದ್ದಾರೆ. ಸೊ ಮಂಗಳೂರಿನ ಹೆಮ್ಮೆಯ ಮಗಳಿಗೆ ಮಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವರ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಸೇಂಟ್ ಅಲೋಶಿಯಸ್ PU ಕಾಲೇಜಿಂದ PUC ಮುಗಿಸಿ ನಂತರ ಎನಪೋಯ ಸಂಸ್ಥೆಯಿಂದ MBBS ಶಿಕ್ಷಣವನ್ನು ಪಡೆದು ಫಾದರ್ ಮುಲ್ಲರ್ ಸಂಸ್ಥೆಯಿಂದ ಅವರು ಮಕ್ಕಳ ತಜ್ಞೆಯಾಗಿ MD ಶಿಕ್ಷಣವನ್ನು ಪಡೆದಿದ್ರು. ಸೊ ಅವರೊಂದು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ನಾನು ಡಾಕ್ಟರ್ ದುರ್ಗಾ ಪ್ರಸಾದ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಬೇಕು. ಅವರು ಡಾಕ್ಟರ್ ಮನೀಶ್ ಅವರನ್ನು ಇವತ್ತಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಅತಿಥಿಯಾಗಿ ಬರುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ RMO ನಮ್ಮ ಲೇಡಿ ಘೋಷಣ್ ಇದು. ಸೊ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ ಡಾಕ್ಟರ್ ಮನೀಶಾ ಸಿಕ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಮ್ಯಾಮ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ.
1: ಖುಷಿಯಾಯಿತು ನಿಮ್ಮನ್ನು ನೋಡಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಇದಕ್ಕೆ ಆಗಮಿಸಿದ್ದೀರಾ. ನಿಮ್ಮ ಕುಟುಂಬದೊಂದಿಗೆ ಮಂಗಳೂರಲ್ಲೇ ನೀವು ವಾಸವಾಗಿದ್ದೀರಾ. ಸೊ ಭಟ್ಕಳದಿಂದ ಮಂಗಳೂರಿಗೆ ಬಂದು ಹೇಗೆ ಆಗ್ತಾ ಇದೆ? ಸೊ ನನ್ನ ಕಲಿತಂಥ ಊರಲ್ಲಿ ನಾನೀಗ ಸೇವೆ ಸಲ್ಲಿಸ್ತಾ ಇದ್ದೇನೆ ಒಂದು, ಅದು ಕೂಡ ಲೇಡಿ ಘೋಷಣಲ್ಲಿ ಸೇವೆ ಸಲ್ಲಿಸೋದಂದ್ರೆ ಮಂಗಳೂರಿನಲ್ಲಿರುವಂಥ ಸರ್ಕಾರಿ ವೈದ್ಯರಿಗೆ ಒಂದು ಪ್ರೈಡ್ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಹೆಮ್ಮೆಯ ಆಸ್ಪತ್ರೆ, ಅದಕ್ಕೆ ಅದರದೇ ಆದ ಸ್ಥಾನಮಾನ ಇದೆ, ಗೌರವ ಇದೆ, ಜೊತೆಗೆ ಹೆಸರು ಇದೆ, ಖ್ಯಾತಿ ಇದೆ. ಏನು ಹೇಳ್ತೀರಾ ಮ್ಯಾಮ್?
2: ಸೊ ನಾನು ನನ್ನ PG ಮುಗಿಸಿದ ಮೇಲೆ ಭಟ್ಕಳದಲ್ಲಿ ಪೋಸ್ಟಿಂಗ್ ಆಯಿತು. ಸೊ ಒಂದು ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಅಲ್ಲಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದು ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿತ್ತು, ಆದರೂ ಅಲ್ಲಿ ತುಂಬ ಡೆಲಿವರೀಸ್ ಅದೆಲ್ಲ ಆಗ್ತಾ ಇತ್ತು. ತುಂಬ ಪೇಷಂಟ್ಸನ್ನು ನೋಡಿದ್ದೇನೆ, ತುಂಬ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಸೊ ಆದರೆ ನನಗೆ ಅಲ್ಲಿ ಒಬ್ಬಳೇ ಇರುವ ಪರಿಸ್ಥಿತಿ ಬಂದಿತ್ತು. ಸೊ ಅದಕ್ಕೆ ನನಗೆ ಪುನಃ ಮಂಗಳೂರಿಗೆ ಬರುವ ಆಸೆ ಇತ್ತು. ಅದಕ್ಕಾಗಿ ಟ್ರಾನ್ಸ್ಫರ್ ತಗೊಂಡು ಮಂಗಳೂರಿಗೆ ಬಂದಿರ್ತೇನೆ. ಅದರಲ್ಲಿ ನನಗೆ ಲೇಡಿ ಘೋಷಣ್ ಸಿಕ್ಕಿದ್ದು ನನಗೆ ಲೈಕ್ ತುಂಬ ಹೆಮ್ಮೆಯ ವಿಷಯ. ಯಾಕೆಂದ್ರೆ ಎಲ್ಲರೂ ಅವರ ಡ್ರೀಮ್ ಇರ್ತದೆ ಲೇಡಿ ಘೋಷಣಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಂತ. ಸೊ ನನಗೆ ಆ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ತುಂಬಾ ಕೃತಜ್ಞತೆ ಆಗಿದ್ದೇನೆ.
1: ಜಾತಿ ಮತ ಧರ್ಮವನ್ನು ಮರೆತು ಬಡವರು ಇಲ್ಲಿ ಬರ್ತಾರೆ, ಕೇವಲ ಮಂಗಳೂರಿನಿಂದ ಅಲ್ಲ, ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ, 7-8 ಜಿಲ್ಲೆಗಳಿಂದ ಮತ್ತು ನೆರೆಯ ಕಾಸರಗೋಡಿನಿಂದ ಕೂಡ ಇಲ್ಲಿ ಒಂದು ಏನ್ ಹೇಳ್ತಾರೆ ಪೇಷಂಟ್ಸ್ಗಳು ಬರ್ತಾರೆ ಹೆರಿಗೆಗಾಗಿ. ನಂತರ ಅವರಿಗೆ ಹುಟ್ಟುವಂತ ಮಗುವಿನ ಆರೈಕೆ ನಿಮ್ಮ ಜವಾಬ್ದಾರಿ ಆಗಿದೆ. ಸೊ ಒಬ್ಬ ತಾಯಿ ತನ್ನ ಮಗುವನ್ನು ಮಾತ್ರ ನೋಡಲ್ಲ, ಬೇರೆಯವರ ಮಕ್ಕಳನ್ನು ಕೂಡ ಆರಂಭದಲ್ಲಿ ನೋಡ್ತಾನೆ ಅಂದ್ರೆ ವೈದ್ಯರಾಗಿ. ಸೊ ವಿಶೇಷವಾಗಿ ಪೀಡಿಯಾಟ್ರಿಗೆ ಇದೊಂದು ಹತ್ತಿರದ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಅಥವಾ ಮಕ್ಕಳ ತಜ್ಞರಿಗೆ. ಸೊ ಹೀಗಿರುವಾಗ ನೀವು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲು ಏನಾದರೂ ಅದರಿಂದ ಕಾರಣ ಇದೆಯಾ ಮ್ಯಾಮ್? ವೈ ಯು ವಾಂಟ್ ಟು ಬಿ ಎ ಪೀಡಿಯಾಟ್ರಿಕ್ ಅಂತ, ನಿಮ್ಗೆ ಯಾಕೆ ಮಕ್ಕಳ ತಜ್ಞ ಆಗ್ಬೇಕೆಂಬಂತ ಆಸೆ ಬಂದ? ಅದನ್ನ ಫಸ್ಟ್ ಕೇಳಿ ನಂತರ ನಮ್ಮ ಸಬ್ಜೆಕ್ಟ್ ಕಡೆ ಹೋಗ್ಬೋದು.
2: ಪೀಡಿಯಾಟ್ರಿಕ್ಸ್ ನನಗೆ ಮೊದಲೇ ಇಷ್ಟ ಇತ್ತು. ಅಂದರೆ ನಮಗೆ MBBS ಅಲ್ಲಿ ಗೊತ್ತಾಗ್ತದೆ, ಸಾಮಾನ್ಯವಾಗಿ ಇಂಟರ್ನ್ಶಿಪ್ ಮಾಡುವಾಗ ನಮಗೆ ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇರ್ತದೆ ಅಂತ. ಮತ್ತೆ ಎಕ್ಸಾಮ್ಸ್ ಎಲ್ಲ ಆನ್ಸರ್ ಮಾಡಿ ಪೀಡಿಯಾಟ್ರಿಕ್ಸ್ ಮೊದಲೇ ಇಷ್ಟ ಇತ್ತು. ಸೊ ಲಕ್ಕಿಲಿ ನನಗೆ ಅದೇ ಸಿಕ್ತು. ಸ್ಪೆಷಲಿ ಅದು ಕೂಡ ಫಾದರ್ ಮುಲ್ಲರ್ಸ್ ಅಲ್ಲಿ ಎಮ್ ಡಿ ಓದ್ಲಿಕ್ಕೆ. ಸೊ ಖುಷಿ ಆಯ್ತು. ಸ್ಪೆಷಲಿ ನಾನು ಮನೆಯಿಂದಲೇ ಟ್ರಾವೆಲ್ ಮಾಡ್ತಾ ಇದ್ದೆ, ಸೊ ಎಲ್ಲ ರೀತಿಯಲ್ಲಿ ತುಂಬಾ ಯೂಸ್ಫುಲ್ ಆಯ್ತು.
1: ರೋಗಿ ಬಯಸಿದ್ದ ಹಾಲು ವೈದ್ಯ ನೀಡಿದ್ದ ಹಾಲು ಅಂತ ಮತ್ತೆ ಮಾತಿಲ್ಲಿ ಸ್ಪಷ್ಟವಾಗಿದೆ ಅಂತ ಹೇಳಿದೆ ಸರ್. ಹೇಳಿ ಮ್ಯಾಮ್, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುವಾಗ ಆರಂಭಿಕವಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸಿದ ಮೇಲೆ ಸೊ ವಿಷಯವನ್ನು ನಾವು ನೋಡೋಣ. ನವಜಾತ ಶಿಶುಗಳ ಆರೈಕೆ, ಇದೊಂದು ದಾದ ಉಂಡೈಟ್ ಇಲ್ಲಿಯ ಬಾಲೆಂತೂಪುನತ್ ಅಂತ ಹೇಳ್ತಾರೆ. ಆದರೆ ಈಗಿನ ದಿನಕ್ಕೂ ಹಿಂದಿನ ದಿನಕ್ಕೂ ಮಕ್ಕಳನ್ನು ನೋಡುವ ಅಥವಾ ಅವರ ಆರೈಕೆ ಮಾಡುವ ರೀತಿಯಲ್ಲಿ ಹಲವಾರು ಬದಲಾವಣೆಗಳಿವೆ. ಒಂದು ಮಗು ಹುಟ್ಟುವುದಕ್ಕಿಂತ ಮುಂಚೆ ಅಂದರೆ ಲೇಬರ್ ರೂಮಲ್ಲಿರುವಂಥ ತಾಯಿ, ನಂತರ ಹುಟ್ಟಿದ ತಕ್ಷಣ ಮತ್ತು ಅದರ ಒಂದು ಆರಂಭದ ಕೆಲವು ಗಂಟೆಗಳಲ್ಲಿ ಯಾವ ರೀತಿಯ ಆರೈಕೆ ಅತಿ ಅಗತ್ಯವಾಗಿ ಬೇಕು ಮ್ಯಾಮ್?
2: ಸೊ ಈ ಮಗು ಇದು ಹೆಲ್ತ್ ಆ್ಯಕ್ಚುಲಿ ಹುಟ್ಟಿದ ಮೇಲೆ ಅಲ್ಲ, ಸೊ ತಾಯಿ ಗರ್ಭಿಣಿ ಆಗಿರುವಾಗಲೇ ಶುರು ಆಗ್ತದೆ. ಸೊ ಆ ಫಸ್ಟ್ 1,000 ದಿನಗಳು ತುಂಬಾ ಇಂಪಾರ್ಟೆಂಟ್. 1,000 ದಿನಗಳು ಅಂದ್ರೆ 9 ತಿಂಗಳು ತಾಯಿಯ ಗರ್ಭದಲ್ಲಿರ್ತದೆ ಪ್ಲಸ್ 2 ವರ್ಷ ತನಕ. ಅದೆಲ್ಲ ಕೌಂಟ್ ಮಾಡಿದ್ರೆ 9 ತಿಂಗಳು ಅಂದ್ರೆ 270 ಡೇಸ್ ಪ್ಲಸ್ 2 ಇಯರ್ಸ್ ತನಕ ಅದು ಕೌಂಟ್ ಮಾಡಿದ್ರೆ ಟೋಟಲ್ 1,000 ಡೇಸ್ ಆಗ್ತದೆ. ಸೊ ತಾಯಿ ಏನು ಆಹಾರ ತಗೊಳ್ತಾಳೆ, ಅವಳ ನ್ಯೂಟ್ರಿಷನ್ ಹೇಗಿರ್ತದೆ, ಎಲ್ಲ ಮಗು ಇದ್ಮೇಲೆ ಡಿಪೆಂಡ್ ಆಗ್ತದೆ. ಸೊ ಡೆಲಿವರಿ ಆದ್ಮೇಲೆ ಎಲ್ರಿಗೂ ಗೊತ್ತಿದೆ, ವಿದಿನ್ ನಾರ್ಮಲ್ ಡೆಲಿವರಿ ಆದ್ರೆ ವಿದಿನ್ 1/2 hour ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಬೇಕು. ಸಿಜೇರಿಯನ್ ಆದರೆ ಅಟ್ಲೀಸ್ಟ್ 1 hour ಒಳಗೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡಲೇಬೇಕು.
1: ಸೊ ಇನಿಷಿಯಲಿ ಮುಂಚೆ ಹೇಳ್ತಿದ್ದು 1,000 ದಿನಗಳ. ನಾವು ಈಗ ಒಂದು ಡಿಜಿಟಲ್ ಯುಗದಲ್ಲಿ ದ ಫಸ್ಟ್ 4 digits ಆರ್ ವೆರಿ ಇಂಪಾರ್ಟೆಂಟ್ ಅಂತ
2: ಹೇಳ್ಬೋದಲ್ವಾ?
1: ಚೈಲ್ಡ್ ರೀಚಿಂಗ್ ಟು 4 digits ಅಥವಾ 4 ಅಂಕೆಗಳಿಗೆ ತಲುಪುವುದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಸೊ ಮಗು ಹುಟ್ಟುತ್ತೆ, ಒಂದು ಮಗು ಹುಟ್ಟಿದ ಮೇಲೆ ಇನಿಷಿಯಲಿ ಏನು ಮಾಡಬೇಕು?
2: ಹುಟ್ಟಿದ ಕೂಡಲೇ ಅದು ಹಾಸ್ಪಿಟ್ಲಲ್ಲಿ ಸಿಸ್ಟರ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಫೀಡ್ ಮಾಡಲಿಕ್ಕೆ, ಹೇಗೆ ಮಗುವನ್ನು ಹಿಡಿಲಿಕ್ಕೆ ಅದೆಲ್ಲ ಕಲಿಸ್ಕೊಡ್ತಾರೆ, ಸ್ಪೆಷಲಿ ನ್ಯೂ ಮದರ್ಸಿಗೆ.
1: ಈಗ
2: ಪ್ರಥಮ, ಸೊ ಸೆಕೆಂಡ್ ಥರ್ಡ್ ಅವರಿಗೆ ಎನಿವೇಸ್ ಅನುಭವ ಇರ್ತದೆ, ಬಟ್ ಫಸ್ಟ್ ಟೈಮ್ ತಾಯಿ ಆಗುವವರಿಗೆ ಅವರಿಗೆ ತುಂಬ ಡೌಟ್ಸ್ ಇರ್ತದೆ, ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಇರ್ತದೆ, ಅವರಲ್ಲಿ ಉತ್ಪಾದನೆ ಆಗುವ ಇದು ಹಾಲು ಸಾಕಾಗ್ತದ ಮಗುವಿಗೆ ಅಥವಾ ಅವರಿಂದ ಏನಾದರೂ ತೊಂದರೆ ಆಗ್ತದ, ತುಂಬಾ ಡೌಟ್ಸ್ ಇರ್ತದೆ. ಸೊ ಬೆಟರ್ ಅದು ಹಾಸ್ಪಿಟ್ಲಲ್ಲೇ ಕ್ಲಾರಿಫೈ ಮಾಡಿ ಮನೆಗೆ ಹೋಗುವುದು. ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ, ಈಗ ಸ್ಕಿನ್ ಅಲ್ಲಿ ಕೆಲವು ಚೇಂಜಸ್ ಇರ್ತದೆ, ಕೆಲವರಿಗೆ ರ್ಯಾಶಸ್ ಆಗ್ತದೆ ಅಥವಾ ಎನಿಥಿಂಗ್ ಅಬ್ನಾರ್ಮಲ್, ಆ ತಾಯಿಗೆ ಏನು ಡೌಟ್ ಇದ್ರೂ ಬಿಫೋರ್ ಲೀವಿಂಗ್ ದ ಹಾಸ್ಪಿಟಲ್ ಅದನ್ನು ಕ್ಲಾರಿಫೈ ಮಾಡಿದ್ರೆ ಬೆಸ್ಟ್.
1: ಸೊ ಆರಂಭದಲ್ಲಿ ಹುಟ್ಟಿದ ಮಗುವಿಗೆ ಸ್ನಾನ ಮಾಡಿಸುವುದು ಅಥವಾ ಬೇದಿಂಗ್, ಇದರ ಬಗ್ಗೆ ತುಂಬಾ ಜನರಿಗೆ ಡೌಟ್ ಇರ್ತಾರೆ. ಹೀಗೆ ಕೆಲವರು ಹೇಳ್ತಾರೆ ಹೆಣ್ಣ ಬಾಲಕ 4 ದಿನ ಮೀಪ ಇನ್ನೇ ಇಜ್ಜೆ ಅಂತ, ಕೆಲವರು ಹೇಳ್ತಾರೆ ಪುಟ್ಟಿ ಪಟ್ಟಿಗೆ ಮಗುವನ್ನು ಸ್ನಾನ ಮಾಡಿಸಿದ್ದಾರೆ ಅಂತ, ಅಥವಾ ಕೆಲವರು ಹೇಳ್ಬೋದು ನಾನು ಸೋಪ್ ಹಾಕ್ಬಹುದಾ, ಲಿಕ್ವಿಡ್ ಹಾಕ್ಬಹುದಾ ಅಥವಾ ಡಿಟರ್ಜೆಂಟ್ ಹಾಕ್ಬಹುದು, ಬೇರೆ ಬೇರೆ ಡೌಟ್ಸ್ಗಳು. ಅಥವಾ ನಾನು ಆಯುರ್ವೇದಿಕ್ ಆಗಿ ಅಂತ ಮಾತನಾಡುವುದಾದ್ರೆ ಕಡಲೆ ಹಿಟ್ಟು ಆಗ್ಬಹುದು ಅಥವಾ ಕೆಲವೊಂದು ಯಾವುದಾದ್ರು ರಸಗಳನ್ನು ಹಾಕಿ ನಾನು ಸ್ನಾನ ಮಾಡಿಸ್ಬೋದು ಅಂತ, ಬೇರೆ ಬೇರೆ ಪದ್ಧತಿಗೆ ತಕ್ಕಂತೆ. ನೀವೇನು ಹೇಳ್ತೀರಾ ಡಾಕ್ಟರ್, ಮಗುವಿಗೆ ಆರಂಭದಲ್ಲಿ ಸ್ನಾನ ಮಾಡಿಸೋದು ಸೂಕ್ತವಾ ಅಥವಾ ಬೆಡ್ ಬಾತ್ ಅಂತ ಹೇಳ್ತೇವೆ ನಾವು ಅಥವಾ ಆ ರೀತಿ ಕೊಡೋದು ಸೂಕ್ತವಾ, ಏನು ಹೇಳ್ತೀರಿ?
2: ಸೊ ಬೆಸ್ಟ್ ಈಗ ಮಕ್ಕಳಿಗೆ ಅಂದರೆ ನಾರ್ಮಲ್ ತೂಕ ಆಗಿ ಹುಟ್ಟಿರುವ ಮಕ್ಕಳಿಗೆ, ಅಬೌಟ್ 2.5 kg ಮಕ್ಕಳು, ಅವರಿಗೆ ಸಾಮಾನ್ಯವಾಗಿ ಹೊಕ್ಕಳ ಬಳಿ ಬಿದ್ದ ಮೇಲೆ ನಾವು ಸ್ನಾನ ಮಾಡಿಸ್ಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ಯೂಶ್ವಲಿ 1-7 ದಿನ ಆಗ್ತದೆ ಆ ಹೊಕ್ಕಳ ಬಳಿ ಬೀಳ್ಲಿಕ್ಕೆ, ಅಂಬಲಿಕಲ್ ಕಾರ್ಡ್. ಸೊ ಅದು ಬಿದ್ದ ಮೇಲೆ ಸ್ನಾನ ಮಾಡುವುದು ಬೆಸ್ಟ್, ಅಟ್ಲೀಸ್ಟ್ 1-7 days. ಇನ್ ಕೇಸ್ ಮಗು ಇದು ತೂಕ ಸ್ವಲ್ಪ ಕಡಿಮೆ ಇದ್ರೆ ಸ್ವಲ್ಪ ಡಿಲೇ ಮಾಡ್ಲಿಕ್ಕೆ ಹೇಳ್ತೇವೆ, 1-10-15 days. ಅಷ್ಟ ತನಕ ಅವರು ಜಸ್ಟ್ 1 ಒದ್ದೆ ಬಟ್ಟೆಯಲ್ಲಿ ಸ್ಪಾಂಜ್ ಬಾತ್ ಅಲ್ಲಿ ಐ ಮೀನ್ ಇದ್ರಲ್ಲಿ ಮೈ ಒರೆಸ್ಬಹುದು. ಸೊ ಅದು ಬೆಸ್ಟ್, ಯಾಕೆಂದ್ರೆ ಮಗು ಇದು ಟೆಂಪರೇಚರ್ ಸಹ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಮಗುವಿಗೆ ಅದರದೇ ಆದ ಟೆಂಪರೇಚರ್ ಇದೆ, ತುಂಬಾ ಚಳಿ ಆದ್ರೆ ಅದು ಹೈಪೋಥರ್ಮಿಯಾ ಹೇಳ್ತೇವೆ, ಸೊ ಅದು ಕೂಡ ಪ್ರಾಬ್ಲಮ್. ಸೊ ಆ ತರ ಆಗ್ಬಾರ್ದು. ಸೊ ಮೇನ್ ಅದು. ಮತ್ತೆ ಸ್ನಾನ ಆದ ಕೂಡಲೇ ಮೈಯನ್ನು ಸಾಫ್ಟ್ ಬಟ್ಟೆಯಲ್ಲಿ ಒರೆಸ್ಬೇಕು, ಪುನಃ ಪ್ರಾಪರ್ ಕ್ಲೋದಿಂಗ್ ಹಾಕ್ಬೇಕು ಆ ಮಗುವಿಗೆ. ಸೊ ಯಾವ ತರದ್ದು ಕ್ಲೋದಿಂಗ್ ಹಾಕ್ಬೇಕು ಈಗ ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಸಾಮಾನ್ಯವಾಗಿ ಮಗು ಇದು ತಲೆ ಕವರ್ ಮಾಡಬೇಕು ಕ್ಯಾಪ್ ಅಲ್ಲಿ, ಓಕೆ, ಕೈ ಮತ್ತೆ ಕಾಲಿಗೆ ಅದು ಗ್ಲೌಸ್ ತರ ಸಿಗ್ತದಲ್ಲ, ಮಿಡ್ಡನ್ಸ್ ಹೇಳ್ತೇವೆ ನಾವು, ಸೊ ಗ್ಲೌಸ್ ಮತ್ತೆ ಸಾಕ್ಸ್ ಅದು ಹಾಕಬೇಕು, ಪ್ಲಸ್ ಒಂದು ಸಾಫ್ಟ್ ಕಾಟನ್ ಬಟ್ಟೆ ಹಾಕಬೇಕು. ಓಕೆ, ಪ್ಲಸ್ ಒಂದು ಸುತ್ತು ಬಟ್ಟೆ ನಾವು ಕವರ್ ಮಾಡಬೇಕು. ಓಕೆ, ಈಗ ಕೆಲವು ಸಲ ಚಳಿಗಾಲದಲ್ಲಿ ಜಾಸ್ತಿ ಲೇಯರ್ ಬಟ್ಟೆ ಬೇಕಾಗಬಹುದು. ಓಕೆ, ಸಮ್ಮರ್ ಅಲ್ಲಿ ಈಗ ಮಂಗಳೂರಿದ್ದು ಸೆಕೆ ನಿಮ್ಗೆ ಗೊತ್ತಿದೆಯಲ್ಲ, ಸೊ ಆ ಸೆಕೆಯಲ್ಲಿ ಸಹ ನೀವು ಎರಡ್ ಮೂರು ಬಟ್ಟೆಯಲ್ಲಿ ಸುತ್ತಿದ್ರೆ ಮಗುವಿಗೆ ಏನಾಗ್ತದೆ, ಸಫೋಕೇಟ್ ಆಗ್ತದೆ, ಡಿಸ್ಕಂಫರ್ಟ್ ಆಗ್ತದೆ. ಕೆಲವು ಸಲ ಟೆಂಪರೇಚರ್ ಜಾಸ್ತಿ ಆತರ ಜ್ವರ ಬರುವ ತರ ನಮ್ಗೆ ಫೀಲಿಂಗ್ ಆಗ್ತದೆ. ಸೊ ಕ್ಲೈಮೇಟಿಗೆ ತಕ್ಕಂತೆ ಬಟ್ಟೆಗಳನ್ನು ಸುತ್ತಿಡ್ಬೇಕು.
1: ತುಂಬಾ ಟೈಟ್ ಕಟ್ತಾರೆ ಅಲ್ವಾ ಮಗುವಿಗೆ, ಇಸ್ ಇಟ್ ರಿಕ್ವೈರ್ಡ್? ಅಥವಾ ಕೆಲವರು ಹೇಳ್ತಾರೆ ಒಂದು ಕೈ ಒಳಗೆ ಹೋಗುವಷ್ಟು, ಅಂದ್ರೆ ಮೂರು ಫಿಂಗರ್ಸ್ ನಾಲ್ಕು ಫಿಂಗರ್ ಹೋಗುವಷ್ಟು ಅಂತ ರೈಟ್ ಕಟ್ಟಬೇಕು, ಯಾಕಂದ್ರೆ ಮಗುವಿಗೆ ಉಸಿರಾಡ್ಲಿಕ್ಕೆ ಆಗುತ್ತೆ.
2: ಹೌದು, ತುಂಬಾ ಟೈಟ್ ಕಟ್ಟಬಾರ್ದು. ಮೇನ್ಲಿ ನಾನು ಹೇಳಿದ ಪ್ರಕಾರ ತಲೆ ಆ ಕೈ ಕಾಲು ಅದು ಕವರ್ಡ್ ಇರಬೇಕು. ಬಟ್ಟೆ ಸುತ್ತುವಾಗ ತುಂಬಾ ಟೈಟ್ ಇರಬಾರ್ದು, ಅದು ಒಂದು ಬೆರಳು ಒಳಗೆ ಹೋಗುವಷ್ಟು ಲೂಸ್ ಇಡಬೇಕು. ಬ್ರೀದಿಂಗ್ ಪ್ಲಸ್ ಮಗು ನಿದ್ದೆಯಲ್ಲಿ ಗ್ರೋ ಆಗುವುದಲ್ಲ, ಸೊ ತುಂಬಾ ಟೈಟ್ ಸುತ್ತಿದ್ರೆ ಅದು ಒಂದ್ ಸಫೋಕೇಟ್ ತರ ಆಗ್ತದೆ, ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು.
1: ಬೇಸಿಕಲಿ ನಾವು ನೋಡ್ತೇವೆ ಮಗುವಿಗೆ ಏನು ಕೇಳಲ್ಲ ಇನಿಷಿಯಲಿ ಆಗಿ, ಅಂದ್ರೆ ಸೌಂಡ್ ಅಲ್ಲ ಅವನಿಗೆ, ಆದ್ರೂ ಹೊರನೆ ಒಂದೇ ಸಲ ಮಗು ಒಂದು ಮೈ ಜುಮ್ ಮಾಡುತ್ತದೆ ಅಂತ ಕೆಲವರು ಹೇಳ್ತಾರೆ ಹೊರನೆ. ಹಾಗಾಗಿ ಇಂಥ ಸಮಸ್ಯೆ ಯಾಕೆ ಬರುದು ಡಾಕ್ಟರ್ ನವಜಾತ ಶಿಶುಗಳಲ್ಲಿ ಒಂದೇ ಸಲ ಸೌಂಡ್ ಆದಾಗ ಏನಲ್ಲ? Is it because of the vibration of the ground athava yen heltira?
2: No, it is a normal newborn reflex. ಏನಾದ್ರು ಸೌಂಡ್ ಬಂದ್ರೆ ಅಥವಾ ತನ್ನಷ್ಟಕ್ಕೆ, ಈವನ್ ಕ್ವಾಯಟ್ ಅಟ್ಮಾಸ್ಫಿಯರ್ ಅಲ್ಲಿ ಸಹ ಈಗ ಮಲಗುವ ಮಗು ಒಂಥರ ಮೈ ಇದು ಮಾಡಿದಾಗೆ ಆಗ್ತದೆ,
1: ಶೇಕ್
2: ಮಾಡಿದಾಗ ಆಗ್ತದೆ.

0: ಓಕೆ.
1: ಬಟ್ ಫ್ಯಾನ್ ಸ್ಲೋ ಆಗಿ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ವೆಂಟಿಲೇಷನ್ ಇಂಪಾರ್ಟೆಂಟ್.
0: ಓಕೆ, ಎದೆ ಹಾಲು ಕೊಡುವುದಂತ ಹೇಳಿದ್ರಿ ಡಾಕ್ಟರ್. ಹುಟ್ಟಿದ ಮಗುವಿಗೆ ಎದೆ ಹಾಲನ್ನು ಕೊಡ್ತಾರೆ, ಜೊತೆಗೆ ಮಗು ಬೆಳೆದ ನಂತರ ಒಂದು ತಾಯಿ ಹಾಲುಣಿಸ್ತಾಳೆ. ಸೊ ಇದರಲ್ಲಿ ಡಿಫ್ರೆನ್ಸ್ ತುಂಬ ಇದೆ. ಕೆಲವು ಸಲ ಮಗುವಿಗೆ ಎದೆ ಹಾಲು ಕೊಟ್ಟಮೇಲೆ ಅದರ ಒಂದು ಪ್ರಾಪರ್ ರೀತಿಯ ಟ್ರೀಟ್ಮೆಂಟ್ ಕೊಡದೆ ಮಲಗಿಸೋದ್ರಿಂದ ಮಗುವಿಗೆ ಸಮಸ್ಯೆ ಆಗಿ ಎಷ್ಟೋ ಮಕ್ಕಳು ಉಸಿರಾಟ ತೊಂದರೆಯಿಂದ ಮೃತಪಟ್ಟಂಥ ಘಟನೆಗಳಿವೆ. ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ತೇಗು ತೆಗೆಯುವುದು ಅಂತ ಹೇಳ್ತಾರೆ ಅದನ್ನು.
1: ಓಕೆ, ಸೊ ಫಸ್ಟ್ 2-3 ದಿನಗಳಲ್ಲಿ, ಸ್ಪೆಷಲಿ ಫಸ್ಟ್ ಟೈಮ್ ಯಾರು ತಾಯಿಯಂದಿರಾಗ್ತಾರೆ ಅವರಿಗೆ ಅಷ್ಟೊಂದು ಹಾಲು ಇರುವುದಿಲ್ಲ. ಓಕೆ, ಸಣ್ಣ ಸಣ್ಣ ಒಂದೊಂದು ಡ್ರಾಪ್ ಹಾಲು ಬರ್ತದೆ, ಬಟ್ ಅದು ಕೂಡ ಇಂಪಾರ್ಟೆಂಟ್. ಅದು ಕುಡಿಸಿದಷ್ಟು ಜಾಸ್ತಿ ಹಾಲು ಆಗ್ತದೆ. ಹೌದು, ಉತ್ಪಾದನೆ ಆಗ್ತದೆ. ಸ್ಪೆಷಲಿ ನಾವು ಸಣ್ಣ ಮಕ್ಕಳಿಗೆ ಅಟ್ಲೀಸ್ಟ್ 1-3 weeks ವರೆಗೆ ಪ್ರತಿ ಎರಡು ಗಂಟೆಗೊಮ್ಮೆ ಹಾಲು ಕುಡಿಸ್ಲಿಕ್ಕೆ ಅಡ್ವೈಸ್ ಮಾಡ್ತೇವೆ. ರಾತ್ರಿ ಸಹ ಅವರು ಕುಡಿಸ್ಬೇಕು, ಯಾಕೆಂದ್ರೆ ರಾತ್ರಿ ಕುಡಿಸುವುದರಿಂದ ಆ ಪ್ರೊಲಾಕ್ಟಿನ್ ಹಾರ್ಮೋನ್ ಏನಿರ್ತದೆ, ಸೊ ಅದರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಓಕೆ, ಸೊ ಮತ್ತೆ ಅವರಿಗೆ ಅಭ್ಯಾಸ ಆಗ್ತದೆ. ಸೊ ಹಾಲು ಕುಡಿಸುವುದು ಬೆಸ್ಟ್ ಪೊಸಿಷನ್ ಕೂತ್ಕೊಂಡು ಹಿಂದೆ ಬೆನ್ನಿಗೆ ಸಪೋರ್ಟ್ ಇರುವ ಹಾಗೆ ಒಂದು ದಿಂಬು ಇಡಬೇಕು, ಪಿಲ್ಲೋ ಇಡಬೇಕು, ಸೊ ದಟ್ ತಾಯಿಗೆ ಬ್ಯಾಕ್ ಪೇನ್ ಅದೆಲ್ಲ ಕಡಿಮೆ ಇರ್ತದೆ. ಸಿಸೇರಿಯನ್ ಕೂಡ ನಾರ್ಮಲ್ ಕೂಡ ಬೆಸ್ಟ್ ಬ್ಯಾಕ್ ಅನ್ನು ಸಪೋರ್ಟ್ ಮಾಡಬೇಕು. ಓಕೆ, ಸೊ ಕೆಲವು ಸಲ ಏನಾಗ್ತದೆ, ತಾಯಿಗೆ ಯುನೋ ಒಂಥರ ಲೈಕ್ ವೀಕ್ನೆಸ್ ಇರ್ತದೆ, ಸುಸ್ತಾಗಿರ್ತಾಳೆ. ಸೊ ಅವಳೇನ್ ಮಾಡ್ತಾಳೆ, ಮಲಗಿಸ್ಕೊಂಡು ಹಾಲು ಕುಡಿಸ್ತಾಳೆ. ಓಕೆ, ಹಾಲು ಕುಡಿಸಿದ್ಮೇಲೆ ಯಾವಾಗ್ಲೂ ತೇಕಿಸ್ಬೇಕು, ಯಾಕೆಂದ್ರೆ ಆ ಹಾಲು ಮತ್ತೆ ಶ್ವಾಸಕೋಶಕ್ಕೆ ಹೋಗುವ ಚಾನ್ಸಸ್ ಅದೆಲ್ಲ ಇರ್ತದೆ. ಸೊ ತೇಕಿಸ್ಲೇಬೇಕು ಪ್ರತಿ ಸಲ. ಅಟ್ಲೀಸ್ಟ್ ಆ ತಾಯಿ ಕೂತ್ಕೊಂಡು ಹಾಲು ಕುಡಿಸುವಾಗ ಅವಳಿಗೆ ನೆನಪಿರ್ತದೆ ತೇಕಿಸ್ಬೇಕಂತ. ರಾತ್ರಿಯಲ್ಲಿ ತಾಯಿ ಕೂಡ ನಿದ್ದೆ ಇದ್ರಲ್ಲಿ ಇರ್ತಾಳೆ. ಓಕೆ, ಮಗು ಅಲ್ಲೇ ಕುಡ್ದು ಮಲಗ್ತದೆ, ತೇಕಿಸದಿದ್ರೆ ಅದು ಪುನಃ ಶ್ವಾಸಕೋಶಕ್ಕೆ ಹೋಗಿ ಮಗು ಆಸ್ಪಿರೇಟ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಇದೊಂದು ತುಂಬಾ ಸಿಲ್ಲಿ ವಿಷಯ, ವೆರಿ ಕಾಂಪ್ಲಿಕೇಟೆಡ್. ಅಂದ್ರೆ ಮತ್ತೆ ರಿಪೆಂಟ್ ಆಗಿ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಯಾರಾದ್ರೂ ಹೆಲ್ಪ್ ಮಾಡ್ಲಿಕ್ಕಿದ್ರೆ ಓಕೆ, ಆ ಮಗುವನ್ನು ಹಾಲು ಕುಡಿದ್ಮೇಲೆ
0: 5-6 ನಿಮಿಷ ತಗೊಳ್ತದೆ.
1: 5-6 ನಿಮಿಷ ಕೆಲವರಿಗೆ 20 minutes ಆದ್ರೂ ಬೇಕು. ಸೊ ತಾಳ್ಮೆಯಿಂದ ವೇಟ್ ಮಾಡ್ಬೇಕು ಮಗು ತೇಕಿಸ್ ಅದು ಬರ್ಪ್ ಮಾಡುವ ತನಕ. ಸೊ ಅದೇ ನಾನು ಹೇಳಿದ್ದಲ್ಲ, ಇದೊಂದು ಸಿಲ್ಲಿ ವಿಷಯ. ಆ ತಾಯಿ ಎಷ್ಟೋ
0: ಹೌದು
1: 9 months ತುಂಬಾ ಪ್ರಯತ್ನ ಇದು ಮಾಡ್ತಾಳೆ ಆ ಮಗುವನ್ನು ಕ್ಯಾರಿ ಮಾಡಿ. ಮತ್ತೆ ಇದೊಂದು ಸಿಲ್ಲಿ ಮಿಸ್ಟೇಕ್ ಇಂದ ಮಗು ಇದು ಜೀವ ಹೋಗುವ ಚಾನ್ಸಸ್ ಇದೆ. ಸೊ ಮತ್ತೆ ತುಂಬಾ ರಿಪೆಂಟ್ ಆಗ್ತಾಳೆ. ಸೊ ಅದು ಒಂದು ಕೇರ್ಫುಲ್ ಇರಬೇಕು. ಇನ್ನೊಂದು, ಹಾಲು ಕುಡಿಸುವಾಗ ಆ ತಲೆ ಸ್ವಲ್ಪ ಮೇಲೆ ಇರಬೇಕು. ಜಾಸ್ತಿ ಇರ್ತದೆ. ಕೆಲವು ಸಲ ಏನಾಗ್ತದೆ, ಮಲಗಿಸಿ ಕುಡಿಸುವಾಗ ಫ್ಲಾಟ್ ಆಗಿ ಮೂಗಿಂದ ಹಾಗೂ ಕಿವಿಗೆ ಒಂದು ಟ್ಯೂಬ್ ಇರ್ತದೆ, ಯೂಸ್ಟೇಷಿಯನ್ ಟ್ಯೂಬ್. ಸೊ ಅದರಿಂದ ಆ ಹಾಲು ಕಿವಿಗೆ ಹೋಗಿ ಕಿವಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಓಕೆ, ಸೊ ಅದು ಒಂದು ಲೈಕ್ ಕಾಮನ್ ಪ್ರಾಬ್ಲಮ್. ಮಲಗಿಸಿ ಕುಡಿಸ್ಕೊ, ಮಲಗಿಸಿ ಅಂದ್ರೆ ಮಗು ಇದು ತಲೆ ಫ್ಲಾಟ್ ಇಟ್ಕೊಂಡು ಕುಡಿಸ್ತಿದ್ರು. ಕೆಲವು ಸಲ ನೀವು ನೋಡಿರ್ಬೇಕು ಆ ಮಗು ಇದು ಕಿವಿಯಲ್ಲಿ ಸ್ವಲ್ಪ ಪಸ್ ತರ ಡಿಸ್ಚಾರ್ಜ್ ಇರ್ತದೆ. ಸೊ ಅದಕ್ಕೆ ರೇಷೆ, ಸೊ ಅದಕ್ಕೆ ಮೇನ್ ಕಾರಣ ಇದೆ.
0: ಸೊ ಇಲ್ಲಿ ತಾಯಿಯ ನೆಗ್ಲಿಜೆನ್ಸಿ ಅಥವಾ ತಾಯಿಗೊಂದು ಟೈರ್ಡ್ನೆಸ್ ನ ಒತ್ತಡ ಕೂಡ ಇರಬಹುದು.
1: ಅಲ್ಲ, ತಾಯಿಯನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಶಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್.
0: ಹೆರಿಗೆ ಆಗುದೊಂದೇ, ಮತ್ತೊಂದು ಸ್ವರ್ಗಲೋಕಕ್ಕೆ ಬರುವುದೊಂದೇ ಹೇಳ್ತಾರೆ.
1: ಹೌದು,
0: ಸೊ ಹಾಗಾಗಿ ಈ ರೀತಿಯ ಸಮಸ್ಯೆ ಇಲ್ಲಿ ಕಾಣಬಹುದು. ಸೊ ಇಲ್ಲಿ ಎಚ್ಚರಿಕೆ ಅಗತ್ಯ,
1: ಅವಳಿಗೆ ತುಂಬಾ ಸಪೋರ್ಟ್ ಬೇಕಾಗ್ತದೆ. ಅವಳನ್ನು ಬ್ಲೇಮ್ ಮಾಡ್ಲಿಕ್ಕೂ ಆಗುದಿಲ್ಲ.
0: ಅವರು ಮನೆಯಲ್ಲಿ ಒಬ್ಬರು ಇರ್ತಾರೆ, ಅಂದ್ರೆ ಹಸ್ಬೆಂಡ್ ಅಬ್ರೋಡ್ ಅಲ್ಲಿ ಇರಬಹುದು, ಅಥವಾ ಅತ್ತೆ ಮಾವ ಇಲ್ಲದಿರಬಹುದು, ಅವರ ತಂದೆ ತಾಯಿ ಮರಣೊಂದಿರಬಹುದು, ಅಥವಾ ಬಡತನ ಇರಬಹುದು, ಒಬ್ರು ಕೆಲಸದವರ ಇಡುವಂತ ಪರಿಸ್ಥಿತಿ ಇಲ್ಲದಿರಬಹುದು. ಸೊ ಎಲ್ಲ ಘಟನೆಗಳನ್ನು ಆಧರಿಸಿ ಒಂದು ತಾಯಿಯಾದ ನಂತರ ಅನುಸರಿಸುವ ಮಾರ್ಗಗಳು ಕೂಡ ಇಲ್ಲಿ ಕಂಡುಕಾಣ್ತವೆ ಅಂತ. ಸೊ ಒಂದು ಮಗುವಿನ, ವಿಶೇಷವಾಗಿ ನವಜಾತ ಶಿಶುವಿನ ಇಡುವಂತಹ ಕೋಣೆ ತಾಯಿಯೊಂದಿಗೆ ಎಷ್ಟು ಶುಚಿಯಾಗಿರಬೇಕು ಮತ್ತು ಅಲ್ಲಿ ಯಾರು ಹೋಗ್ಬೋದು

0: ಹೋಗಬಾರ್ದು, ಹೇಗೆ ಹೋಗಬೇಕು, ಏನಾದರೂ ಆ ಒಂದು ಕೋಣೆಯ ಒಳಗಡೆ ಅನುಸರಿಸಬೇಕಾದ ನಿಯಮ ಇದೆಯಾ ಡಾಕ್ಟರ್? ಆ್ಯಸ್ ಅ ನ್ಯೂ ಬಾರ್ನ್ ಬಗ್ಗೆ ನಾವು ಮಾತಾಡುವಾಗ, ಆರೈಕೆ ಬರುವಾಗ ಈ ಹಂತಗಳು ಕೂಡ ಬರ್ತವಲ್ವಾ ಸರ್? ಮೇಡಮ್ ಹೇಳಿ.
1: ಸೊ ನ್ಯೂ ಬಾರ್ನ್ ಮಗು ತುಂಬ ಜನರಿಗೆ ಇಂಟ್ರೆಸ್ಟ್ ಇರ್ತದೆ, ಹೋಗಿ ವಿಸಿಟ್ ಮಾಡುವ, ಮಗುವನ್ನು ನೋಡುವ,
0: ಮಗು ಆಗಿದೀವ
1: ಅದೆಲ್ಲ. ಸೊ ಇಷ್ಟು ಜನ ಒಳಗೆ ಬರುವಾಗ ನ್ಯಾಚುರಲಿ ಔಟ್ಸೈಡ್ ಇಂದ ಇನ್ಫೆಕ್ಷನ್ ತಂದೇ ಬರ್ತಾರೆ.
0: ನಾವು ಬರುವಾಗ ಆಪಲ್ ಬಾಳೆಹಣ್ಣು ತಂದು ಬರುವುದಿಲ್ಲ, ನಾವು ಬರುವಾಗ ನಮ್ಮೊಂದಿಗೆ ರೋಗ ರುಜಿನಗಳನ್ನು ತಂದು ಬರ್ತದೆ.
1: ಹೌದು, ಓಕೆ. ನಾವು ಎಷ್ಟೇ ಹೆಲ್ತಿ ಆಗಿದ್ರು ನಮ್ಮಲ್ಲಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ ಅದೆಲ್ಲ ಇರ್ತದೆ. ಬಟ್ ಮಗು ಅಷ್ಟೊಂದು, ಮಗು ಇದು ಇಮ್ಯುನಿಟಿ ಬೆಳೆದಿರುವುದಿಲ್ಲ. ಸೊ ಮಗುವಿಗೆ ಆ ಇನ್ಫೆಕ್ಷನ್ ಕ್ಯಾಚ್ ಮಾಡುವುದು ತುಂಬಾ ಸುಲಭ. ಸೊ ಬೆಸ್ಟ್ ಅಡ್ವೈಸ್, ಈವನ್ ಹೋಗುದಾದ್ರೆ ಅವರು ಸರಿಯಾಗಿ ಕೈ ವಾಶ್ ಎಲ್ಲ ಮಾಡಿ ಹೋಗ್ಬೇಕು,
0: ಮಗುವನ್ನು ತೊಳೆದು.
1: ಓಕೆ. ಮತ್ತೆ ಈವನ್ ಮಗುವನ್ನು ಹಿಡ್ಕೊಂಡ್ರು ಅದನ್ನು ಮುತ್ತು ಕೊಡ್ಲಿಕ್ಕೆ ಅಥವಾ ಅದು ಕಿಸ್ ಮಾಡ್ಲಿಕ್ಕೆ ಅದೆಲ್ಲ ಅವಾಯ್ಡ್ ಮಾಡ್ಬೇಕು, ಅಂದ್ರೆ ಬಿಡ್ಲೇಬಾರ್ದು. ಆಕ್ಚುಲಿ
0: ಕೆಲವರು ಸ್ಮೋಕ್ ಮಾಡಿ ಬರ್ತಾರೆ, ಕೆಲವರು ಆಲ್ಕೋಹಾಲ್ ಕುಡಿದು ಬರ್ತಾರೆ. ಸೊ ಹಾಗಾಗಿ
1: ಅದಕ್ಕಿಂತ ಈ ಇನ್ಫೆಕ್ಷನ್ ಇರುವುದೇ ಜಾಸ್ತಿ. ಮತ್ತೆ ಸ್ಪೆಷಲಿ ಏನಾಗ್ತದೆ ಈಗ ಆ ಮನೆಯಲ್ಲಿ ಇನ್ ಕೇಸ್ ದೊಡ್ಡ ಮಗು ಇದ್ರೆ, ಶಾಲೆಗೆ ಹೋಗುವ ಮಗು ಅದೆಲ್ಲ ಇದ್ರೆ, ಸೊ ಈ ಮಕ್ಕಳು ಶಾಲೆಗೆ ಹೋಗ್ತಾರೆ, ಶಾಲೆಯಲ್ಲಿ ತುಂಬಾ ಈ ಕೆಮ್ಮು, ಶೀತ, ಜ್ವರ ಅದೆಲ್ಲ ಇರ್ತದೆ. ಸೊ ಮಕ್ಕಳಲ್ಲಿ ಕಾಮನ್. ಸೊ ಏನಾಗ್ತದೆ, ಈ ಮಗು, ಸಣ್ಣ ಮಗುವನ್ನು ನಾವು ಸೇಫ್ ಆಗಿ ಇಟ್ಟರು ಕೂಡ
0: ಈ ಮಗು ತಂದು ಬರ್ತದೆ,
1: ದೊಡ್ಡ ಮಗು ತಂದು ಬರ್ತದೆ,
0: ಗಿಫ್ಟ್ ತಂದು ಬರ್ತದೆ.
1: ಹೌದು. ಮತ್ತೆ ದೊಡ್ಡ ಮಗುವನ್ನು ಏನು ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಆಸೆ ಇರ್ತದೆ ಅದರದ್ದು ತಮ್ಮನ ತಂಗಿಯ ನೋಡ್ಲಿಕ್ಕೆ. ಸೊ ಆದಷ್ಟು ಕೇರ್ಫುಲ್ ಇರಬೇಕು, ಅಂದ್ರೆ ಮುಖದ ಮೇಲೆ ಕೆಮ್ಮುವುದು ಅದೆಲ್ಲ. ಸೊ ಸುಮ್ನೆ ಈ ಸಣ್ಣ ಮಗುವಿಗೆ ತುಂಬಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ.
0: ಸೊ ಇಟ್ ಈಸ್ ಲೈಕ್ 40 to 2-3 months ತುಂಬಾ ಕೇರ್ಫುಲ್ ಆಗಿ ತಗೊಳ್ಬೇಕಾಗ್ತದೆ. ಸೊ ತಾಯಿ ಕೂಡ ಅಥವಾ ತಾಯಿ ಆರೈಕೆ ಮಾಡುವವರು ಕೂಡ ನಾವು ನೋಡಿ, ಒಂದು ಆ ಕೋಣೆಯನ್ನು ಯಾವ ರೀತಿ ಶುಚಿ ಮಾಡಬೇಕು, ದಿನ ಶುಚಿ ಮಾಡಬೇಕಾ ಮ್ಯಾಮ್, ಅಥವಾ 2 ದಿನಕ್ಕೊಮ್ಮೆ ಆ ರೀತಿ ಏನಾದ್ರೂ ಇದೆಯಾ ಅದಕ್ಕೆ ನಿಯಮಾವಳಿಗಳು, ಅಂದ್ರೆ ಅಡ್ವೈಸಸ್ ಅಂತ ಹೇಳ್ಬೋದು ನಾವು. ಅಂದ್ರೆ ಈಗ ಸ್ಟ್ರಿಕ್ಟ್ ರೂಲ್ಸ್ ಆಗ್ಲಿಕ್ಕೆ ಆಗುದು, ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾಗೆ ಈ ರೀತಿ ಆಗ್ಲಿಕ್ಕೆ ಆಗುದು. ಆದ್ರೆ ನಮ್ಮ ಒಂದು ಜಾಗ್ರತೆ ವಹಿಸ್ಲಿಕ್ಕೆ ಆಸ್ ಪಿಡಿಯಾಟ್ರಿಕ್, ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋದ್ರಿಂದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಅಲ್ಲ, ಕೋಣೆ ಶುಚಿ ಮಾಡುವುದು ಅದು ಲೈಕ್ ಜನ ಇದ್ದಾರ ಇಲ್ವಾ ಅದರ ಮೇಲೆ ಎಲ್ಲ ಡಿಪೆಂಡ್ ಆಗ್ತದೆ. ಬಟ್ ಅಟ್ ಲೀಸ್ಟ್ ಮಗು ಇದು ಸರೌಂಡಿಂಗ್ಸ್, ಆ ಬೆಡ್ಶೀಟ್ ಅಥವಾ ನಾವು ಮಗುವಿಗೆ ಉಪಯೋಗಿಸುವ ವಸ್ತುಗಳು ಅದನ್ನೆಲ್ಲ ತುಂಬಾ ಕ್ಲೀನ್ ಆಗಿ ಇಡುವುದು ಉತ್ತಮ.
0: ಓಕೆ. ಸೊ ತುಂಬಾ ಜನರು ಹುಟ್ಟಿದ ಮಗುವಿಗೆ ಪ್ಯಾಂಪರ್ಸ್ ಹಾಕ್ತಾರೆ ಮ್ಯಾಮ್. ಸೊ ಮನೆಯಲ್ಲಿ ಇದ್ದು ಕೂಡ ಪ್ಯಾಂಪರ್ಸ್ ಹಾಕ್ತಾರೆ, ಯಾಕೆ ಮಗು ಮಲಿನ ಮಾಡುತ್ತೆ ಅಥವಾ ನಾವು ನೋಡಿರ್ಬೋದು ಮೂತ್ರ ವಿಸರ್ಜನೆ ಮಾಡುತ್ತೆ. ಸೊ ಹಾಗಾಗಿ, ಸೊ ನಿಮ್ಮ ಅಡ್ವೈಸ್ ಏನು ಆರೈಕೆಯಲ್ಲಿ? ಮೇನ್ ನಮ್ಮ ಗಮನ ಇರೋದು ಅಲ್ಲೇ ಮಗುವಿನ ಒಂದು ಆ ಒಂದು ವಿಶೇಷತೆ ಬಗ್ಗೆ. ಸೊ ನಾವು ಯಾವಾಗ ಪ್ಯಾಂಪರ್ಸ್ ಅಥವಾ ರಿಯೂಸೇಬಲ್ ಹಾಕೋದು ಒಳ್ಳೇದಾ, ಅಥವಾ ಆ ಪ್ಲಾಸ್ಟಿಕ್ ಆಧಾರಿತ ಪ್ಯಾಂಪರ್ಸ್ಗಳನ್ನು ಹಾಕೋದು ಒಳ್ಳೇದಾ ಒಂದು ಮಗುವಿಗೆ?
1: ಯೂಶ್ವಲಿ ನಾವು ಡೇ ಟೈಮ್ ಪ್ಯಾಂಪರ್ಸ್ ಅವಾಯ್ಡ್ ಮಾಡಲಿಕ್ಕೆ ಅಡ್ವೈಸ್ ಕೊಡ್ತೇವೆ. ಯಾಕೆಂದರೆ ಪ್ಯಾಂಪರ್ಸ್ ಕೆಲವು ಮಕ್ಕಳಿಗೆ ರ್ಯಾಶ್ ಆಗ್ಬೋದು, ಆಗದೇ ಇರ್ಬೋದು.
0: ಅಬ್ಸರ್ವ್ ಮಾಡಿ ಅಲ್ಲೇ ಇರ್ತದೆ ಅದು.
1: ಹೌದು, ತುಂಬ ಬ್ರ್ಯಾಂಡ್ಸ್ ಇದೆ, ತುಂಬ ಟೈಪ್ ಆಫ್ ಮೆಟೀರಿಯಲ್ ಇದೆ. ಸೊ ಈವನ್ ಯೂಸ್ ಮಾಡಿದ್ರು ಸಹ ಎವ್ರಿ 2 hours ಚೇಂಜ್ ಮಾಡಬೇಕು, ಅಂದರೆ ಒದ್ದೆ ಆದ ಕೂಡಲೇ ಚೇಂಜ್ ಮಾಡಬೇಕು. ಯಾಕೆಂದರೆ ಆ ಒದ್ದೆ ಪ್ಯಾಂಪರ್ಸ್ ಇದ್ರೆ ಏನಾಗ್ತದೆ, ಒಂದು ಆ ಮಗುವಿಗೆ ಇರಿಟೇಟ್ ಆಗ್ತದೆ, ಕೂಗ್ತಾ ಇರ್ತದೆ. ಸೊ ತಾಯಿಗೆ ರೀಸನ್ ಗೊತ್ತಿರುವುದಿಲ್ಲ ಯಾಕೆ ಕೂಗ್ತಾ ಇದೆ ಅಂತ. ಸೊ ಒನ್ ಆಫ್ ದ ಮೇನ್ ರೀಸನ್ ಈ ಒದ್ದೆ ಪ್ಯಾಂಪರ್ಸ್.
0: ಮೇಲ್ ಚೈಲ್ಡ್ ಆದ್ರೆ ಅದು ಇನ್ನು ಕೂಡ ಅಬ್ಸರ್ವ್ ಮಾಡುವಾಗ ಅಲ್ಲಿ ಅಂದ್ರೆ ಜನನಾಂಗಗಳಲ್ಲಿ ಬೇರೆ ಬೇರೆ ರೀತಿಯ ಏನ್ ಹೇಳ್ತಾರೆ
1: ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಓಕೆ. ಸೊ ಬೆಸ್ಟ್ ಇಸ್ ಪ್ಯಾಂಪರ್ಸ್ ಯೂಸ್ ಮಾಡಿದ್ರು ಒದ್ದೆ ಆದ ಕೂಡಲೇ ಚೇಂಜ್ ಮಾಡಬೇಕು.
0: ಓಕೆ.
1: ಬೆಸ್ಟ್ ಇಸ್ ಆ ಬಟ್ಟೆ ಯೂಸ್ ಮಾಡಿ ಆ ಏರಿಯಾ ಜಸ್ಟ್ ಸಾಫ್ಟ್ ವೈಪ್ಸ್ ಅಲ್ಲಿ ಡ್ರೈ ಮಾಡಿ, ಸಾಫ್ಟ್ ವೈಪ್ಸ್ ಅಲ್ಲಿ ಜಸ್ಟ್ ವೈಪ್ ಮಾಡಿ ಡ್ರೈ ಮಾಡಲಿಕ್ಕೆ ಬಿಡಬೇಕು.
0: ಓಕೆ.
1: ನ್ಯಾಚುರಲ್ ಏರ್.
0: ಓಕೆ. ಹುಟ್ಟಿದ ಮಗುವಲ್ಲಿ ಸಾಮಾನ್ಯವಾಗಿ ಯಾವೆಲ್ಲ ಸಮಸ್ಯೆಗಳು ನಾವು ಕಾಣಬಹುದು ಮ್ಯಾಮ್, ಆ ರೀತಿಯ ಹಂತಕ್ಕೆ ಬರುವಾಗ ನಾವು ವಿಶೇಷವಾಗಿ ಒಂದು 1 week ಒಳಗಡೆ ಅಥವಾ 10 days ಒಳಗಡೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು? ಯಾಕೆಂದ್ರೆ ಒಂದು ಅಟ್ಮಾಸ್ಫಿಯರ್ ಇಂದ ಇನ್ನೊಂದು ಅಟ್ಮಾಸ್ಫಿಯರ್ಗೆ ಹೊಂದಾಣಿಕೆ ಆಗಬೇಕು. ಸೊ ಅಂದ್ರೆ ತಾಯಿಯ ಗರ್ಭದೊಳಗೆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಅದು ಆಟೋಮ್ಯಾಟಿಕಲಿ ಬ್ಯಾಲೆನ್ಸ್ಡ್ ಅಟ್ಮಾಸ್ಫಿಯರ್ ಮತ್ತೆ ಎಕ್ಸ್ಟರ್ನಲ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು. ಮಗು ಹುಟ್ಟುವ ಸಮಯ ವಿಶೇಷವಾಗಿ ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಅಥವಾ ಮಂಗಳೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕ್ಲೈಮೇಟ್ ಇರುವಂಥ ಪ್ಲೇಸ್. ಸೊ ಹೇಗೆ ಆ 10 ಡೇಸನ್ನು ನಾವು ನೋಡಬೇಕು ಇನಿಷಿಯಲಿ?
1: ಸೊ ಇನಿಷಿಯಲಿ 10 ಡೇಸು ಪ್ರತಿ 2 ಗಂಟೆಗೊಮ್ಮೆ ಫೀಡ್ ಮಾಡ್ತಾ ಇರಬೇಕು ತಾಯಿ. ಓಕೆ, ಸೊ ಕಾಮನ್ ಪ್ರಾಬ್ಲಮ್ಸ್ ತಾಯಂದಿರು ಏನು ನೋಟಿಸ್ ಮಾಡ್ತಾರಂದರೆ ವಾಮಿಟಿಂಗ್. ಓಕೆ, ಹಾಲು ಕೊಟ್ಟ ಕೂಡಲೇ ತೇಕಿಸ್ತಾರೆ, ಬಟ್ ಆದರೂ ಸ್ವಲ್ಪ ಅಮೌಂಟ್ ಆಫ್ ಹಾಲು ಹೊರಗಡೆ ಬರ್ತದೆ, ಅಥವಾ 1-2 ಸಲ ವಾಮಿಟ್ ಮಾಡ್ಬೋದು. ಅದೇನು ಅಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಎಕ್ಸ್ಟ್ರಾ ಹಾಲು ಏನಿದ್ದದ್ದು ಅದು ಹೊರಗಡೆ ಬಂದೇ ಬರ್ತದೆ.
0: ಹೊಟ್ಟೆ ತುಂಬಾ ಹಾಲು ಕುಡಿಸಬಾರ್ದು ಅಂತ ನೀವು ಹೇಳ್ತೀರಾ ಮ್ಯಾಮ್, ಅಥವಾ ನಿಗದಿತ ಒಂದು ಲಿಮಿಟ್ ಅಲ್ಲಿ ಕುಡಿಸ್ಬೇಕು ಅಂದ್ರೆ ಗೊತ್ತಾಗಲ್ಲ ಎಷ್ಟು ಕುಡಿದಿದೆ ಮಗು ಅಂತ, ಅದು ಕೂಡ ಅಲ್ಲಿ ನಾವು ಕೌಂಟ್ ಮಾಡಿ ಕೊಡುವುದಲ್ಲ.
1: ಆಕ್ಚುಲಿ ಆ ಮಗುವಿಗೆ ಎಷ್ಟು ಹಾಲು ಬೇಕಾಗ್ತದೆ ಅಷ್ಟು ಚೀಪ್ತದೆ, ಅದು ಎಕ್ಸ್ಟ್ರಾ ತಗೊಳ್ಳೋದಿಲ್ಲ. ಇನ್ ಕೇಸ್ ಅದರದ್ದು ಹೊಟ್ಟೆ ಫುಲ್ ಆದ್ರೆ ಅದು ಎದೆಯನ್ನು ತನ್ನಷ್ಟಕ್ಕೆ ಬಿಡ್ತದೆ. ಓಕೆ, ಸೊ ಮಗುವಿಗೆ ಎಷ್ಟು ಬೇಕೋ ಅದು ಚೀಪ್ತದೆ, ಬಟ್ ಸ್ವಲ್ಪ ಅಮೌಂಟ್ ಆಫ್ ಹಾಲು ಒಂದು ಸ್ವಲ್ಪ ಹಾಲು ಹೊರಗಡೆ 5-10 ml ಹೊರಗಡೆ ಬರ್ತದೆ, ವಿಚ್ ಇಸ್ ನಾರ್ಮಲ್. ಅದರ ಬಗ್ಗೆ ಏನು ತಲೆ ಕೆಡಿಸಬೇಕಾಗಿಲ್ಲ. ಓಕೆ, ಇನ್ ಕೇಸ್ ಲೈಕ್ ಮಗು ಇದು ವೇಟ್ ಗೇನ್ ಸರಿ ಇದೆ, ಈಗ ತಾಯಿಗೆ ಹೇಗೆ ಗೊತ್ತಾಗ್ತದೆ ಹಾಲು ಸಾಕಾಗ್ತದ ಇಲ್ವಾ ಅಂತ? ಅದು ಒಂದು ಕಾಮನ್ ಇದು ಡೌಟ್ ಅಲ್ಲ, ನಾನು ಕೊಡೋದು ಸಾಕ, ನಾನು ಪೌಡರ್ ಹಾಲು ಕೊಡ್ಬೇಕಾ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ. ಸೊ ಹೇಗೆ ಗೊತ್ತಾಗೋದು ಹಾಲು ಸಾಕಾಗ್ತದ ಇಲ್ವಾ ಅಂತ? ಹಾಲು ಕುಡಿದ ಮೇಲೆ ಮಗು ಚೆನ್ನಾಗಿ ಮಲ್ಕೊಳ್ತದೆ, ಒಂದು 2-3 hours ಪೀಸ್ಫುಲ್ ಆಗಿ ಮಲಗ್ತದೆ. ಓಕೆ, ಯೂರಿನ್ ಪಾಸ್ ಮಾಡ್ತದೆ ದಿನಕ್ಕೆ 5-6 ಸಲ ಮೋಷನ್ ಮಾಡ್ತದೆ. ಸೊ ಅಂಡ್ ಪ್ರಾಪರ್ ವೇಟ್ ಗೇನ್ ಇರ್ತದೆ. ಸೊ ಅಷ್ಟೆಲ್ಲ ಇದ್ರೆ ಆಬ್ವಿಯಸ್ಲಿ ತಾಯಿಗೆ ಹಾಲು ಉತ್ಪಾದನೆ ಸಾಕು ಅಂತ. ಸೊ ಅವಳನ್ನು ರಿಅಶೋರ್ ಮಾಡಬೇಕು. ಮಧ್ಯದಲ್ಲಿ 1-2 ಸಲ ವಾಮಿಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಸಪೋಸ್ ಪದೇ ಪದೇ ಫುಲ್ ವಾಮಿಟ್ ಆಗ್ತದೆ, ವೇಟ್ ಗೇನ್ ಆಗುವುದಿಲ್ಲ, ತುಂಬ ಇರಿಟೇಟರ್ ಆಗಿರ್ತದೆ, ಆಗ ಪೀಡಿಯಾಟ್ರಿಷನ್ಗೆ ತೋರಿಸ್ಬೇಕು.
0: ಸೊ ಇದು ಎಲ್ಲ ವಿಚಾರಗಳನ್ನು ಇವತ್ತು ಡಾಕ್ಟರ್ ಮನೀಷ ಸಿಕ್ವೇರ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಸ್ನೇಹಿತರೆ, ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡಿ ತಿಳಿಸಬಹುದು, ನೀವು ಅದೇ ರೀತಿ ಅನಿಸಿಕೆಗಳನ್ನು ಹೇಳಬಹುದು, ಡಾಕ್ಟರ್ ಜೊತೆಗೆ ಮಾತಾಡಲು ನಿಮಗೆ ಅವಕಾಶ ಇದೆ. ನಿಮ್ಮಲ್ಲಿರುವ ಸಂದೇಹಗಳನ್ನು, ಪ್ರಶ್ನೆಗಳನ್ನು, ಅಥವಾ ಮಗುವಿಗೆ ನೀಡುವಂಥ ಮೆಡಿಸಿನ್ಗಳ ಬಗ್ಗೆ ನಿಮಗಿರುವಂಥ ಡೌಟ್ಸ್ ಗಳನ್ನು ಕೂಡ ನವಜಾತ ಮಕ್ಕಳಿಗೆ ಕೊಡುವಂತ ಯಾರನ್ನು ಕೇಳಿ ನೀವು ಅಲ್ಲಿ ವೈದ್ಯರಾಗಬೇಡಿ, ವೈದ್ಯರನ್ನೇ ಕೇಳಿ ನೀವು ಒಂದು ಮಗುವಿಗೆ ಪ್ರಾಪರ್ ತಾಯಿ ತಂದೆಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಸೊ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮನೀಷ ಸಿಕ್ವೇರ, ಮಕ್ಕಳ ತಜ್ಞೆ, ಜಿಲ್ಲಾ ಸರ್ಕಾರಿ ವಿಬೆನ್ಲಾಕ್ ಆಸ್ಪತ್ರೆ. ಸೊ ಇದು ರೇಡಿಯೋ ಸಾರಂಗ್, ಲೇಡಿ ಭೂಷಣ್ ಆಸ್ಪತ್ರೆ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.
1: ಮತ್ತೊಮ್ಮೆ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಮನೀಷಾ ಸಿಕ್ವೇರಾ ಲಿದಿಘೋಷಣ ಆಸ್ಪತ್ರೆಯಿಂದ ಮಕ್ಕಳ ತಜ್ಞ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತು ನಾನು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ವಿಶೇಷವಾಗಿ ಅವರು ಮಕ್ಕಳ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಬರುವಂಥ ರೋಗಗಳ ಬಗ್ಗೆ, ಅದರ ಬಗ್ಗೆ ನಾವಂತೂ ಮಾತಾಡಿದ್ದೇವೆ ಹಿಂದೆ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ. ಸೊ ಒಂದು ಮಗುವಿನ ಒಂದು ಆರೈಕೆ ಹೇಗಿರಬೇಕು, ಹುಟ್ಟಿದ ಒಂದು 1000 ದಿನಗಳು ಅಥವಾ ಅಂದರೆ ಗರ್ಭಾವಸ್ಥೆಯಿಂದ ಹುಟ್ಟಿದ ನಂತರದ ಒಟ್ಟು 1000 ಡೇಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ವೈದ್ಯರು ಹೇಳ್ತಾರೆ. ಸೊ ಅದರ ಬಗ್ಗೆ ಅವರು ಮಾಡಿದ್ದಾರೆ, ಸೊ ವಿಶೇಷ ಮಾತಾಡಿದ್ದಾರೆ. ಸೊ ಈಗ ವಿಶೇಷವಾಗಿ ನಾವು ಕೇಳೋದು, ಮಕ್ಕಳಿಗೆ ಒಂದು ಎಣ್ಣೆ ಮಸಾಜ್ ಮಾಡ್ತಾರೆ ಡಾಕ್ಟ್ರೆ, ಆಯಿಲ್ ಮಸಾಜ್ ಅಂತ ಮಾಡಿದ್ದಾರೆ, ಅಂದರೆ ಶೇಪಿಂಗ್ ಅ ಚೈಲ್ಡ್ ಅಂತ ಹೇಳ್ತಾರೆ ಅವರು ಹಿರಿಯವರು. ಈ ರೀತಿ ಇದು ಮಾಡೋದ್ರಿಂದ ಮಗುವಿನ ತಲೆಗೆ ಶೇಪ್ ಬರುತ್ತೆ, ಕೈಕಾಲುಗಳಿಗೆ ಶೇಪ್ ಬರುತ್ತೆ, ಸ್ಟ್ರಾಂಗ್ನೆಸ್ ಬರುತ್ತೆ ಅಂತ. ಸೊ ಆಯಿಲ್ ಮಸಾಜ್ ಜೊತೆಗೆ ಈಗ ಕೃತಕ ಆಯಿಲ್ಸ್ಗಳು ಕೂಡ ಬಂದಿವೆ, ಅಂದರೆ ಏನು ವರ್ಲ್ಡ್ ಮುಂದೆ ಹೋಗುವಾಗ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಾವು ಯಾವುದೇ ಕಂಪನಿಯನ್ನು ಬೆರಳು ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ, ಆದರೂ ಕೂಡ ಆಯಿಲ್ ಮಸಾಜಿಂದ ಮಗುವಿಗೆ ಆಗುವಂಥ ಎಫೆಕ್ಟ್ಗಳು, ಬೆನಿಫಿಟ್ಸ್ಗಳು ಒಂದು ಮಗುವಿನ, ಅಂದರೆ ಬೇರೆ ಬೇರೆ ಮಗುವಿನ ಸ್ಕಿನ್ ಆಗಿರ್ಬೋದು ಅಥವಾ ದೇಹ ಆಗಿರ್ಬೋದು, ಸ್ಪಂದನೆ ನೀಡದಿರೋದು ಇರ್ಬೋದು. ಸೊ ಏನು ಹೇಳ್ತೀರಾ?
2: ಸೊ ಆಯಿಲ್ ಮಸಾಜ್ ಮಾಡೋದು ಮಗುವಿಗೆ ಡೆಫಿನೆಟ್ಲಿ ಬೆನಿಫಿಷಿಯಲ್, ಓಕೆ, ಮಾಡಲೇಬಾರ್ದು ಆ ಥರ ಏನಿಲ್ಲ. ಸೊ ಯಾವಾಗ ಮಾಡಬಾರ್ದು, ಕೆಲವು ಸಲ ಮಕ್ಕಳಿಗೆ ಹುಟ್ಟುವಾಗ ಈ ಶೋಲ್ಡರ್ ಇದು ವೀಕ್ನೆಸ್ ಇರ್ತದೆ, ಸ್ವಲ್ಪ ವೀಕ್ನೆಸ್, ಮೂಮೆಂಟ್ ಕಡಿಮೆ, ಅದು ಡೆಲಿವರಿ ಟೈಮಲ್ಲಿ ಡಿಫಿಕಲ್ಟ್ ಡೆಲಿವರಿ ಆದರೆ ಅರ್ಬ್ಸ್ ಪ್ಯಾಲ್ಸಿ ಅಂತ ಹೇಳ್ತೇವೆ ನಾವು, ಬ್ರೇಕಿಯಲ್ ಪ್ಲೆಕ್ಸಸ್ ಇಂಜುರಿ. ಸೊ ಆ ಟೈಮಲ್ಲಿ ಆ ಕೈಯನ್ನು ಮಸಾಜ್ ಮಾಡಬಾರ್ದು, ಯಾಕೆಂದರೆ ನರ್ವ್ ಗ್ರೋತ್ ಆಗಬೇಕು. ಸೊ ಬೇರೆ ನಾರ್ಮಲ್ ಮಗುವಿಗೆ ಆಯಿಲ್ ಮಸಾಜ್ ಡೆಫಿನೆಟ್ಲಿ ಬೆನಿಫಿಷಿಯಲ್, ಓಕೆ. ಸೊ ಬೆಸ್ಟ್ ಆಯಿಲ್ ನಮ್ಮಲ್ಲಿ ಏನು ಅವೈಲೇಬಲ್ ಇದೆ, ಕೋಕೋನಟ್ ಆಯಿಲ್, ಅದನ್ನೇ ಯೂಸ್ ಮಾಡ್ಬೋದು, ಓಕೆ. ಸೊ ಆಯಿಲ್ ಮಸಾಜ್ ಯಾವಾಗ ಮಾಡಬೇಕು, ಈ ಮಗು ಇದು ಫೀಡ್ ಆಗಿ 1 ಗಂಟೆ ಆದ್ಮೇಲೆ ಮಾಡೋದು ಬೆಸ್ಟ್, ಓಕೆ. ಯಾಕೆಂದ್ರೆ ಅದು ಹಾಲು ಹೊರಗಡೆ ಬರುವ ಚಾನ್ಸಸ್ ಅದೆಲ್ಲ ಇರ್ತದೆ. ಸೊ ಬೆಸ್ಟ್ ಇಸ್ 1 hour ಆಫ್ಟರ್ ಫೀಡ್ ಮಸಾಜ್ ಮಾಡಲಿಕ್ಕೆ. ಮಸಾಜ್ ಜೆಂಟಲ್ ಮಸಾಜ್ ಮಾಡೋದು, ತುಂಬಾ ವಿಗರಸ್ ಮಸಾಜ್ ಅದೆಲ್ಲ ಬೇಕಾಗಿಲ್ಲ. ಕೆಲವು ಸಲ ಮಕ್ಕಳಿದ್ದು ತಲೆ ಮೇಲೆ ಭಾಗ ಸ್ವಲ್ಪ ಸಾಫ್ಟ್ ಇರ್ತದೆ, ಅದು ಡೆಲಿವರಿ ಟೈಮಲ್ಲಿ ಪಾಸ್ ಆಗುವಾಗ ಮಗುವಿದ್ದು ತಲೆ ಅದು ಸ್ವಲ್ಪ ಶೇಪ್ ಇಲಾಂಗೇಟೆಡ್ ಆಗಿ ಆ ತರ ಇರ್ಬೋದು ಮಗುವಿದ್ದು ತಲೆ. ಸೊ ಅದು ಕ್ರಮೇಣ ಸರಿ ಆಗ್ತದೆ
1: ಈ ಮಸಾಜಿಂದಲೇ ಕರೆಕ್ಟ್ ಆಗೋದು
2: ಅಲ್ಲ, ನಾರ್ಮಲ್ ಆಗಿ ಸಹ ಸರಿ ಆಗ್ತದೆ, ಬಟ್ ಮಸಾಜ್ ಮಾಡ್ಬೋದು, ಸ್ವಲ್ಪ ಜೆಂಟಲ್ ಇರಬೇಕು ಅಷ್ಟೇ, ಓಕೆ. ನೆಕ್ಸ್ಟ್, ಈ ಮಸಾಜಿಂದ ಬೇಬಿಗೆ ಏನು ಬೆನಿಫಿಟ್ಸ್? ಒಂದು, ಸಪೋಸ್ ತಾಯಿಯೇ ಮಸಾಜ್ ಮಾಡೋದಾದ್ರೆ ಬೆಸ್ಟ್, ಇಮೋಷನಲ್ ಬಾಂಡಿಂಗ್ ಆಗ್ತದೆ. ಸೊ ಮಗುವಿಗೆ ಒಳ್ಳೆ ಸರ್ಕ್ಯುಲೇಷನ್ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಅದೆಲ್ಲ ಇಂಪ್ರೂವ್ ಆಗ್ತದೆ ಮಸಾಜ್ ಟೈಮಲ್ಲಿ. ಪ್ಲಸ್ ಸ್ಕಿನ್ನಿಗೆ ಹೈಡ್ರೇಷನ್ ಸಿಗ್ತದೆ, ಒಂಥರ ನ್ಯಾಚುರಲ್ ಮಾಯಿಶ್ಚರೈಸರ್ ಥರನೇ ಫೀಲಿಂಗ್ ಬರ್ತದೆ. ನೆಕ್ಸ್ಟ್, ಮಗುವಿಗೆ ಇದು ಮಸಲ್ ಡೆವಲಪ್ಮೆಂಟ್ ಅದೆಲ್ಲ ಹೆಲ್ಪ್ ಆಗ್ತದೆ, ಪ್ಲಸ್ ಒಳ್ಳೆ ನಿದ್ದೆ ಸಹ ಬರ್ತದೆ. ಸೊ ಅಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮಗುವಿಗೆ.
1: ಓಕೆ, ಕೆಲವು ಮಕ್ಕಳಿಗೆ ಆಯಿಲ್ ಅಲರ್ಜಿ ಇದ್ರೆ ಏನು ಮಾಡಬೇಕು, ಅದರಿಂದ ಆಗದೆ ಏನಾದರೂ ಪರ್ಯಾಯ ಉಪಾಯಗಳಿವೆಯಾ?
2: ಹಾಂ, ಆಯಿಲ್ ಅಲರ್ಜಿ ಆದರೆ ಕೆಲವು ಸ್ಕಿನ್ ರ್ಯಾಶಸ್ ಅದೆಲ್ಲ ಆಗ್ಬೋದು ಕೆಲವು ಮಕ್ಕಳಿಗೆ.
1: ಶೀತ ಆಗುವಂಥ ಸಮಸ್ಯೆಗಳು ಕೂಡ ಇರಬಹುದು ಕೆಲವು,
2: ಆಗ್ಬೋದು, ಬಟ್ ಆಗ ಅದು ಆಯಿಲ್ ಮಸಾಜ್ ಅವಾಯ್ಡ್ ಮಾಡ್ಬೋದು. ಸೊ ಸ್ನಾನ ಆದ ಕೂಡಲೇ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಬರ್ತವೆ, ಓಕೆ, ತುಂಬಾ ತುಂಬಾ ಬ್ರ್ಯಾಂಡ್ಸ್ ಇವೆ, ಪೀಡಿಯಾಟ್ರಿಷಿಯನ್ ಅಡ್ವೈಸ್ ಮಾಡ್ತಾರೆ. ಸೊ ಸ್ಕಿನ್ ಫುಲ್ಲಿ ಡ್ರೈ ಆಗುವ ಮೊದಲು ಸ್ವಲ್ಪ ಮಾಯಿಶ್ಚರ್ ಇರಬೇಕು, ಬೆಸ್ಟ್ ಆಗ ಆ ಮಾಯಿಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡ್ಬೋದು. ಮತ್ತೆ ಇದು ಸ್ನಾನ ಆದ ಕೂಡಲೇ ಅಲ್ಲ, ಐ ಮೀನ್ ಒಂದ್ಸಲ ಮಾತ್ರ ಅಲ್ಲ, ಡಿಪೆಂಡಿಂಗ್ ಆನ್ ದ ನೀಡ್. ಈಗ ಸ್ಕಿನ್ ತುಂಬಾ ಡ್ರೈ ಫೀಲ್ ಅನ್ಸಿದ್ರೆ 2-3 ಟೈಮ್ಸ್ ದಿನಕ್ಕೆ ಹಾಕ್ಬೋದು ಮಾಯಿಶ್ಚರೈಸಿಂಗ್ ಕ್ರೀಮ್ಸ್. ಬಟ್ ಫಸ್ಟ್ಲಿ ಅದು ಪೀಡಿಯಾಟ್ರಿಷಿಯನ್ ಅಡ್ವೈಸ್ ಮೇಲೇನೆ, ಅಂದ್ರೆ ತುಂಬಾ ಬ್ರ್ಯಾಂಡ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಮಗು ಇದು ಸ್ಕಿನ್ನಿಗೆ ಯಾವ್ದು ಸೂಟ್ ಆಗ್ತದೆ ಅದು ಹಾಕ್ಬೋದು.
1: ಓಕೆ, ಸೊ ಈ ರೀತಿಯ ಒಂದು ಮಸಾಜ್ ಸಿಸ್ಟಮ್ ಕೂಡ ಮಕ್ಕಳಿಗೆ ಒಂದು ಬೆನಿಫಿಷಿಯರಿ, ಜೊತೆಗೆ ಯಾವ ರೀತಿ ಮಾಡಬೇಕು ಅದು ಕೂಡ ಇದೆ. ಸೊ ಮಕ್ಕಳನ್ನು ಯಾರು ಹೋಲ್ಡ್ ಮಾಡಬೇಕು ವಿಶೇಷವಾಗಿ ಆರಂಭದ ದಿನಗಳಲ್ಲಿ, ಹೂಸ್ ಹ್ಯಾಂಡ್ಸ್ ಆರ್ ದ ಬೆಸ್ಟ್ ಹ್ಯಾಂಡ್ಸ್ ಅಂತ ಹೇಳ್ತೇವೆ. ಸಿಕ್ಕ ಸಿಕ್ಕವರ ಕೈಯಲ್ಲಿ ಕೊಟ್ಟು ಮಗುವಿಗೆ ಏನೇಳ್ತಾರೆ ಅದು ನಾವು ಹೇಳ್ತೇವೆ ಅಂದರೆ ಫೀಲ್ ಅಥವಾ ಒಂದು ಕೊಡುವುದಕ್ಕಿಂತ ಯಾರು ಬೆಸ್ಟಾಗಿ ಮಗುವನ್ನು ಹೋಲ್ಡ್ ಮಾಡ್ಬೋದು?
2: ಮಗುವನ್ನು ಆ್ಯಕ್ಚುಲಿ ತಾಯಿಯೊಟ್ಟಿಗೇನೆ ಇರಬೇಕು. ಮೋಸ್ಟ್ ಆಫ್ ದ ಟೈಮ್ ಮಗು ತಾಯಿಯೊಟ್ಟಿಗೇನೆ ಇರಬೇಕು, ಒಂದೇ ಬೆಡ್ಡಲ್ಲಿ ತಾಯಿ ಜೊತೆ. ಅದಕ್ಕೆ ನಾವು ರೂಮಿಂಗ್ ಇನ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ತಾಯಿದು ಮತ್ತು ಮಗುವಿನ ಮಧ್ಯ ಇಮೋಷ್ನಲ್ ಬಾಂಡಿಂಗ್ ಇಂಪ್ರೂವ್ ಆಗ್ತದೆ, ತಾಯಿಗೆ ಬೆಟರ್ ಹಾಲು ಉತ್ಪನ್ನ ಆಗ್ತದೆ. ಸೊ ಪ್ರೈಮರಿ ಇದು ಹೆಲ್ತ್ ಕೇರ್ ಗಿವರ್ ತಾಯಿ, ಬಟ್ ಕ್ಲೋಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರು ಈಸಿಲಿ ಹ್ಯಾಂಡಲ್ ಮಾಡ್ಬೋದು ಮಗುವನ್ನು. ಎಸ್ಪೆಷಲಿ ಮಗುವನ್ನು ಹಿಡಿಯುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾವು ಅದು ನೆಕ್ ಸಪೋರ್ಟ್ ಇರುವುದಿಲ್ಲ, ಸೊ ಒಂದು ಕೈಯನ್ನು ಮಗುವಿದು ಕುತ್ತಿಗೆ ಹಿಂದೆ ಇಟ್ಕೊಂಡು ಸಪೋರ್ಟ್ ಮಾಡಿಯೇ ಹಿಡಿಬೇಕು.
1: ಅದು ಮೇನ್ ಆಗಿ ಕಲಿಬೇಕು.
2: ಹೌದು,
1: ಚಿಕ್ಕ ಮಕ್ಕಳಿದ್ರೆ ಅವರ ಹತ್ರ ಕೈಯಲ್ಲಿ ಕೂಡ ಕೆಲವರು ಕೊಡುವವರು ಇದ್ದಾರೆ. ಸೊ ಆ ಮಗುವಿಗೆ ಅದರ ನಾಲೆಜ್ ಇರುವುದಿಲ್ಲ. ಸೊ ಹಾಗಾಗಿ ಅದನ್ನು ಎಷ್ಟು ಅವಾಯ್ಡ್ ಮಾಡಬೇಕು, ಯಾಕೆಂದ್ರೆ ಕೆಲವು ಸಲ ಮಕ್ಕಳು ಸ್ವಲ್ಪ ಮಗು ಏನಾದರೂ ಸುಸು ಮಾಡಿದಂತ ಅಥವಾ ಏನಾದರೂ ಮಾಡಿದರೆ ಮಗುವನ್ನು ಕೆಳಗೆ ಹಾಕುವಂಥ ಸಾಧ್ಯತೆ ಕೂಡ ಇದೆ, ಅಂದರೆ ಮೈ ಸ್ವಲ್ಪ ಒದ್ದೆ ಆಗುವಾಗ. ಸೊ ಇಲ್ಲಿ ಎಷ್ಟು ಕೇರ್ಫುಲ್ ಇರುವುದು ತುಂಬ ಒಂದು ಅವಶ್ಯಕತೆ ಇದೆ. ಎಷ್ಟೋ ಇಂಥ ಘಟನೆಗಳಾಗಿ ಮಕ್ಕಳು ಕೆಳಗಡೆ ಬಿದ್ದು ತಲೆಗೆಲ್ಲ ಪೆಟ್ಟು ಮಾಡಿಕೊಂಡಂಥ ಘಟನೆಗಳಾಗಿರ್ಬೋದು ಅಥವಾ ಕೋಮಕ್ಕೆ ಜಾರಿದಂಥ ಘಟನೆಗಳು ಕೂಡ ಇವೆ.
2: ಅದು ಸೂಪರ್ವೈಸ್ ಮಾಡಿಯೇ ಮಕ್ಕಳ ಜೊತೆ ಕೊಡಬೇಕು. ಆ್ಯಕ್ಚುಲಿ ಮಗುವನ್ನು ಸಣ್ಣ ಮಕ್ಕಳ ಕೈಯಲ್ಲಿ ಕೊಡಲೇಬಾರದು, ಬಿಕಾಸ್ ಅದು ತುಂಬ ಡೇಂಜರಸ್. ಇನ್ ಕೇಸ್ ಅವರಿಗೆ ಆಡಲಿಕ್ಕಿದ್ರೆ ಅವರು ಬೆಡ್ಡಲ್ಲಿ ಕೂತ್ಕೊಂಡು ಮಗು ಒಟ್ಟಿಗೆ ಆಡಲಿ, ಬಟ್ ಒಂದು ಅಡಲ್ಟ್ ಸೂಪರ್ವಿಷನ್ ಬೇಕೇ ಬೇಕು.
1: ಅದರಲ್ಲೂ ಕೂಡ ಎರಡು ವಿಚಾರಗಳು ಮಕ್ಕಳು ನೋಡಬಹುದು. ಒಂದು ಬೆಳೆದಂತ ಮಕ್ಕಳುಗಳು, 5-6 ನಂತರ ಮಕ್ಕಳುಗಳು, ಸೊ ಅವರಿಗೆ ಸ್ವಲ್ಪ ನಾಲೆಜ್ ಇರುತ್ತದೆ ಇದು ನನ್ನ ತಮ್ಮ ತಂಗಿಯಮ್ಮ ಅಂತ. ಅದಕ್ಕಿಂತ ಮುಂಚೆ ಒಂದು 2-3 ವರ್ಷದ ಮಕ್ಕಳುಗಳು, ಅವರಿಗೆ ಆ ಚಿಕ್ಕ ಮಗು ಹುಟ್ಟಿದ್ರೆ ನನ್ನ ವೈರಿ ಅಮ್ಮ ಅಂತ ಭಾವನೆ ಬರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ತಂದೆ ತಾಯಿ ಇಲ್ಲದಾಗ ಕೆಲವೊಂದು ಕಣ್ಣಿಗೆ ಕುಕ್ಕುವುದ, ಚೂಟುವುದ, ಈ ರೀತಿ ಮಾಡ್ತಾರೆ. ಸೊ ಇಲ್ಲಿ ಯಾವ ರೀತಿ ಒಂದು ಮುತುವರ್ಜಿ ಅಂದ್ರೆ ಹೊಸ ಮಗುವಿಗೆ ಅಂದ್ರೆ ಅದಕ್ಕೆ ಅಂದ್ರೆ ತಂದೆ ತಾಯಿ ಈಗ ಆ ಮಗುವಿಗೆ ಪ್ರಯಾರಿಟಿ ಕೊಡುವಾಗ ಇದನ್ನ ಸೈಡ್ ಲೈನ್ ಮಾಡಿದೆ ಅಂದ್ರೆ ಆರಂಭದಲ್ಲಿ ಮಗುವಲ್ಲಿ ಮಸರ ಮೂಡುವಂತ ಭಾವನೆಗಳು ಆದಂತೆ 2-3 or 4 ವರ್ಷದ ಮಕ್ಕಳಲ್ಲಿ. ಬೆಳೆದಂತ ಮಗು ಗೊತ್ತಾಗ್ತದೆ ಅಂತ ಇಲ್ಲಿ ಏನು ಎಷ್ಟು ತಂದೆ ತಾಯಿಗಳ ಪಾತ್ರ ಏನಿದೆ ನಮ್ಮ ನವಜಾತ ಮಗುವಿನ ಆರೈಕೆಯಲ್ಲಿ ಮತ್ತೆ ಇನ್ನೊಂದು ಮಗುವಿನ ಆರೈಕೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು.
2: ಅದು ತಂದೆ ತಾಯಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ಪ್ಲಸ್ ಈ ಮಕ್ಕಳನ್ನು ಒಬ್ಬರೇ ಬಿಡಬಾರ್ದು, ಯಾರಾದರೂ ದೊಡ್ಡವರು ಇರಲೇಬೇಕು ಸೂಪರ್ವೈಸ್ ಮಾಡಲಿಕ್ಕೆ.
1: ಎಷ್ಟೋ ಘಟನೆಗಳಾಗಿವೆ.
2: ಹೌದು,
1: ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಈಗ ಬರುವುದಾದ್ರೆ ಆರಂಭಿಕ ಒಂದು ವರ್ಷಗಳಲ್ಲಿ ಮಕ್ಕಳಲ್ಲಿ ಯಾವುದೆಲ್ಲ ಕಾಯಿಲೆಗಳು ಬರಬಹುದು ಡಾಕ್ಟರ್? ಸೊ ಅದಕ್ಕೆ ಯಾವ ರೀತಿ ಆರೈಕೆ ಅತಿ ಇಂಪಾರ್ಟೆಂಟ್ ಆಗಿ ಬೇಕು?
2: ಓಕೆ, ಇನಿಷಿಯಲಿ ಈ ನವಜಾತ ಶಿಶುಗಳಲ್ಲಿ ಕಣ್ಣಿದು ಕೇರ್ ಒಳ್ಳೆ ರೀತಿಯಲ್ಲಿ ಮಾಡಬೇಕು.
1: ಐ
2: ಕೇರ್.
1: ಓಕೆ
2: ಓಕೆ, ಐಸ್ ಅನ್ನು ಒಂದು ಕ್ಲೀನ್ ಸಾಫ್ಟ್ ಬಟ್ಟೆಯಲ್ಲಿ ಒರೆಸಬೇಕು. ಯಾಕೆಂದ್ರೆ ವಿದಿನ್ 10 days ಏ ನೋಡ್ತೇವೆ ನಾವು, ಕಾಮನ್ ಅದು. ತುಂಬಾ ಮಕ್ಕಳ ಕಣ್ಣಲ್ಲಿ ಪಸ್ ತರ ಡಿಸ್ಚಾರ್ಜ್ ಬರ್ತಾ ಇರ್ತದೆ. ಸೊ ಅದಕ್ಕೆ ನಾವು ಕಂಜಂಕ್ಟಿವೈಟಿಸ್ ಹೇಳ್ತೇವೆ. ಸೊ ಆ ತರ ಇರುವಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಸೂಟೇಬಲ್ ಐ ಡ್ರಾಪ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದು ಒಂದು ಕಾಮನ್ ಕಂಡೀಷನ್. ಮತ್ತೆ ಇನ್ನೊಂದು, ಸಣ್ಣ ಮಕ್ಕಳ ಐ ಲ್ಯಾಶಿಗೆ ಕಾಜಲ್ ಹಾಕ್ಲೇಬಾರ್ದು, ತಪ್ಪಿಸ ಹಾಕಬಾರ್ದು. ಯಾಕೆಂದ್ರೆ ಆ ಕಾಜಲ್ ಅಲ್ಲಿ ಲೆಡ್ ಇರ್ತದೆ. ಸೊ ಲೆಡ್ ಅದು ಒಂದು ಟಾಕ್ಸಿಕ್
1: ಅಂಶ ಇರ್ತದೆ.
2: ಹೌದು, ಅದು ಟಾಕ್ಸಿಕ್. ಪ್ಲಸ್ ಅದು ಹಾಕಿದ್ರು ಕಂಜಂಕ್ಟಿವೈಟಿಸ್ ಹಾಕ್ಬಹುದು ಅಥವಾ ಬೇರೆ ಕಣ್ಣಿದು ಕಂಡೀಷನ್ ಸ್ಟ್ರಾಕೋಮಾ ಅದೆಲ್ಲ ಶುರು ಆಗ್ಬಹುದು. ಸೊ ಕಾಜಲ್ ಹಾಕ್ಲೇಬಾರ್ದು. ಓಕೆ, ಅದು ಕಣ್ಣಿದು ಬಗ್ಗೆ. ನೆಕ್ಸ್ಟ್ ಈ ಹೊಕ್ಕಳು ಬಳಿ ಇರ್ತದಲ್ಲ, ಸೊ ಸಾಮಾನ್ಯವಾಗಿ ಅದು 7 days ಅಲ್ಲಿ ಬಿದ್ದು ಹೋಗ್ತದೆ. ಓಕೆ, ಕೆಲವು ಸಲ ಅದರಿಂದ ಸ್ವಲ್ಪ ನೀರ್ ತರ ಬರುವುದು ಅಥವಾ ರೇಷೆ ತರ ಬರುವುದು ಅಥವಾ ಬ್ಲಡ್ ಬರುವುದು ಅದೆಲ್ಲ ಇರ್ತದೆ. ನಾರ್ಮಲ್ ಹೊಕ್ಕಳು ಬಳಿಗೆ ನಾವು ಏನ್ ಹಚ್ಚಬೇಕಾಗಿಲ್ಲ, ಜಸ್ಟ್ ಕ್ಲೀನ್ ಡ್ರೈ ಆಗಿಟ್ರೆ ಸಾಕು, ತನ್ನಷ್ಟಕ್ಕೆ ಡ್ರೈ ಆಗಿ ಬಿದ್ದು ಹೋಗ್ತದೆ. ಬಟ್ ಇಂಥ ಕಂಡೀಷನ್, ಅದರ ಸುತ್ತ ರೆಡ್ನೆಸ್ ಅದೆಲ್ಲ ಇದ್ರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಸಣ್ಣ ಮಕ್ಕಳಲ್ಲಿ ಸೀನುವುದು ಬಿಕ್ಕಳಿಕೆ ಬರುವುದು ಅದೆಲ್ಲ ಇರ್ತದೆ. ಸೊ ಅದು ಏನ್ ಕಾಯಿಲೆ ಅಲ್ಲ. ಓಕೆ, ಜನ ಏನ್ ಮಾಡ್ತಾರೆ, ಮಗುವಿಗೆ ಶೀತ ಆಗಿದೆ ಅಂತ ಬರ್ತಾರೆ. ಓಕೆ, ಸೊ ಸೀನುವುದು ಅದು ನಾರ್ಮಲ್ ನ್ಯೂ ಬಾರ್ನ್ ರಿಫ್ಲೆಕ್ಸ್, ಅದಕ್ಕೆ ಏನ್ ಬೇಕಾಗಿಲ್ಲ, ನಾರ್ಮಲ್. ಅದು ಕೆಲವು ಸಲ ಅಲ್ಲ, ತುಂಬಾ ಸಲ ನೋಸ್ ಬ್ಲಾಕ್ ಇರ್ತದೆ, ಒಂಥರ ಗುರು ಗುರು ಶಬ್ದ ಆ ತರ ಫೀಡ್ ಮಾಡೋದಿಲ್ಲ. ಸೊ ನೋಸ್ ಬ್ಲಾಕ್ ಮಕ್ಕಳಲ್ಲಿ ಕಾಮನ್, ಅದು ಶೀತ ಅಂತ ಅನ್ಕೋಬಾರ್ದು. ಓಕೆ, ಸೊ ಅದಕ್ಕೆ ನಾವು ಏನ್ ಮಾಡ್ತೇವೆ, ಸಲೈನ್ ನೇಸಲ್ ಡ್ರಾಪ್ಸ್ ಕೊಡ್ತೇವೆ. ಇದು ನಾವು ಹಾಲು ಕುಡಿಸುವ 10 ನಿಮಿಷ ಮೊದಲು ಹಾಕಬೇಕು. ಯಾಕೆಂದ್ರೆ ಈಗ ಸಪೋಸ್ ಬಾಯಿಗೆ ಔಷಧಿ ಹಾಕಿದ್ರೆ ಶೀತಕ್ಕೆ, ಅದೆಲ್ಲ ಬ್ಲಾಕ್ ಆಗಿ ಪುನಃ ನೋಸ್ ಬ್ಲಾಕ್ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. 6 ಮಂತ್ಸ್ ತನಕ ಏನು ಬಾಯಿ ಔಷಧಿ ಹಾಕ್ಲಿಕ್ಕಿಲ್ಲ, ಓನ್ಲಿ ನೇಸಲ್ ಸಲೈನ್ ಡ್ರಾಪ್ಸ್. ಅದು ಸಹ ಮೆಡಿಸಿನ್ ಇದ್ದ ಡ್ರಾಪ್ಸ್, ಅದು ಸಹ ಹಾಕ್ಲಿಕ್ಕಿಲ್ಲ. ಈಗ ನಮ್ಗೆ ನೋಸ್ ಬ್ಲಾಕ್ ಆದ್ರೆ ನಾವು ಬಾಯಿಂದ ಉಸಿರಾಡ್ತೇವೆ, ಅಲ್ಲ ಬಾಯಿಂದ ಉಸಿರಾಡ್ತೇವೆ. ಆದ್ರೆ ಮಗುವಿಗೆ ಬಾಯಿಂದ ಉಸಿರಾಡ್ಲಿಕ್ ಆಗುದಿಲ್ಲ. ಸೊ ನೋಸ್ ಬ್ಲಾಕ್ ಆದ್ರೆ ತುಂಬಾ ಕಷ್ಟ ಪಡ್ಕೊಳ್ತದೆ, ಫೀಡ್ ಮಾಡ್ಲಿಕ್ ಆಗುದಿಲ್ಲ. ಸೊ ಅದಕ್ಕೆ ಓನ್ಲಿ ಮೆಡಿಸಿನ್ ಇಸ್ ಸಲೈನ್ ನೇಸಲ್ ಡ್ರಾಪ್ಸ್. ಡ್ರಾಪ್ಸ್ ಹಾಕಿದ್ರೆ ಅದು ಮ್ಯೂಕಸ್ ಏನೆಲ್ಲ ಇರ್ತದೆ ಅದು ಕ್ಲಿಯರ್ ಆಗ್ತದೆ, ಅದು ಒರೆಸಿ ತೆಗಿಬಹುದು. ಸೊ ಅಷ್ಟೇ. ಮತ್ತೆ ಈ ಸಲೈನ್ ನೇಸಲ್ ಡ್ರಾಪ್ಸ್ ನಾವು ಎಷ್ಟು ಸಲ ಬೇಕಾದ್ರೂ ಹಾಕ್ಬೋದು. ಸೊ ಅದು ಒಂದು ಕಾಮನ್, ಶೀತ ಆಗಿದೆ ಅಂತ ಬರ್ತಾರಲ್ಲ. ಸೊ ಅದಕ್ಕೆ
1: ಸ್ನಾನ ಮಾಡಿಸಬಹುದು, ಮಗುವಿಗೆ
2: ಸ್ನಾನ ಮಾಡಿಸಬಹುದು.
1: ಓಕೆ, ತಲೆಗೆ ಒಂದು ಸ್ನಾನ ಮಾಡಿಸದೆ ಮೈಗೆಲ್ಲ ಮಾಡಿಸಬಹುದು.
2: ಸ್ನಾನ ಮಾಡಿಸಬಹುದು, ಅದರಿಂದ ಏನ್ ಇದು ಇಲ್ಲ, ತೊಂದರೆ ಇಲ್ಲ.
1: ಸೊ ನಂತರ ಬೇರೆ ಯಾವ ಸಮಸ್ಯೆಗಳು? ಆ ಹೊಕ್ಕುಳ ಬಳ್ಳಿ ಬಿದ್ದದನ್ನು ಕೆಲವರು ತೆಗೆದಿಟ್ಕೊಳ್ತಾರೆ,
2: ಪ್ರಿಸರ್ವ್ ಮಾಡ್ತಾರೆ ಈಗ.
1: ಯಾಕೆ ಅದು, ಏನಿದೆ ಅದರಲ್ಲಿ?
2: ಅದು ಒಂದು ಬೇಬಿದು ಮೆಮೊರಿ ಅಂತ ಆತರ ಇರಬಹುದು. ಈಗ ರೆಸಿನ್ ಆರ್ಟ್ ಅಲ್ಲಿ ಎಲ್ಲ ಅದೆಲ್ಲ ಪ್ರಿಸರ್ವ್ ಮಾಡ್ತಾರೆ.
1: ಕೆಲವರು ಮಗುವಿನ ಹಲ್ಲುಗಳನ್ನು ಪ್ರಿಸರ್ವ್ ಮಾಡ್ತಾರೆ,
2: ಫಸ್ಟ್ ಕೂದಲು, ಅದೆಲ್ಲ ತಾಯಿ ಪೇರೆಂಟ್ಸ್ ಇದು ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ತಾರೆ.
1: ಅದರಲ್ಲಿ ಏನು ಹಾರ್ಮ್ಸ್ ಇಲ್ಲ?
2: ಇಲ್ಲ ಇಲ್ಲ, ಏನಾಗೋದಿಲ್ಲ.
1: ಓಕೆ, ಸೊ ಇನ್ನು ಕೂಡ ಕೇಳಬೇಕಾದ್ರೆ, ಸೊ ಟೆಂಪ್ರೇಚರ್ ಬಗ್ಗೆ ನೀವು ಇವತ್ತು ಮಾತಾಡಿದ್ದೀರಾ, ಹಲವಾರು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಡಾಕ್ಟರ್. ವಿಶೇಷವಾಗಿ ಒಂದು ಕ್ಲೆನ್ಲಿನೆಸ್ ಬಗ್ಗೆ ಕೂಡ ಮಾತಾಡಿದ್ದೀರಾ, ಯಾವೆಲ್ಲ ಕ್ಲೋತಿಂಗ್ಗಳನ್ನು ಮಾತಾಡಿದ್ದೀರಾ. ನಾವು ನೋಡಿರ್ಬೋದು ಇವತ್ತಿನ ದಿನಗಳಲ್ಲಿ, ಸೊ ನವಜಾತ ಶಿಶುಗಳ ಆರೈಕೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಇವೆ. ಸೊ ಆರಂಭದಲ್ಲಿ ಯಾವುದೆಲ್ಲ ಒಂದು ಟಫೆಸ್ಟ್ ಜ್ವರ ಎಲ್ಲ ಬಂದರೆ ಏನು ಮಾಡಬೇಕು ವಿಶೇಷವಾಗಿ?
2: ಓಕೆ, ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ 2ನೇ ಅಥವಾ 3ನೇ ದಿನ.
1: ಓಕೆ, ಒಬ್ಬರು ಕಾಲರ್ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ರತ್ನಶೆಟ್ಟಿ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ, ಹೇಳಿ. ಯಾವುದು? ನೀವು ಮಾತಾಡಿದ್ದು ಕೇಳ್ತಾ ಇಲ್ಲ, ಒಂದು ಸ್ವಲ್ಪ ಮಾತಾಡಬಹುದಾ ಮ್ಯಾಮ್? ಇಲ್ಲ ಇಲ್ಲ, ಕೇಳಿ ಹೇಳಿ. ಹೌದು, ಹೇಳಿ ಮ್ಯಾಮ್. ಹೀಗೆ ಹೇಳಿ. ಈಗ ಕೇಳಿ ಪ್ರಶ್ನೆ. ಕಿವಿಯೊಳಗೆ ಅಲ್ವಾ? ಓಕೆ, ಅಲ್ಲ ಒಂದು ಪ್ರಶ್ನೆ ಕೇಳಿದ್ವಿ, ಇನ್ನೊಂದು ಪ್ರಶ್ನೆ ನಮಗೆ ಸ್ಪಷ್ಟವಾಗಿ ಕೇಳಲಿಲ್ಲ. ನೀವು ಎರಡನೇ ಪ್ರಶ್ನೆ ಏನಂತ? ಓಕೆ, ಧನ್ಯವಾದಗಳು ಪ್ರಶ್ನೆಗೆ ಉತ್ತರಿಸ್ತೇವೆ. ಸೊ ಅವರು ಕೇಳಿದ ಪ್ರಶ್ನೆ ಡಾಕ್ಟ್ರೆ, ಅಂದ್ರೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾರೆ ಅಥವಾ ಮಗುವನ್ನು ವಿಶೇಷವಾಗಿ ಮಾಡಿಸುವಾಗ ಕಿವಿಯೊಳಗೆ ಎಣ್ಣೆ ಹೋಗುವಂತ ಸಾಧ್ಯತೆ ಇಲ್ವಾ? ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ?
2: ಅದು ಕೇರ್ಫುಲ್ ಆಗಿರ್ಬೇಕು. ನಾವು ಕೆಲವರು ಬೇಕಂತ ಕಿವಿಯಲ್ಲಿ ಎಣ್ಣೆ ಹಾಕ್ತಾರೆ, ಬಟ್ ಅದು ಅಲೌಡ್ ಅಲ್ಲ. ಕಿವಿಯೊಳಗೆ ಎಣ್ಣೆ ಹಾಕ್ಲಿಕ್ಕೆ ಇಲ್ಲ.
1: ಕಿವಿಯೊಳಗೆ ಯಾವುದೇ ಫಾರಿನ್ ಪಾರ್ಟಿಕಲ್ಸ್ ಹಾಕ್ಲೇಬಾರದು,
2: ಹಾಕ್ಲೇಬಾರದು
1: ಅನ್ಲೆಸ್ ಅಂಟಿಲ್ ENT ಸಜೆಸ್ಟ್ ಅಥವಾ.
2: ಹೌದು ಹೌದು.
1: ಅವರು ಅಂದ್ರೆ ಕಿವಿಗೆ ಏನ ಸಮಸ್ಯೆ ಆದಾಗ ವೈದ್ಯರು ಸಜೆಸ್ಟ್ ಮಾಡಿದಂತ ಒಂದು ಡ್ರಾಪ್ಸ್
2: ಅಷ್ಟೇ, ಅದು ಸಹ ಪ್ರಾಬ್ಲಮ್ ಇದ್ರೆ. ಬಟ್
1: ವ್ಯಾಕ್ಸ್ ಕೂಡ ತೆಗಿಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ.
2: ಇಲ್ಲ,
1: ಓಕೆ,
2: ವ್ಯಾಕ್ಸ್ ಫಾರ್ಮ್ ಆಗ್ತದೆ ಅದು ಸ್ವಲ್ಪ ದಿನ ಆದ್ಮೇಲೆ, ಮೇ ಬಿ 1-2 months ಆದ್ಮೇಲೆ. ಐ ಮೀನ್ ಅಷ್ಟು ಸಣ್ಣ ಏಜ್ ಅಲ್ಲಿ ವ್ಯಾಕ್ಸ್ ಫಾರ್ಮ್ ಆಗುದಿಲ್ಲ,
1: ಅದು ಕೂಡ ತೆಗಿಲಿಕ್ಕಿಲ್ಲ.
2: ವ್ಯಾಕ್ಸ್ ಫಾರ್ಮ್ ಆದ್ರೂ ಸಹ ಅದು ಹೊರಗಡೆ ಬರುವ ಮೆಕ್ಯಾನಿಸಮ್ ಇರ್ತದೆ ಕಿವಿಯಲ್ಲಿ. ಸೊ ನಾವು ಬಡ್ ಎಲ್ಲ ಹಾಕಿದ್ರೆ, ಈಗ ದೊಡ್ಡ ಮಕ್ಕಳಲ್ಲಿ ಅಥವಾ ನಾವು ನಮ್ಗೆ ಬಡ್ ಹಾಕಿದ್ರೆ ಏನೆಲ್ಲ ವ್ಯಾಕ್ಸ್ ಇದೆ ಅದು ಒಳಗೋಗ್ತದೆ, ಇಯರ್ ಡ್ರಮ್ಮಿಗೆ ಹೌದು ನೋವಾಗುವ ಚಾನ್ಸ್ ಅದೆಲ್ಲ ಇರ್ತದೆ. ಸೊ ಇನ್ ಕೇಸ್ ಆ ವ್ಯಾಕ್ಸ್ ತುಂಬಾ ಗಟ್ಟಿ ಆದ್ರೆ ENT ಅವ್ರು ಏನ್ ಮಾಡ್ತಾರೆ, ವ್ಯಾಕ್ಸ್ ಡಿಸಾಲ್ವ್ ಮಾಡ್ಲಿಕ್ಕೆ ಒಂದು ಸ್ಪೆಷಲ್ ಡ್ರಾಪ್ಸ್ ಕೊಡ್ತಾರೆ. ಸೊ ಅದು ಒಂದು ದಿನಕ್ಕೆ 5-6 ಸಲ ಹಾಕಿದ್ರೆ ವ್ಯಾಕ್ಸ್ ಡಿಸಾಲ್ವ್ ಆಗಿ ತನ್ನಷ್ಟಕ್ಕೆ ಬರ್ತದೆ.
1: ಹೊರಗಡೆಯಿಂದ ಕಾಟನ್ ಅಲ್ಲಿ
2: ಜಸ್ಟ್ ಒರೆಸಿದ್ರೆ ಸಾಕು.
1: ಓಕೆ. ಸೊ ನೀವು ಯಾವತ್ತು ಕೂಡ ಕಿವಿಗೆ ಬಡ್ಸ್ ಹಾಕಿ ಅದನ್ನ ವ್ಯಾಕ್ಸ್ ಅನ್ನು ಮುಂದೆ ತಟ್ಟಿಯಲ್ಲಿ ಬ್ಲಾಕ್ ಮಾಡಬೇಡಿ. ಕಾಂಕ್ರೀಟ್ ಇದ್ದಾಗ ಹೇಗೆ ಎಂಸಿಲ್ ಇದೆಯಾ ಅದೇ ರೀತಿ ವ್ಯಾಕ್ಸ್ ಕೂಡ, ಮತ್ತೆ ಒಂದ್ಸಲ ಸ್ಟ್ರಾಂಗ್ ಆದ್ರೆ ಅದು ತೆಗಿಲಿಕ್ಕೆ ಆಗಲ್ಲ ಅಂತ.
2: ಹೌದು.
1: ಸೊ ಆ ರೀತಿ ಹೇಳಿ ಡಾಕ್ಟರ್, ಅದೇ ಆರಂಭದಲ್ಲಿ ಯಾವೆಲ್ಲ ಒಂದು ವಿಶೇಷ ಒಂದು ಕಾಯಿಲೆಗಳ ಬಗ್ಗೆ ನೀವು ಹೇಳ್ತಿದ್ರಿ.
2: ಮತ್ತೆ ಇನ್ನೊಂದು, ಸಣ್ಣ ಮಕ್ಕಳಲ್ಲಿ ಈ ತಾಯಿಯ ಹಾರ್ಮೋನ್ಸ್ ಇಂದ ಕೆಲವು ಕಂಡೀಷನ್ಸ್ ಇರ್ತದೆ. ಈಗ ಕೆಲವು ಮಕ್ಕಳಲ್ಲಿ ನೀವು ನೋಡಿರ್ಬೇಕು, ಈ ಬ್ರೆಸ್ಟ್ ಬಡ್ ಇರ್ತದಲ್ಲ ಎದೆ, ಸ್ವಲ್ಪ ಗಟ್ಟಿ ಇರ್ತದೆ. ಓಕೆ, ಅದು ಗಂಡು ಮಗು ಆಗ್ಲಿ ಹೆಣ್ಣು ಮಗು ಆಗ್ಲಿ ಸ್ವಲ್ಪ ಗಟ್ಟಿ ಇರ್ತದೆ. ಆಗ ಕೆಲವರು ಪ್ರಾಯದವರು ಏನ್ ಮಾಡ್ತಾರೆ, ಸ್ನಾನ ಮಾಡುವಾಗ ಮಸಾಜ್ ಮಾಡುವಾಗ ಅದನ್ನು ಹಿಂಡಿ ತೆಗೆದು ಹಾಲೇನಾದ್ರೂ ಸ್ವಲ್ಪ ಹಾಲು ಇರ್ಬೋದು, ಅದು ಜಸ್ಟ್ ಮೆಟರ್ನಲ್ ತಾಯಿಯ ಹಾರ್ಮೋನ್ಸ್ ಇಂದ, ಬೇರೆ ಏನ್ ಪ್ರಾಬ್ಲಮ್ ಅಲ್ಲ. ಸೊ ಕೆಲವರು ಪ್ರಾಯದವರು ಅದನ್ನು ಹಿಂಡಿ ತೆಗೆಯುವ ಚಾನ್ಸಸ್ ಇದೆ. ಬಟ್ ಅದು ಹಿಂಡಿ ತೆಗೆದ್ರೆ ಆ ಬ್ರೆಸ್ಟ್ ಬಡ್ಡಿಗೆ ಇನ್ಫೆಕ್ಷನ್ ಆಗ್ತದೆ, ಫುಲ್ ಕೆಂಪಾಗಿ ಜ್ವರ ಬಂದು ಮ್ಯಾಸ್ಟೈಟಿಸ್ ಅಂತ ನಾವು ಹೇಳ್ತೇವೆ. ಸೊ ಆ ತರ ಆಗುವ ಚಾನ್ಸಸ್ ಇದೆ. ಸೊ ನಾನು ಏನು ಅಡ್ವೈಸ್ ಮಾಡ್ತೇನೆ ಅಂದ್ರೆ, ಈ ಸಣ್ಣ ಮಕ್ಕಳಲ್ಲಿ ಆ ಕೆಲವು ಸಲ ಬ್ರೆಸ್ಟ್ ಸ್ವಲ್ಪ ಗಟ್ಟಿ ದಪ್ಪ ಇರ್ತದೆ, ಅದನ್ನು ಹಾಗೆ ಬಿಡಿ,
1: ಮುಟ್ಲಿಕ್ಕೆ ಹೋಗಬೇಡಿ.
2: ಒಂದ್ 2-3 ವಾರದಲ್ಲಿ ತನ್ನಷ್ಟಕ್ಕೆ ಸರಿ ಆಗ್ತದೆ. ಅದನ್ನು ಮಸಾಜ್ ಮಾಡುವುದು, ಹಾಲು ಹಿಂಡಿ ತೆಗೆಯುವುದು ಅದೆಲ್ಲ ಮಾಡಲೇಬಾರದು. ಯಾಕೆಂದ್ರೆ ನಾನು ನೋಡಿದ್ದೇನೆ, ಅದು ಹಿಂಡಿ ತೆಗೆದು ಇಷ್ಟು ಇನ್ಫೆಕ್ಷನ್ ಆಗಿ ಮತ್ತೆ ಆ ಮಗುವನ್ನು ಅಡ್ಮಿಟ್ ಮಾಡಿ ಸರ್ಜನ್ ಮೂಲಕ ಅದನ್ನು ಡ್ರೈನ್ ಮಾಡಿ ಆಂಟಿಬಯೋಟಿಕ್ಸ್ ಹಾಕಿ ಅದೆಲ್ಲ ಅಷ್ಟು ಸೀರಿಯಸ್ ಆಗುವ ಚಾನ್ಸಸ್ ಇದೆ.
1: ಯಾವ ಮಗುವಿಗೂ ಕೂಡ ಬ್ರೆಸ್ಟ್ ಬಡ್ಸ್ ಅನ್ನು ಹಿಂಡ್ಲಿಕ್ಕೆ ಹೋಗಬೇಡಿ.
2: ಹೌದು,
1: ಆಗಿರ್ಲಿ ಹೆಣ್ಣು ಮಗು ಆಗಿರ್ಲಿ ಗಂಡು ಮಗು. ಕೆಲವು ಸಲ ನೋಡ್ತೇವೆ, ವಿಶೇಷವಾಗಿ ಗಂಡು ಮಕ್ಕಳ ಜನನಾಂಗದಲ್ಲಿ ನಾವು ನೋಡ್ತೇವೆ ಕೆಲವು ಸಲ ಹೋಗಿ ಅಲ್ಲಿ ಕೂಡ ಕೆಲವರು ಒಂದು ತುಂಬಾ ಆಟ ಆಡಿಸ್ತಾರೆ ಅಂದ್ರೆ ಆಯಿಲ್ ಮಸಾಜ್ ಎಲ್ಲ ಮಾಡುವಾಗ ಆ ಮಗುವಿಗೆ ಅದು ಎಫೆಕ್ಟ್ ಆಗ್ತದೆ ಮ್ಯಾಮ್ ಆರಂಭದಲ್ಲಿ.
2: ಹೌದು, ಅದು ಗಂಡು ಮಗು ಇದು ಟೆಸ್ಟಿಸ್ ಅಂತ ನಾವು ಏನ್ ಹೇಳ್ತೇವೆ.
1: ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ.
3: ಹಲೋ
1: ನಮಸ್ತೆ.
3: ನಮಸ್ತೆ ರೋಷನ್ ರೇ. ರೋಷನ್ ರೇ
1: ನಮಸ್ತೆ. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ.
3: ಡಾಕ್ಟರ್ ಹೌದು. ನಮಸ್ಕಾರ ಡಾಕ್ಟರ್.
2: ನಮಸ್ತೆ.
3: ನಾವು ಹೊಸಬರಾಗಿ ನಮ್ಮ ಊರಿನವರಾಗಿ ಮತ್ತೆ ದೂರದ ಊರಿಗೆ ಹೋಗಿ ನಮ್ಮ ಊರಿಗೆ ಬಂದಿದ್ದೀರಿ, ಇದಕ್ಕೆ ಸ್ವಾಗತ.
2: ಧನ್ಯವಾದ.
3: ಏನಂದ್ರೆ ಅದು ನಮ್ಮ ಲೇಡಿ ಕೋಶನ ಆಸ್ಪತ್ರೆ ಬಡವರಿಗೆ ಬಹಳ ಕೊಡುದು, ಅಲ್ಲಿ ಬಡವರ ಸೇವೆ ಮಾಡ್ಲಿಕ್ಕೆ ದೇವರು ನಿಮಗೆ ಅನುಗ್ರಹಿಸಲಿ ಅಂತ ನನ್ನ ಆಸೆ. ಈಗ ಮತ್ತೇನಂದ್ರೆ ಇವತ್ತು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೋಷನ್ ಅವರು ಬೇಕಾದ ಪ್ರಶ್ನೆಗಳನ್ನು ಸೋತೃಗಳ ಬಗ್ಗೆ ಅವರು ಕೇಳಿದ್ದಾರೆ, ಒಳ್ಳೆ ಥ್ಯಾಂಕ್ಸ್. ಅದೇ ನನಗೆ ಒಂದು ಪ್ರಶ್ನೆ ಉಂಟು, ಏನಂದ್ರೆ ಈ ಮಕ್ಕಳಿಗೆ ಎಣ್ಣೆ ಹಚ್ಚಿತಾರೆ ಡಾಕ್ಟ್ರೆ, ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾರೆ, ಅದು ಮಾಡಿಸಬಹುದಾ ಬಾರ್ದಾ ಅಂತ ಹೇಳ್ಬೇಕು.
1: ಈಗಾಗಲೇ ಹೇಳಿದ್ರು ಅವರು, ಮತ್ತೆ ನಿಮ್ಗೆ
3: ನಾನು ಕೇಳಿಲ್ಲ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಮಾಡಿಸಬಹುದು ಅಂತ ಹೇಳಿದ್ದಾರೆ.
2: ಎಣ್ಣೆ ಹಚ್ಚಬಹುದು ಮಕ್ಕಳಿಗೆ, ಏನ್ ತೊಂದ್ರೆ ಇಲ್ಲ. ಒಂದು ಎಣ್ಣೆ ಹಾಕಿ ಒಂದು 15-20 ನಿಮಿಷ ಇಟ್ಟು ಮತ್ತೆ ಸ್ನಾನ ಮಾಡಿಸಬಹುದು. ಸ್ಪೆಷಲಿ ಹಾಲು ಕೊಟ್ಟು 1 ಗಂಟೆ ಆದ್ಮೇಲೆ ಮಾಡಿದ್ರೆ ಒಳ್ಳೇದು.
1: ಓಕೆ. ಸೊ ನಾವು ಅದೇ ಜನನಾಂಗದ ಬಗ್ಗೆ ಮಾತನಾಡ್ತಾ ಇದ್ವಿ ಮಗುವಿದು. ಸೊ ಏನು ಅದರಲ್ಲಿ ಎಷ್ಟೊಂದು ವಿಶೇಷವಾಗಿ ಗಂಡು ಮಕ್ಕಳ ಬಗ್ಗೆ ನೀವು ಮಾತಾಡಿದ್ರಿ?
2: ಹೌದು, ಗಂಡು ಮಕ್ಕಳಲ್ಲಿ ಯೂಶ್ವಲಿ ಹುಟ್ಟುವಾಗ್ಲೇ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿಯೇ ಕಳಿಸ್ತಾರೆ. ಕೆಲವು ಸಲ ಅದು ಬೀಜ ಅಂತ ಹೇಳ್ತೇವೆ ಅಲ್ಲ ನಾವು, ವೃಷಣಗಳು, ಒಂದು ಮೇಲೆ ಅಂದ್ರೆ ಫುಲ್ ಕೆಳಗೆ ಬಂದಿರುವುದಿಲ್ಲ. ಸೊ ಆತರ ಇದ್ರೆ ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ, ತನ್ನಷ್ಟಕ್ಕೆ ಬರ್ತದೆ ಕೆಳಗೆ. ಇಲ್ಲದಿದ್ರೆ ಅದು ಫಾಲೋ ಅಪ್ ಮಾಡ್ತಾ ಮಾಡ್ತಾ ಗೊತ್ತಾಗ್ತದೆ ಎಂತ ಅಂತ. ಹಾ, ಸೊ ಇವ್ರೇನ್ ಮಸಾಜ್ ಮಾಡಬೇಕಾಗಿಲ್ಲ ಅದನ್ನು. ಮತ್ತೆ ಇನ್ನು ಕೆಲವು ಹೆಣ್ಣು ಶಿಶುಗಳಲ್ಲಿ ಏನಾಗ್ತದೆ, ಕೆಲವು ಸಲ ನೋಡಿರ್ಬೇಕು, ವೈಟ್ ಡಿಸ್ಚಾರ್ಜ್ ಇರ್ತದೆ. ಓಕೆ, ವೈಟ್ ಡಿಸ್ಚಾರ್ಜ್ ಇರ್ಬೋದು ಅಥವಾ ಬ್ಲೀಡಿಂಗ್ ಇರ್ಬೋದು, ವೆಜೈನಲ್ ಬ್ಲೀಡಿಂಗ್. ಓಕೆ, ಒಂದು ಎರಡು ದಿನದಿಂದ ಫೋರ್ ಡೇಸ್ ತನಕ ಕಂಪ್ಲೀಟ್ಲಿ ನಾರ್ಮಲ್ ಅದು. ಅದು ತಾಯಿಯ ಹಾರ್ಮೋನ್ಸ್ ಇಂದ, ಏನ್ ಮಾಡ್ಬೇಕಾಗಿಲ್ಲ.
1: ಓಕೆ, ಸೊ ಮತ್ತೊಬ್ರು ಕಾಲರ್ ಇದ್ದಾರೆ ನೋಡೋಣ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
1: ನಮಸ್ತೆ
4: ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರದಿಂದ
1: ಮಾತಾಡಿ ಸರ್. ಮಾತಾಡಿ, ಡಾಕ್ಟರ್ ಇದ್ದಾರೆ ಮಾತಾಡಿ.
4: ಡಾಕ್ಟರ್ ನಮಸ್ಕಾರ.
2: ನಮಸ್ತೆ.
4: ಅದೇ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದೀರಾ. ಇದು ನಾನು ಇಲ್ಲಿ ಮನೆ ಹತ್ತಿರ ಎಲ್ಲ ಈ ಮಕ್ಕಳೆಲ್ಲ ಸ್ನಾನ ಮಾಡಿಸುವಾಗ ಇದು ನಾನು ಮಾತಾಡಿದ ನಂಗೆ ಕೇಳ್ತದೆ ಏನಾದ್ರು?
1: ನೀವು ಮಾತಾಡಿ, ನಮಗೆ ಕೇಳ್ತಾ ಇದೆ, ಮಾತಾಡಿ ಸರ್. ಅದು
4: ಹಾಗೆ ಈ ಬಿಸಿ ನೀರು ಈ ತಲೆಗೆಲ್ಲ, ಮೈಗೆ ಓಕೆ, ಈ ತಲೆಗೆ ಒಂದು ಈಗ ಕೈ ಇಟ್ಟು ಬುಸ್ಕ ಮಾಡ್ತಾರೆ ಮೇಲಿಂದ, ಅದು ದಮ್ಮು ಕಟ್ಟಿದಾಗೆ ಆಗ್ತದೆ ಮಕ್ಕಳಿಗೆ. ನಾವೇನೋ ಹೇಳಿದ್ರೆ ಹೇಳ್ತಾರೆ, ಅದು ಅವರು ಮಾತಾಡೋದೇ ಈ ಸುರಿದು ಸಂಪ್ರದಾಯದ ಅದೆಲ್ಲ
1: ಸಂಪ್ರದಾಯ.
4: ಹೌದೌದು, ಅದು ಅಷ್ಟು ಬಿಸಿ ಬಿಸಿ ಸ್ನಾನ ಮಾಡಿಸಬಹುದಾ ಮತ್ತೆ ಅದನ್ನು ರೇಡಿಯೋದಲ್ಲಿ ಹೇಳಿ ಸರ್.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅವ್ರು ಹೇಳ್ತಾರೆ ಅಂದ್ರೆ ಇಷ್ಟೇ ಒಂದು 30 ಅಷ್ಟು
2: ಟೆಂಪರೇಚರ್
1: ನೀರ್ ಹಾಕ್ಬೇಕಂತ. ಏನಿದೆ ಮ್ಯಾಮ್ ಅದಕ್ಕೆ?
2: ಈ ಸಣ್ಣ ಮಕ್ಕಳಲ್ಲಿ ತುಂಬಾ ಬಿಸಿ ನೀರ್ ಸಹ ಹಾಕ್ಬಾರ್ದು, ತುಂಬಾ ಕೋಲ್ಡ್ ನೀರ್ ಸಹ ಹಾಕ್ಬಾರ್ದು. ಲ್ಯೂಕ್ವಾರ್ಮ್ ವಾಟರ್ ಹೇಳ್ತೇವೆ ಅಲ್ಲ, ಉಗುರು ಬೆಚ್ಚು ನೀರು, ಅದು ಯೂಸ್ ಮಾಡಿದ್ರೆ ಬೆಸ್ಟ್.
1: ಸೊ ಅದನ್ನ ಹಾಕುವಾಗ ಬಸ ಬಸ ಆಗ್ತಾರೆ ಅಥವಾ ಅಂದ್ರೆ ಒಮ್ಮಿಂದಲೇ ಮೇಲೆ ಮೇಲೆ ಮೇಲೆ ಆಗ್ತಾರೆ?
2: ಈಗ ಸಣ್ಣ ಮಕ್ಕಳಿಗೆ ಹಾಕುವಾಗ ಕೇರ್ಫುಲ್ ಇರಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಅವರು ಏನು ಅದನ್ನು ಸ್ವಾಲೋ ಮಾಡಬಹುದು ಅಥವಾ ದಮ್ ಕಟ್ಬಹುದು. ಸೊ ತುಂಬಾ ಕೇರ್ಫುಲ್ಲಿ ಹಾಕ್ಬೇಕು. ಇನ್ನು ದೊಡ್ಡ ಮಕ್ಕಳಲ್ಲಿ ಅವರು ನಿಂತ್ಕೊಳ್ತಾರೆ, ಅವರಿಗೆ ನಾರ್ಮಲ್ ಆಗಿ ಹಾಕ್ಬಹುದು.
1: ಓಕೆ, ಸೊ ಅದೇ ಹೆಣ್ಮಗುವಿನ ಬಗ್ಗೆ ಮಾತಾಡ್ತಿದ್ರಿ, ಬ್ಲೀಡಿಂಗ್.
2: ಹೌದು, ಸೊ ವೆಜೈನಲ್ ಬ್ಲೀಡಿಂಗ್ ಇರ್ಬೋದು, ಸ್ವಲ್ಪ, ತುಂಬಾ ಅಲ್ಲ, ಡ್ರಾಪ್ ಡ್ರಾಪ್. ಮತ್ತೆ ವೈಟ್ ಡಿಸ್ಚಾರ್ಜ್ ಇರ್ಬೋದು, ಹೆದರ್ತಾರೆ ಜನ, ಯಾಕೆಂದ್ರೆ ಬ್ಲೀಡಿಂಗ್ ಅಲ್ಲ
1: ಅಷ್ಟು ಬೇಗನೆ.
2: ಹಾ, ಸೊ ಅದು ತಾಯಿಯ ಹಾರ್ಮೋನ್ಸ್ ಇಂದಾಗಿ. ಸೊ 2-3 ಡೇಸ್ ಹಾಗೆ ಬಿಡಿ, ಜಸ್ಟ್ ಒಂದು ಕ್ಲೀನ್ ಬಟ್ಟೆಯಲ್ಲಿ ಒರೆಸಿ ಅಷ್ಟೇ ಸಾಕು, ಅದಕ್ಕೆ ಏನ್ ಮೆಡಿಸಿನ್ಸ್ ಏನ್ ಬೇಕಾಗಿಲ್ಲ.
1: ಸೊ ಇದು ಇನಿಷಿಯಲಿ ಆಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತಹ ಅಥವಾ ಸಮಸ್ಯೆಗಳ. ಇನ್ನೇನಾದ್ರೂ ಹೇಳಲಿಕ್ಕೆ ಇದೆಯಾ ನವಜಾತ ಮಕ್ಕಳ ಆರೈಕೆಯಲ್ಲಿ?
2: ಇನ್ನೊಂದು, ಈಗ ಸಣ್ಣ ಮಕ್ಕಳು ಡೇ ಟೈಮ್ ಮಲಗ್ತಾರೆ, ರಾತ್ರಿ ಮಲಗುದಿಲ್ಲ, ಇದು ರೀಸನ್ ಏನಂತ ಯಾರಾದ್ರೂ
1: ಕೇಳಬಹುದು ಅಥವಾ ನಿಮ್ಮ ಮನಸ್ಸಲ್ಲಿ ಕೂಡ ಇದೆ, ನನ್ನಲ್ಲಿ ಕೂಡ ಇತ್ತದು.
2: ಹೌದು,
1: ಕೊನೆಯ ಪ್ರಶ್ನೆ ಕೇಳ್ಬೇಕಂತಿದೆ.
2: ಸೊ ಈಗ ಮಗು ತಾಯಿಯ ಗರ್ಭದಲ್ಲಿದ್ದಾಗ, ಸೊ ಅದರ ಸುತ್ತು ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಇರ್ತದೆ, ನೀರಿದ ಅಂಶ. ಸೊ ತಾಯಿ ಆಚೆ ಈಚೆ ಹೋಗುವಾಗ, ಮೂಮೆಂಟ್ಸ್ ಎಲ್ಲ ಇರುವಾಗ, ಆ ಮಗುವಿಗೆ ಯಾವ ತರ ಫೀಲಿಂಗ್ ಬರ್ತದೆ? ನಾವು ಒಂದು ತೊಟ್ಟಿಲನ್ನು
1: ಸ್ವೇ ಮಾಡಿ
2: ಅಲ್ಲಾಡಿಸಿದಾಗೆ, ಸೊ ಈಗ ನಾರ್ಮಲ್ ಮಗುವನ್ನು ತೊಟ್ಟಿಲಲ್ಲಿ ಇಟ್ಟು ಸ್ವೇ ಮಾಡಿದ್ರೆ ಏನಾಗ್ತದೆ, ಮಗುವಿಗೆ ಆರಾಮಾಗಿ ನಿದ್ದೆ ಬರ್ತದೆ. ಸೊ ಗರ್ಭದಲ್ಲಿ ಇರುವಾಗ ಈ ಮಗುವಿಗೆ ಅದೇ ತರ ಫೀಲಿಂಗ್ ಬಂದು,
1: ಅದೇ ತೊಟ್ಟಿಲ,
2: ಹಾ, ಅದು ತೊಟ್ಟಿಲು. ಸೊ ತಾಯಿ ಆಚೆ ಈಚೆ ಹೋಗ್ತಾ ಇರ್ತಾರೆ, ಮೂಮೆಂಟ್ಸ್ ಇರ್ತದೆ, ಮಗು ಚಂದ ಮಾಡಿ ಮಲಗ್ತದೆ. ಬಟ್ ಅದೇ ತಾಯಿ, ಗರ್ಭಿಣಿ ತಾಯಿ ರಾತ್ರಿ ಮಲಗುವಾಗ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಮಗುವಿಗೆ. ಆಗ ಎದ್ದು ನೀವು ನೋಡಿರ್ಬೇಕು, ಕಿಕ್ಸ್ ಜಾಸ್ತಿ ಇರ್ತದೆ, ಅಲ್ಲಾಡಿಸುವುದು ಜಾಸ್ತಿ ಮಗು, ಮೂಮೆಂಟ್ಸ್. ಸೊ ಹುಟ್ಟಿದ ಮೇಲೆ ಕೂಡ ಇದೇ ತರ ಬಿಹೇವಿಯರ್ ಕಂಟಿನ್ಯೂ ಆಗ್ತದೆ, ಅಟ್ ಲೀಸ್ಟ್ ಒಂದು 2 ಮಂತ್ಸ್. ಸೊ ಮಗುವಿಗೆ ಈಗ ಎಂತ ಡೇ ಟೈಮ್ ಅಥವಾ ನೈಟ್ ಟೈಮ್ ಅದೆಲ್ಲ ಏನ್ ಡಿಫ್ರೆನ್ಸ್ ಗೊತ್ತಿರುವುದಿಲ್ಲ. ಅದು ಗರ್ಭದಲ್ಲಿರುವಾಗ ಏನ್ ಮಾಡ್ತಿತ್ತು ಅದೇ ತರ ಕಂಟಿನ್ಯೂ ಮಾಡ್ತದೆ,
1: ಗ್ರಹಿಸುವುದು ಬೆಳಕು ಮಾತ್ರ.
2: ಸೊ ಡೇ ಟೈಮ್ ಮಗು ಮಲಗ್ತದೆ, ರಾತ್ರಿ ತಾಯಿಗೆ ನೈಟ್ ಡ್ಯೂಟಿ ಕೊಡ್ತದೆ ಮಗು.
1: ಸೊ ಅದಕ್ಕೋಸ್ಕರ ಹೇಳಿದಾರಲ್ಲ, ವೆನ್ ಯು ಬಿಕಮ್ ಅ ಪೇರೆಂಟ್ ದ ಡೇಸ್ ಆರ್ ಶಾರ್ಟ್ ನೈಟ್ಸ್ ಆರ್ ಲಾಂಗ್ ಅಂತ. ಸೊ ಆ ರೀತಿ ಆಗುವಂತ ಅನುಭವ ಆಗುತ್ತೆ ಸರ್.
2: ಸೊ ಒಂದು 2 ಮಂತ್ಸ್ ತಾಯಿ ಸ್ವಲ್ಪ ಕಷ್ಟಪಡಬೇಕು.
1: ಸೊ ಇವತ್ತು ನೀವು ರೇಡಿಯೋ ಸಾರಂಗಿಗೆ ಬಂದಿದ್ದೀರಾ, ಸೊ ನವಜಾತ ಶಿಶುಗಳ ಬಗ್ಗೆ ಆರೈಕೆ ಬಗ್ಗೆ ಮಾತನಾಡಿದ್ದೀರಾ. ನಾವು ಇವತ್ತು ಯಾವುದೇ ಡಿಸೀಸ್ ಬಗ್ಗೆ ಮಾತಾಡಲಿಲ್ಲ, ಯಾಕೆಂದರೆ ಡಿಸೀಸ್ ಬಗ್ಗೆ ತುಂಬ ಸಲ ಮಾತಾಡ್ತೇವೆ, ಆದರೆ ಆರೈಕೆ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ ಯಾಕೆಂದರೆ. ಸೊ ಇದು ಬೇಸಿಕ್ ಫಂಡಮೆಂಟಲ್ಸ್ ಒಬ್ಬ ತಾಯಿಯಾಗಿ, ಜೊತೆಗೆ ನಾವು ನೋಡಿರ್ಬೋದು ವೈದ್ಯರಾಗಿ, ಜೊತೆಗೆ ನಾವು ನೋಡಿರ್ಬೋದು ಪ್ರತಿಯೊಬ್ಬರು ಅನುಸರಿಸಬೇಕಾದ ಕರ್ತವ್ಯಗಳು. ಸೊ ಇಲ್ಲಿ ತಾಯಿಯ ಪಾತ್ರದಷ್ಟು ತಂದೆಯ ಪಾತ್ರ ಎಷ್ಟಿದೆ ಮ್ಯಾಮ್? ಅದು ಬೇರೆ ಪಡಿಕ ಮಾತಾಡಿ. ನವಜಾತ ಶಿಶುವಿನ ಆರೈಕೆಯಲ್ಲಿ ತಾಯಿಯ ಜೊತೆಗೆ ತಂದೆಯ ಪಾತ್ರ ಎಷ್ಟಿದೆ ಅಂತ?
2: ಆಲ್ಮೋಸ್ಟ್ ಈಕ್ವಲ್ ಇರಬೇಕು, ಯಾಕೆಂದ್ರೆ ತಾಯಿ ಈಗ ಡೆಲಿವರಿ ಆಗಿ ಅವ್ರದ್ದೇನೋ ಅಲ್ಲಿ ಅದೆಲ್ಲ ಇರ್ತದೆ. ಸೊ ಅಟ್ಲೀಸ್ಟ್ ನೈಟ್ ಟೈಮ್ ತಂದೆ ಕೂಡ ಈಕ್ವಲ್ ಆಗಿ ಸಪೋರ್ಟ್ ಮಾಡಿದ್ರೆ ಬೆಸ್ಟ್.
1: ಎಚ್ಚರಿಕೆ ಇರಬೇಕು,
2: ಎಚ್ಚರಿಕೆ ಅಂತಲ್ಲ ಎಷ್ಟು ಆಗ್ತದೆ ಅಷ್ಟು ಹೆಲ್ಪ್ ಮಾಡಬೇಕು, ಯಾಕೆಂದರೆ ಆ ತಾಯಿಗೆ ಸಹ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಓಕೆ, ಸಣ್ಣ ಸಣ್ಣ ವಿಷಯಗಳು ಆ ತಂದೆ ಮಾಡ್ಬೋದು, ಸ್ಪೆಷಲಿ ಡೈಪರ್ ಚೇಂಜ್ ಆ ಥರ ಎಲ್ಲ. ಓಕೆ, ಮಗುವನ್ನು ಹಿಡ್ಕೊಳ್ಳುವುದು ಮತ್ತೆ ಬೆಸ್ಟ್
1: ನಾವು ತೆಗೆ ತೆಗೆಸೋದು,
2: ಹಾಂ ಅದೆಲ್ಲ ಸಿಂಪಲ್ ಥಿಂಗ್ಸ್ ಈಗ ತಂದೆಯವರು ಮಾಡ್ತಾರೆ ಆಯ್ತಾ, ಈಕ್ವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಆ್ಯಕ್ಚುಲಿ. ಸೊ ಅದೆಲ್ಲ ಅವರು ಮಾಡ್ಬೋದು. ಇನ್ನೊಂದು, ಕೆಲವು ಕಡಿಮೆ ತೂಕ ಇರುವ ಮಕ್ಕಳು ಇರ್ತಾರೆ, ಸೊ ಅವರಿಗೆ ನಾವು ಮನೆಯಲ್ಲಿ KMC ಅಡ್ವೈಸ್ ಮಾಡ್ತೇವೆ. KMC ಅಂದರೆ ಕ್ಯಾಂಗರು ಮದರ್ ಕೇರ್, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್. ಓಕೆ, ಆ ಮಗುವನ್ನು ಜಸ್ಟ್ ಕ್ಯಾಪ್ ಸಾಕ್ಸ್ ಅದೆಲ್ಲ ಹಾಕಿ ತಾಯಿಯ ಮುಂಭಾಗದಲ್ಲಿ ಇಟ್ಕೊಂಡು ವಾರ್ಮ್ತ್ ಕೊಡೋದು. ಓಕೆ, ಆಗ ಟೆಂಪರೇಚರ್ ಮೇಂಟೈನ್ ಆಗುವಾಗ ಆ ಮಗು ಒಳ್ಳೆ ರೀತಿಯಲ್ಲಿ ಗ್ರೋ ಆಗ್ತದೆ. ಹೌದು, ಸೊ ಇದು ಖಾಲಿ ತಾಯಿ ಮಾಡಬೇಕಾಗಿಲ್ಲ, ತಂದೆ ಕೂಡ ಮಾಡಬಹುದು, ಅಥವಾ ಬೇರೆ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ ಯಾರು ಫ್ರೀ ಇದ್ದಾರೆ ಅವರು ಕೂಡ ಮಾಡಬಹುದು.
1: ಆದರೆ ಕೆಲವರು ಹೇಳ್ತಾರೆ ಮಗುವಿಗೆ ತಂದೆ ಮತ್ತು ತಾಯಿ ಅಷ್ಟೊಂದು ಬೆಚ್ಚವನ್ನು ಕೊಡಬೇಡಿ, ಮತ್ತೆ ಅದು ಮಗು ಕೇಳಲ್ಲ ಇತರೊಂದಿಗೆ ಹೊಂದಾಣಿಕೆ ಮಾಡಲ್ಲ ಅಥವಾ ಮಲಗಲ್ಲ ಕೆಳಗಡೆ ಅಂತ. ಸೊ ಇದಕ್ಕೆ
2: ಈಗ ಇದು ನಾನು ಹೇಳಿದ್ದು ಕೆಲವು ಕಡಿಮೆ ತೂಕ ಇರುವ ಮಕ್ಕಳಿಗೆ, ನಾರ್ಮಲ್ ವೇಟ್ ಇರುವ ಮಕ್ಕಳಿಗೆ ಇದೆಲ್ಲ ಬೇಕಾಗಿಲ್ಲ. ಬಟ್ ಏನೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ, ಇಟ್ ಇಸ್ ಬೆಟರ್ ದಟ್ ದ ಫಾದರ್ ಆಲ್ಸೋ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಹೆಲ್ಪ್ಸ್.
1: ಓಕೆ, ಸೊ ನೀವು ಇವತ್ತು ರೇಡಿಯೋ ಸಾರಂಗಿಗೆ ಬಂದ್ರಿ ಮ್ಯಾಮ್, ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾತಾಡಿದೆ, ಹೇಗಾಯ್ತು? ಒಂದು ಗಂಟೆ ಹೋದದ್ದು ಗೊತ್ತಾಗಲಿಲ್ಲ.
2: ಹಾ, ಅದೇ ಟೈಮ್ ಹೋದದ್ದು ಗೊತ್ತಾಗಲಿಲ್ಲ.
1: ಓಕೆ, ಹೇಳಿ ಹೇಗಿತ್ತು ಇವತ್ತಿನ ಅನುಭವ?
2: ಅನುಭವ ಚೆನ್ನಾಗಿತ್ತು. ಹೋಪ್ಫುಲಿ ನಾನು ಕೆಲವು ಡೌಟ್ಸ್ ಕ್ಲಿಯರ್ ಮಾಡಿದ್ದೇನೆ ಅಂತ ಅನಿಸ್ತದೆ. ಸೊ ಈ ಆಪರ್ಚುನಿಟಿಗೋಸ್ಕರ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ.
1: ಧನ್ಯವಾದಗಳು ಡಾಕ್ಟರ್ ಮನೀಷಾ ಸಿಕ್ವೇರಾ, ತಮಗೆ ಇವತ್ತಿನ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹತ್ತು ಹಲವು ವಿಚಾರಗಳ ಕುರಿತು ನೀವಂತೂ ಮಾತಾಡಿದ್ದೀರಾ, ಜೊತೆಗೆ ಇವತ್ತಿನ ಒಂದು ವಿಷಯದ ಕುರಿತು ನೀವು ಮಾಹಿತಿಯನ್ನು ಒಂದೇ ರೀತಿ ಅನುಭವವನ್ನು ಕೂಡ ಹಂಚಿಕೊಂಡಿದ್ದೀರಾ. ನಿಮಗೆ ನಾನು ರೇಡಿಯೋ ಸಾರಂಗ್ನ ನಿರ್ದೇಶಕರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ಮತ್ತೊಮ್ಮೆ ಅನಂತನಂತ ಅಭಿವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಥ್ಯಾಂಕ್ ಯು ಮ್ಯಾಮ್ ಫಾರ್ ಗ್ರೇಸಿಂಗ್ ದಿಸ್ ಒಕೇಶನ್. ನಿಮ್ಮ ವೈದ್ಯ ವೃತ್ತಿಯಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ.
2: ಥ್ಯಾಂಕ್ ಯು ಸೋ ಮಚ್.
1: ಸೊ ಸ್ನೇಹಿತರೆ, ಇದು ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8.
0: ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ ಮೊದಲನೇ ಕಂತು.

ನಮಸ್ತಸ್ಸೈ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಹೀಗೆಂದು ಜಗನ್ನಿಯಾಮಕ್ಕೆಯನ್ನು ನಿತ್ಯವೂ ಪ್ರಾರ್ಥಿಸಿಕೊಂಡು ಈ ವೈಷ್ಣವ ಲೋಕ ವೈಕುಂಠ ಲೋಕದಲ್ಲಿ ತಲ್ಪವಾಗಿರುವಂತಹ ಅನಂತ ಅವನ ಮೇಲೆ ಶಾಯಿಯಾಗಿದ್ದುಕೊಂಡಂತಹ ನಾನು ನಿರತ ಇಂದಿರೆಯಿಂದ ಸೇವೆಯನ್ನು ಕೈಗೊಳ್ಳುವವನು. ಕಡಲ ಸುತೆಯ ಸೇವೆ, ಅನಂತನ ತಲ್ಪ, ಗರುಡನಾದ ಅವನು ನನಗೆ ವಾಹನವಾಗಿ ಸಹಕರಿಸುತ್ತಾ ಇದ್ದಾನೆ. ಹಾಲ್ಗಡಲ ಲೋಕ ಶ್ರೇಷ್ಠವಾದದ್ದು, ಮೇರುಲೋಕವು ಮೇಲುಲೋಕವು ಪುಣ್ಯಲೋಕವು ಕಣ್ಯಲೋಕವೂ ಆಗಿದೆ. ಅನೇಕ ಭಜಕರು ನನ್ನನ್ನೇ ಭಜಿಸುತ್ತಾ ಭಜಿಸುತ್ತಾ ತಮ್ಮಲ್ಲಿನ ಕಷ್ಟವನ್ನು ಹೇಳಿಕೊಂಡು ಸುಖವನ್ನು ಪಡೆದುಕೊಂಡು ಹಿಂತೆರಳುತ್ತಾರೆ. ಯಾವಾತನ ದುಃಖವನ್ನು ಹೊತ್ತು ತರುತ್ತಾನೋ ಅವನ ಕಣ್ಣೀರನ್ನು ಅಳಿಸಿ ಅವನಿಗೆ ಶುಭದಾಯಕನಾಗಿ ಪರಿವರ್ತನೆಯಾಗುವಂತ ಅನಂತ ಪದ್ಮನಾಭ ಸ್ವಾಮಿಯಾಗಿ ಕ್ಷೇತ್ರ ನೆಲೆಸಿಕೊಂಡಿದ್ದೇನೆ. ಭಜಕರ ದುಃಖವನ್ನು ಆಲಿಸುವ, ಅವರ ಕಣ್ಣೀರನ್ನು ಒರೆಸುವ ಕೈಗೊಳ್ಳಿಲ್ಲ ಅಂತ ಎಲ್ಲರೂ ಬರ್ತಾರೆ. ಸನಕ ಸನಂದ ಸನತ್ಕುಮಾರ ಸರಸುಜಾತರೆ ಮೊದಲಾದಂತಹ ಋಷಿಮುನಿಗಳಿಗೆ ಮುಕ್ತವಾಗಿ ಪ್ರವೇಶವಾಗುವುದಕ್ಕೆ ಈ ಪ್ರದೇಶ ಯೋಗ್ಯವಾಗಿದೆ. ತುಂಬಾ ನಾರದರ ನಿತ್ಯವೂ ಗುಣಗಾನವನ್ನು ಮಾಡುತ್ತಾ ಮಾಡುತ್ತಾ ಹಾಡಿ ಹೊಗಳುತ್ತಾ ಇದ್ದಾರೆ. ದರದರನ್ನು ಸಂಹಾರ ಮಾಡುತ್ತಾ, ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ, ಲೋಕದ ಸ್ಥಿತಿಯ ಕಾಯಕವನ್ನು ಅಮ್ಮನಿಂದ ಆದೇಶವಾಗಿ ಪಡೆದುಕೊಂಡು ಸೃಷ್ಟಿಯ ಆದಿಯಿಂದ ಇದುವರೆಗೆ ಮಾಡಿಕೊಂಡು ಬಂದಿದ್ದೇನೆ. ಸದಾ ಹಸನ್ಮುಖಿಗಳಿರುವಂತಹ ಲೋಕ ಈ ವೈಕುಂಠ ಲೋಕ ಸುಭಿಕ್ಷವಾಗಲಿ ಎಂದು ಹಾರೈಸುತ್ತಾ ಮುಂದೇನಾಗುತ್ತದೋ ನೋಡು.

0: ಇರುವಂತ ಸ್ಥಳ
1: ಪಟ್ಟಣದ ಧರ್ಮಾಧಿಕಾರಿ ಯಾರನ್ನು ಅಂತ ಭಾವಿಸಿದ್ದೇನೆ?
0: ಕಾಲನೇ ಮೇಲೆ ಕೇಳಿದ್ದೇವೆ, ಬಂದಂತ ಕಾರ್ಯ
1: ಹಲೋ

ಶಬ್ದ ಮಿಂದು ಶುಚಿರ್ಭೂತನಾಗಿ ಆರಾಧ್ಯ ದೇವನಾದಂತಹ ಪ್ರಭು ಶಂಕರನ ಪೂಜೆಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅವನ ಶುಭಾಶೀರ್ವಾದವನ್ನು ಹೊಂದಿ ಮಂತ್ರಿ ಮಾಂಡಳಿಕರನ್ನೆಲ್ಲ ಒಗ್ಗೂಡಿಸಿಕೊಂಡು ಕವಳಿಕಾ ಪಟ್ಟಣದ ಬಾಲಕ ಚಾವಡಿಯನ್ನು ಸೇರಿದವನು ಅಧಿಕಾರ ಸಿಕ್ಕಿದೆ ಎಂಬ ಕಾರಣಕ್ಕೆ ಬೇಕಾಗಿ ಸ್ವಾರ್ಥಿಯಾಗಿ ನಮ್ಮದ್ದಾದಂತಹ ಭಂಡಾರವನ್ನು ತುಂಬಿಸಿಕೊಳ್ಳುವುದಕ್ಕೆ ಬೇಕಾಗಿ ಈ ಕಾಲನೇಮಿ ಶಮಿಸುವುದಕ್ಕೆ ಮನ ಮಾಡಿದವನಲ್ಲ. ಏನಿದ್ದವರು ನಮ್ಮವರ ಉದ್ಧಾರವಾಗಬೇಕು. ಈ ಉದ್ದೇಶ ಇರಿಸಿಕೊಂಡೇ ಕವಳಿಕಾ ಪಟ್ಟಣದ ಅಧಿಕಾರವನ್ನು ಹೊಂದಿದವನಿದ್ದೇನೆ. ನಮ್ಮದ್ದಾದಂತಹ ಶ್ರಮದಿಂದಲಾಗಿ ದೈತ್ಯ ಕುಲ ಉದ್ಧಾರದ ಪಥದಲ್ಲಿ ಮುಂದುವರಿಯುತ್ತಾ ಇದೆ. ಈ ವಿಚಾರದಿಂದ ಸಂತೋಷಗೊಂಡ ನಮ್ಮ ದಾನವ ವೀರ ಕಾಲನೇಮಿಗೆ ಜಯವಾಗಲಿ. ಇದಕ್ಕಿಂತ ಅಧಿಕವಾದಂತಹ ಸಂತೋಷದ ವಿಚಾರ ನನಗೆ ಇನ್ನೇನು ಬೇಕು. ಕಾಲಕೇಯ ವಂಶಸ್ಥನಾಗಿ ಲೋಕದ ಬೆಳಕನ್ನು ಕಂಡವನು, ಕಾಲಕೇಯದಲ್ಲಿ ಹುಟ್ಟಿದಂತಹ ನಾನು ಕವಳಿಕಾ ಪಟ್ಟಣಕ್ಕೆ ಅಧಿಕಾರ ಹೊಂದಿದವನು. ಈ ವ್ಯಾಪ್ತಿಯ ಒಳಗೆ ನಮ್ಮದಾದಂತಹ ಕಾರ್ಯ ಸಾಧನೆ ಅಲ್ಲ ಎಂಬುದನ್ನು ಲೋಕಮುಖಕ್ಕೆ ಸಾಧನಪಡಿಸುವುದಕ್ಕೆ ಬೇಕಾಗಿ ಒಂದು ನಿರ್ಧಾರವನ್ನು ಕೈಗೊಂಡವನಿದ್ದೇನೆ. ನನ್ನ ನಿರ್ಧಾರಕ್ಕೆ ಬೆಂಬಲ ಉಂಟೋ ಇಲ್ವೋ ಮಂತ್ರಿಯನ್ನೇ ಕರೆದು ಕೇಳೋಣವಂತೆ ಬರಲಿ.

ಸಂವಾದಂತ ಉದ್ದೇಶವಿದೆ. ಹೇಳ್ತೀರೇ ದಾನವ ವೀರರು ದೈತ್ಯ ಕುಲಕ್ಕೆ ಮಾರಕ ನೆನೆಸಿಕೊಂಡವನು ಆ ಇಂದ್ರ, ಅವನ ಪರಿವಾರ,

ವಿಚಾರ ದೇವತೆಗಳು ಕೊಬ್ಬಿದ್ದಾರೆ ಅಷ್ಟು ಮಾತ್ರವಲ್ಲ ಅವರಿಗೆ ಹವಸನ ಅರ್ಪಣ ಎಲ್ಲ ನಡೆಯುತ್ತಾ ಇದೆ ಅದೆಲ್ಲವೂ ಇನ್ನು ಮುಂದೆ ನಿಮಗೆ ಸಲ್ಲಬೇಕಾಗಿದೆ ಅದಕ್ಕಾಗಿ ಆ ದೇವತೆಗಳು ಸದೆ ಬಡಿಯಲು ನಾನು

0: ಮಾತ್ರ ಗಂಟೆ ಇರುವಂತಹ ಸ್ಥಳ
1: ದೇವರೋಗಕ್ಕೆ ಯಾರು
0: ದೇವೇಂದ್ರ ಮಹಾಪ್ರಭು
1: ಹಾಗೆಂದುಕೊಳ್ಳಬಹುದು.
0: ಬಂದಂತ
1: ಅನೇಕ ಅನೇಕವಿದೆ, ಆದರೆ ಜಾಗ್ರತೆ ಬಂದವು.

ಎಂದು ಕೂಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ್ದಾನೆ ಎಂಬಾಗಿದ್ರೆ ಉತ್ತರವನ್ನು ಕೊಡಬೇಕಾದ್ದು ದೇವೇಂದ್ರನಾಗಿರುವ ನನ್ನ ಕರ್ತವ್ಯವೇ ಹೌದು. ಅದು ಸೇನೆ ಸಿದ್ಧವಾಗುತ್ತಾ ಇದೆ. ಈ ಕ್ಷಣ

0: ಚಕ್ರವರ್ತಿ ದಾಳಿ ಮಾಡಿದಾಗ ಜೊತೆಯಲ್ಲಿ ಸಂಗ್ರಾಮ ವೇದಿಕೆಗೆ ಯುದ್ಧಕ್ಕಾಗಿ ಸಿದ್ಧರಾಗಿ ಮುಂದೆ ಬಂದವ.
1: ಹೌದು
0: ಧ್ವಜ ಎತ್ತರಿಸ್ತಾ ಇದ್ದೇನೆ. ಈ ದೇವಲೋಕದ ಆಶಯವನ್ನು ಬಿಟ್ಟು ಮತ್ತೆ ಬಳಿಯನ್ನು ಸೇರಿಕೊಂಡ್ರೆ ಬದುಕಬಹುದು. ಮುಂದೆ ಬಂದೇ

0: ಮುಂದೆ ನಮ್ಮ ಅಧಿಕಾರ, ನಮ್ಮ ಕಾಲದಲ್ಲಿ ಬಲಿಷ್ಠನಾಗಿ ಬಂದಿದ್ದಾನೆ. ಆದ್ದರಿಂದ ಸ್ವರ್ಗದ ಕತ್ತಿಗೆಯನ್ನು ಕೆಳಗಿಟ್ಟುವ, ಇಲ್ಲವಾದರೆ
1: ಕನಸಿನ ಮಾತಾಗಿ

ಆಯ್ತರಾಯ್ದ ಬಾಳಿಯಾಗಿ ಗಜವನ್ನು ಯಾರಿ ಇನ್ನವರನ್ನೆಲ್ಲ ಸೇರಿಕೊಂಡು ರಣದಾರುಣ್ಯನ ಪ್ರವೇಶ ಮಾಡಿದೆ. ಸುರಪನೆಂಬವನೇ ಸುರಪನೆಂಬವನೇ ಅನುಮಾನವಿಲ್ಲ. ಈ ಮೊದಲು ಬಂದಂತ ದೈತ್ಯವೀರರ ಬೆರಳೆಣಿಕೆಯಲ್ಲಿ ಸೋಲಿಸಿದ್ದೇನೆ ಎನ್ನುವ ಕಾರಣದಿಂದ ಮದಭರಿತನಾಗಿ ಮುಂದುವರಿಯಬೇಡ. ಕವಳಿಕಾಪಟ್ಟಣದ ಅಧಿಕಾರಿ ಕಾಲನೇಮಿ ಎನಿಸಿಕೊಂಡವರು ಸ್ವರ್ಗಲೋಕವನ್ನು ಬಿಟ್ಟುಕೊಡು.

ಬೇಕಾಗಿದೆ. ಕೈಲಾಮಾಸಿಯನ್ನು ಸೇರಿಕೊಂಡು ಈ ಸುರಕತ್ತಿಗೆಯನ್ನು ಪಡೆಯಬೇಕು ಎಂಬಂತಹ ಹೆಬ್ಬಯಕೆಯಿಂದ ಮುಂದೆ ಬಂದೇ ಅಂದಾಗಿದ್ರೆ ಸುಲಭದಲ್ಲಿ ದಕ್ಕುವುದಕ್ಕೆ ಸಾಧ್ಯ ಇಲ್ಲ. ಶತಯಾಗಗಳನ್ನು ಮಾಡಿದವರಿಗೆ ಮಾತ್ರವೇ ಸ್ವರ್ಗ. ಮೂರು ಮೂರ್ತಿಗಳ ಕಟ್ಟಳೆಯ ಹಾಗುಂಟು. ಏನೋ ಒಂದು ಅಲ್ಪ ಸ್ವಲ್ಪ ಪುಣ್ಯವನ್ನು ಗಳಿಸಿ ಸ್ವರ್ಗ ಲೋಕಕ್ಕೆ ಬಂದ್ರೆ ಜೀವಂತವಾಗಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಏನು ಮತ್ತೆ ಹಾಗೆ ಸರಿ ಹಿಂದೆ ಕುಡಿದ ಅಮೃತವನ್ನು ಕಾಣಿಸ್ತಾರೆ.

0: ನಮ್ಮದಾದಂತ ಸಂಕಲ್ಪದಂತೆ ದೇವಲೋಕದ ಅಧಿಕಾರವನ್ನು ಹೊಂದಿದವರಿದ್ದೇವೆ. ಇನ್ನು ಮುಂದೆ ಅರ್ಪಣ ತರ್ಪಣ
1: ಎಲ್ಲವೂ
0: ಕಾಲನೇಮಿಗೆ. ಇನ್ನು ಸೂರ್ಯ ಚಂದ್ರರು ಅತ್ತಿತ್ತ ಸಂಚರಿಸುವರೆ ನಮ್ಮದಾದಂತಹ ಕಟ್ಟಪ್ಪಣೆ ಬೇಕು. ಹೇಳಿದ್ದನ್ನು ಕೇಳದೇ ಇದ್ದಾರೆ ಅಂತವರಿಗೆ ವಿಧವಿಧವಾದಂತಹ ಹಿಂಸೆ ಶಿಕ್ಷೆಯನ್ನು ನೀಡಲಾಗ್ತದೆ. ಹೋರಾಟ, ಸ್ವಲ್ಪ ವಿಶ್ರಾಂತಿ ಬೇಕು, ನಡೆಯೋಣ.

ಬಲಿಷ್ಠನಾಗಿದ್ದಾನೆ ಕಾಲನೇನಿ. ಅಪರಿಮಿತವಾಗಿರುವಂತಹ ಸೇನಾವಾಹಿನಿಯ ಜೊತೆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದರೆ ಏರಿಸ್ತೇನೆ ಅಂತ ನಮ್ಮವರ ಜೊತೆ ಯುದ್ಧಕ್ಕೆ ಹೋದಿ. ಪರಿಣಾಮದಲ್ಲಿ ದೇವತೆಗಳಿಗೆ ನಮಗೆಲ್ಲ ಈ ಹೊತ್ತು ಸೋಲವಾಯಿತು. ಸತ್ಯ, ದೇವತೆಗಳನ್ನು ರಕ್ಷಣೆ ಮಾಡುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕಾಡು ಮೇಡುಗಳಲ್ಲಿ ಅಲೆವಂತಹ ದುಸ್ಥಿತಿ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ಹೀಗೆಂದು ಇದಕ್ಕೆ ಕಾರಣ ಯಾರು ಎಂಬ ಹಾಗೆ ಯೋಚನೆ ಮಾಡಿದ್ರೆ ಬ್ರಹ್ಮದೇವ ವರವನ್ನಿತ್ತಿದ್ದಾನೆ. ಅವನ ವರದ ಬಲುವೆಯಿಂದಲಾಗಿ ಕಾಲನೇ ಅಟ್ಟಹಾಸವನ್ನು ಮಾಡ್ತಾ ಇದ್ದಾನೆ. ಅವನ ಅಟ್ಟಹಾಸವನ್ನು ನಡಗಿಸುವುದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೇ? ಹಾಗೆಂದು ಕೈಗಟ್ಟಿ ನಾವು ಕುಳಿತವೆಂದಾಗಿದ್ರೆ ಲೋಕಮೂರೇ ಹಾಳಾಗುವುದಕ್ಕೆ ಸಾಧ್ಯವಿದೆ. ದುಷ್ಟನನ್ನು ದಸೆಗೆಡಿಸಬೇಕಿದ್ರೆ, ಕೊಲ್ಲಬೇಕಾಗಿದ್ರೆ ರಕ್ಷಣೆಯನ್ನು ಮಾಡುವಂತಹ ರಕ್ಷಣಾಕರ್ತ ನಾರಾಯಣ ಆ ಇಂದಿರೇಶನನ್ನು ಕಾಣುವುದಕ್ಕೆ ಬೇಕಾಗಿ ನೇರ

0: ಪಾಕ ಶಾಸನ ಏನಿದು ಏನಿದು?
1: ಅದು ನಿನ್ನ ಪವಿತ್ರವಾಗಿರುವ ಚರಣಾರವಿಂದಕ್ಕೆ ಇಂದ್ರ ನಮಸ್ಕರಿಸಿಕೊಳ್ಳುತ್ತಾ.
0: ಎದ್ದೇಳಯ್ಯ ಎದ್ದೇಳು, ಮೇಲೇಳು ಮೇಲೇಳು.
1: ಸ್ವಾಮಿ,
0: ಯಾಕೆ ಮುಖ ಹೀಗಾಗಿದೆ? ಏನು ವಿಷಯ?
1: ನಿಮ್ಮ ಕೃಪಾಕಟಾಕ್ಷದಿಂದ ದೇವಲೋಕದಲ್ಲಿ ನಾನು ಸುಖವಾಗಿದ್ದವ. ಮತ್ತೆ ಅವನಲ್ಲಿ ಹುಟ್ಟಿಕೊಂಡಿರುವಂತಹ ಕಾಲನೇಮಿ ಎಂಬ ದೈತ್ಯ ಬ್ರಹ್ಮದೇವನ ವರಬಲದಿಂದಾಗಿ ದೇವಲೋಕಕ್ಕೆ ದಾಳಿಯನ್ನು ಸಗಿದ. ಅವನನ್ನು ಹಿಮ್ಮೆಟ್ಟಿಸುವುದಕ್ಕೆ ಬೇಕಾಗಿ ನಾವೆಲ್ಲವರೂ ಒಟ್ಟಾಗಿ ಯುದ್ಧಕ್ಕೆ ಮುಂದೆ ಹೋದರೆ
0: ಪರಿಣಾಮ
1: ನಮಗೆಲ್ಲ ಸೋಲವಾಯಿತು. ತಂದೆ
0: ಹೌದೆ,
1: ಲೋಕಮೂರು ಕ್ಷೇಮದಲ್ಲಿರಬೇಕಾಗಿದ್ರೆ ಅದೋ ದುಷ್ಟನ ಹನನವಾಗಬೇಕು.
0: ಸತ್ಯ.
1: ಓ ವಾರಿಜಾಕ್ಷ, ಇಂದಿರೇಶ, ರಕ್ಷಣೆ ಮಾಡಲು.

0: ವೈಕುಂಠಕ್ಕೆ ದುಃಖವನ್ನು ಹೊತ್ತುಕೊಂಡು ಬಂದಿದ್ದೀರಾ, ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದೇನೆ. ಅಂಜಬೇಕಾದ ಅಗತ್ಯ ಇಂದಿಲ್ಲ. ಕಳದನ್ನು ಭುಂಜಿಸುವುದಕ್ಕಾಗಿ ನಾನೇ ಸನ್ನದ್ಧನಾಗಿ ಸಾಗುತ್ತೇನೆ. ನಿಮ್ಮ ನಿಮ್ಮ ಲೋಕಗಳಲ್ಲಿ ಕರ್ತವ್ಯವನ್ನು ಮಾಡುತ್ತಾ ಇರಿ. ನಾನಿದ್ದೇನೆ, ಧೈರ್ಯವನ್ನು ತಾಳಿ.
1: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹಾಯ್, ಯಾನಿಗನ್ ರಕ್ಷಶೆಟ್ಟಿ, ನೀವು ಕೇಳುವ ರೇಡಿಯೋ ಸಾರಂಗ 107.8 FM, ರಂಗ ರಂಗದ ಬದುಕು.

0: ಕಿಟ್ಲ್ ಕೇನೊಂದು ಉಪ್ಪಿನ ರೇಡಿಯೋ ಸಾರಂಗ್ ನಾಟ್ 7.8 FM. ಇನ್ನಿತ್ತ ತುಳು ಕಾರ್ಯಕ್ರಮಗೂ ನಿಕ್ಲೆಗ್ ಮಾತ್ರೆಗ್ಲ ಮೋಕಿದಿಂಜಿ ಸೊಲ್ಮೆಲು ಇಂಚಿಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಆಳ್ವಾಸ್ ಇಂಜಿನಿಯರಿಂಗ್ ಬೊಕ್ಕ ತಂತ್ರಜ್ಞಾನ ಸಂಸ್ಥೆ ಮಿಜಾರು ಮೂಡಬಿದ್ರೆ ಆಳ್ವಾಸ್ ತುಳು ಸಂಘ ಉಂದತ ಸೇರಿಗೆಡ್ ತುಳು ಭಾಷೆ ಬದುಕು ಗೇನದ ಪೊಲಬು ತುಳಿಪೋ ಈ ಲೇಸಿಡ್ ತುಳುವಿರನ ಸಂಸ್ಕೃತಿಡ್ ಅಪ್ಪನ ಸ್ಥಾನಮಾನ ಈ ವಿಚಾರದ ಬಗೆಟ್ಟು ಪಾತಿರ್ನಾರೆ ಡಾಕ್ಟರ್ ಇಂದಿರಾ ಹೆಗಡೆ ಹಿರಿಯ ಸಂಶೋಧಕಿ.
1: ಮಾತ್ರೆಗಳ ನಮಸ್ಕಾರ. ಕೆಲವರಿಗೆ ಅಪ್ಪೆ ಆದ ನಮಸ್ಕಾರ, ಕೆಲವರಿಗೆ ಪಲಿಯಾದ ನಮಸ್ಕಾರ, ಕೆಲವರಿಗೆ ಅಜ್ಜಿ ಆದ ನಮಸ್ಕಾರ. ನಟಿ ಅಜ್ಜಿಲಯಾನೆ ಅಪ್ಪಲಯಾನೆ ಪಲಿಲಯಾನೆ ಬಹುಶಃ ತಂಗಡೆತ್ತು ಕಾಡಡೆತ್ತಿನ ಮನುಷ್ಯ ಬೋಂಟೆಡೆ ಬದುಕೊಂದಿತ್ತಿಗೆ ಬೋಂಟೆ ದೇರ್ದು ಕಂತಿನ ಪ್ರಾಣಿಲೇನ ಬೇಯ್ಪಾತಿನೊಂದು ಬದುಕೊಂದಿತ್ತಿಗೆ ಅವೇ ಸಮಯ ಇಲ್ಲಡಿತ್ತಿನ ಪೊಂಜೆಯಲ್ಲೂ ಆಗಲೆ ಬಾಲೆ ತಂಕರಂಡತ್ತೆ ಬೋಂಟೆ ಪೋರ್ಯಾಪುಚಿ ಅಕಲು ಅಲ್ಪ ಬಿತ್ತು ಅವು ಒಂದು ಪದದ ಅಗಲು ಬೆನ್ನಿ ಶುರು ಮಲ್ತಿರನ್ ಪಿರ ಒಂಜೆ ವಿದ್ವಾಂಸರ್ನ ಸಂಶೋಧನೆ ಬೆನ್ನಿದ ಮೂಲ ಪುಣ್ಣುಲೆಡ್ದೆ ಆತಿನಿ ಪಂತು ಐಕ ನಮ್ಮ ತುಳುನಾಡು ಸಾಕ್ಷಾತ್ ಆಧಾರ ಕೊರ್ಪುಣು ಮುಲ್ಪದಲ ಬೆನ್ನಿದ ಗುರುಕಾರ್ಲು ವಿಶೇಷವಾದ ನಟ ಜಾತಿದ ಪ್ರಸ್ತಾಪ ಬರ್ಚಿ ದುಮ್ಮತ ಮಲ್ಲ ಮಲ್ಲ ಬೆನ್ನಿ ತಿನಿ ಮಲ್ಲ ಗುತ್ತು ಬರ್ಕೆ ದಗಳ್ಡ ಬುಡು ದಗಳ್ಡ ಬಾಕಿ ದಗಲು ಅಗಲ್ಲ ಪರವಾದ ಅಗಲ್ಲ ಅಂತೆ ಹೆಂಕೊಂಜಿ ನಾಲ್ಮುಡಿ ಕಣಕ್ ಕಂಡ ಕೊರಿಯರ್ಡ ಕಲಂಕಾದ ಬದುಕುವೆ ಪಂದು ಪೋದು ಬೆಂತಿರಗಲು ಚಾಯಿಟ್ಲ ಪೊಂಜು ವೆಚ್ಚ ಬೆಂತಿರು ಆ ಗುತ್ತು ಬರ್ಕೆಲೆಡು ಬೂಡು ಲೇಡು ಪೊಂಜುವಿನ ಕಾರ್ಬಾರ ನಂಕ ನುಗಿತು ಬರ್ಪುನದ ತೋಜಿದ್ ಬರ್ಪಿನ ಹೆಚ್ಚ ಬಾಕಿ ಕೋಡಿ ಆತು ತೋಜಿದ್ ಬರ್ಪುಜಿ ಕೇನರದನ್ನು ಮಲ್ಲಗಲ ಇಲ್ಲಡೆ ನಂದು ಬೆನ್ನಿ ದಾಂತ್ರಗಲ ಇಲ್ಲಡೆ ಇಜ್ಜಿಂದತ್ ಬೆಂಡಿ ದಾಂತ್ರಗಲ ಇಲ್ಲಡು ಆತು ತೋಜಿದ್ ಬರ್ಪುಜಿ ಅಪ್ಪೆ ಪಣ್ಣದಾದ ಒಂದು ಭೂಮಿಯೇ ಅಪ್ಪೆ ಭೂಮಿ ಈ ಮಣ್ಣು ಉಂಡತ್ತೆ ಐಕ್ಯಾನು ಸಿರಿಬಾರಿ ಲೋಕ ಪಂತೆ ಹೆಣ್ಣು ಹೃದಯದ ನೆಲ ಅಪ್ಪೆ ಮನಸ್ಸಿನ ನೆಲ ಒಂದು ಮುಲ್ಪ ಬಿತ್ತಂದ ಕೊಡ್ಡಿಡೆ ದಾದ ಬಿತ್ತನೆಲ್ಲ ಕೊಡ್ಡಿಡು ಐಕತ್ರ ಒಂದು ಅಪ್ಪೆ ನೆಲ ಗಂಡು ನೆಲಟು ಕೊಡ್ಡೂಶಿ ಹಿಮಾಲಯದ ಪರ್ವತಗಳು ಪುನಪುರ ಆ ಭಾಗಗಳು ಪುರುಷ ನೆಲ ಬಂದು ಪುಸ್ತಕಗಳು ಬರುತ್ತೆ ಇತನೆಟ್ಟೆ ಗಂಡು ನೆಲ ಪಂಡ ಅಲ್ಪ ಒಲ್ಪ ಕೊಡ್ಡೂಷ ಅವು ಗಂಡು ನೆಲ ಒಲ್ಪ ಕೊಡ್ಡಿಂಡ ಅವು ಹೆಣ್ಣು ನೆಲ ಅಪ್ಪೆ ನೆಲ ಅಪ್ಪೆ ಭೂಮಿ ಈ ತುಳುನಾಡು ಅಪ್ಪೆ ಭೂಮಿ ಪಂಪಿನ ಐಕತ್ರ ಈ ಒಲ್ಪಲ ಒಂದು ಗುರಿಗೆ ಎತ್ತ ನಡ್ಲಿಗೆ ಅವು ಲಾಯ್ಕ ತೆಗ್ರುಂಡು ಕೊಂಚೂರು ನೀರು ಬುರುಂಡಯ್ಯವು ಗೊಬ್ಬರ ಜಿಲ್ಲ ತೆಗೊಂಡ್ರು ಅಂಚಿನ ಅಪ್ಪೆ ಭೂಮಿನಡು ಪೊಣ್ಣಲು ಕಾರವಾರ ಎತ್ತತ್ತನೊಂದು ಕಾಲುಡು ಮಸ್ತ್ ಪೊಂಜಲು ಉಳಿಪಾಡಿ ಮುತ್ತಕ್ಕೆ ಕೊಣಿಬೇಲಿ ಯಮುನಕ್ಕೆ ಬೊಕ್ಕ ಅಂಚಿನ ಮತ್ತು ಪೊಂಜುವಿನಗಲು ಮಸ್ತ್ ಜನ ಉಳ್ಳಿರು ಯಾನೆಯಲ್ಲಿ ಇಪ್ಪನ ಕಂಬಳದ ಗುರುಕರ್ಮೆ ಮಲ್ದಿರ್ಗೆ ಪೊಂಜುವೇನು ಒಂಚೂರು ಪಿರ ನೂಕುದೇರು ಪುರುಷ ಪ್ರಧಾನ ಸಮಾಜ ಅಂದು ಕನ್ನಡ ಭಾಷೆ ಪಂಡಾಡ ಸಿರಿನ ಕಾಲೋಗಿ ಇತ್ತು ಜತಿ ಈ ಅಪ್ಪೆ ಭೂಮಿಡು ಅಪ್ಪೆ ಕಟ್ಟದ ಭೂಮಿಡು ಆಸ್ತಿದ ಅಧಿಕಾರ ಪೂರ ಅಪ್ಪೆಗೆ ಇತ್ತಿನ ಕಾಲ ಭೂಮಿಡು ಅಪ್ಪೆನ ನಂತರ ಆಲ್ಲ ಜೋಕುಲಿಗೆ ಆಲ್ಲ ಜೋಕುಲು ಜೋಕುಲು ಬಣ್ಣ ಪೊಣ್ಣುಲು ಮಾತ್ರ ತಾಣುಲ್ಲ ಅಲ್ಲ ಆಣುಲೆಗ್ಲ ಪೊಣ್ಣುಲೆಗ್ಲ ಆಸ್ತಿ ಪೋತಿನ ಈ ಒಂಜು ಭೂಮಿದ ಪ್ರವಾಹ ಅತ್ರ ಹರಿಯುವಿಕೆ ಉಂಡತ್ತೆ ಇನ್ನಿಲ್ಲ ಪೂರ ಹಾಳಾತ ಜಿಲ್ಲ ಮತ್ತು ಪೆಟ್ಟಾತ ಲೈಕ್ ದುಂಬದ ಪೊಂಜು ಮಲ್ದಿನ ಕಾರ್ಬಾರು ಇನಿ ಮಲ್ಪರ ಆಪುಜಿ ಕಾರಣ ಮಸ್ತುಪ್ಪುಡು ಆಂಡ ಸಿರಿನ ಕಾಲುಗ್ಲ ಸಿರಿಗ ಪಂಚಾಯತಿ ಕಲ ಪೊಣ್ಣಾಳಿಕೆನೆ ಸಿರಿ ಏ ಪಂತ ಸಿರಿ ಅಲಡೆ ಪೊಕ್ಕಡೆತ್ತ ತುಳು ನಾಡದ ಪ್ರತಿ ಅಪ್ಪೆ ಬಂಜಿಡು ಪುಟ್ಟಿನ ಬಾಲೆ ವಾಣಾಡು ಪುಣ್ಣಾಡು ಆಯ್ತ ಪುಂಡಿ ಪನ ಒಂಜು ಸಿರಿ ಆಲಡೆ ಕೊನ ಪಾಡೋಡೊಂದು ನಮ್ಮಡ ಒಂಜಿ ಅಲಿಕಿತ ನಿಯಮ ಉಂಡು ಅಂಚನೆ ಅಲ್ತ ಮೈಸಂದಾಯಗ ಕುಡುಲ ತಾರೆಲ್ಲ ಪಾಡೋಡು ಅಲ್ಪ ಬಂಡರ ಒಂಜು ಪುಂಡಿ ವರ್ಷ ಒಂಜು ಬಾಲೆ ಅಲ್ಲ ಜೀವಮಾನಡು ಒಂಜಿ ತಲೆಗಂದಾಯ ಲೆಕ್ಕ ಪಾಡೋಡು ಪನ್ಪಿನ ನಿಯಮ ಉಂಡು ನಂಬಿಕೆ ಉಂಡತ್ತ ಜೋಕ್ಲೆ ಅದು ಸುಲಭಜ್ಜಿ ಇನ್ನು ನಿಗುಲು ನಂಬಂದೇ ಪೋವರು ಎಲ್ಲ ನಿಗಲ್ಲ ಜೋಕುಲು ನಂಬೇಡ ಹಿಂಗೆಲ್ಲ ಆಲಡೋಡಮ್ಮ ಹೆಂಗಲ ಉಪದ್ರ ಹೆಂಗಲ ಆಲಡೆ ಪೋಪು ಜೊಗೆ ಐಕ್ಯ ಹೆಂಗಲ ಐತೆ ಉಪದ್ರ ಮಸ್ತೋ ಜನ ಐತೆ ಆಲಡಕ್ಕೆ ಒಂದು ಅಷ್ಟಮಂಗಳ ಪೋಪಿಂದೇ ಗೊತ್ತುಂಡಿ ಹಾಗೆಲ್ಲ ಮೂಲ ಮದತ್ ಬಿಡ್ತೀನಿ ಕಾತ್ರ ಅಪ್ಪೆ ಬಣ್ಣ ಆ ಸಿರಿನ ಅಪ್ಪನ ದೃಷ್ಟಿ ಇಡ್ತು ಯಾರಂದಾಂಡ సిరియాలడేగా ప్రతి ఆ జాతి ఈ జాతి ఇందచ్చి మాత జాతి రేగల పండ వలసె బంద జనాంగ బుడ్దు నమ్మ ಈ ನೆಲದ ಮಣ್ಣದ ತುಳುವ ಜನಕುಲಿಗೆ ವಲಸೆ ಜನಾಂಗ ಜನಿವಾರದಾರ ನಗಲು ಬಕ ಕೆಲವು ಪರ್ವ ಪಂಬದ ನಲ್ಕೆ ಅದಕ್ಕೆ ಬರೋ ವಲಸೆ ಜನಾಂಗ ಅಕಲೆಗೆ ಸಿರಿ ಮುಖ್ಯ ಇಜ್ಜೋಲು ಅಕಲು ಆಚರಣೆ ಅಕಲು ಮುಖ್ಯ ಆಚರಣೆ ಅಕಲ ಮೂಲಕ ನಮ್ಮ ಮಲ್ಪವನು ಅಂಡ ಬಾಕಿ ತಗಲೆ ಪುರ ಸಿರಿ ಆಲಡೆ ಸಿರಿನ ಕತೆ ನೊಂದು ಚೂರು ಪನೋಡೇನು ಅಂತ ಪನ್ಪೆ ಸಿರಿ ಪನ್ಪಿನ ಒಂಜಿ ಕಥಾನಾಯಕಿ ಸತ್ಯನ ಇತಿಹಾಸನ ಪನ್ಪಿನ ನೆಟ್ಟೆ ನಂಗೆ ಮುಖ್ಯ ಅತ್ತು ನಮ್ಮ ಜನ ಮನೆಗಳು ನಮ್ಮೊಂದು ವೇದ ನಿರ್ಧರಿಸಿ ಆಯ್ತು ಪ್ರತೀಕವಾದ ಆಚರಣೆ ಇಲ್ಲ ಆಲಡಿಯಲ್ಲೂ ನಡೆತೊಂದುಂಟು ಸಿರಿ ಪನ್ಪಿನ ಒಂದು ಪೊಣ್ಣು ತುಳುಟ ಪಾತ್ರೆ ಅಪ್ಪೆ ಬಿಜ್ಜಲು ಜುಲು ಅಮ್ಮೆ ಪುಟ್ಟ ಜೆ ಪಂಡ ಅಪ್ಪೆ ಪೆದುದು ಜುಲು ಅಮ್ಮೆ ಪುಟ್ಟ ಅದ್ದಜೆ ಅಂಚ ಆಳು ಮಣ್ಣಡು ಉದ್ಭವನಲ ಅದುಪ್ಪು ಪಿಂಗಾರದ ಪಾಲಡ ಬೈದಿನಲ್ಲದುಪ್ಪು ಇಜಿದಂಡ ಗಂಧದ ಗುಳಿಗೆಡೆ ಬೈದಿನದುಪ್ಪು ಅಂಚ ಬೆತೆ ಬೆತ್ತ ವರ್ಷನುಂಡು ಪುರಿಯನ ಅಂಚಿನ ಸಿರಿ ಬಾಲೆ ಹೋದು ಮಲ್ಲೈ ಬೊಕ್ಕ ಅಲ್ಲಿ ಕಷ್ಟ ಎದುರಾಪುಂಡು ಕಣ ನಡೆದು ಆಳು ಅಪ್ಪೆ ಪುಟ್ಟ ಅಂದಿನ ಅಪ್ಪೆ ಪೆದ್ದ ಅಂದಿನ ಅಮ್ಮೆ ಪುಟ್ಟ ಅಂದಿನ ಬಾಲೆ ಪಂಡ ಸತ್ಯದ ಬಾಲೆ ಅಂದು ಇದು ಸಿರಿ ಲಂಚ ಸೀತೆ ಲಂಚನತಿ ಸೀತೆ ದರ ಅಪ್ಪೆ ಅಮ್ಮಗೆ ಪುಡಿದಿನ ಬಾಲೆ ಅತ್ತು ಸಿರಿ ನಾವೇಲೆ ಕೊಡು ಪುಡಿದಿನ ಬಾಲೆ ಅಂಚಿನ ಸಿರಿಗೆ ಮದ್ಮಾಯಿ ಬೊಕ್ಕ ಕಷ್ಟ ಬರ್ತೀನಿ ಸೀತೆಗಳ ಮದ್ಮಾಯಿ ಬೊಕ್ಕತ್ತೆ ಕಷ್ಟವೈದಿನಿ ಅಕ್ಕ ಮದ್ಮೇನಗಟ್ಟ ಅಪ್ಪೆಲ್ಲಡ ಬಾರಿ ಖುಷಿಟ್ಟಿಲ್ಲ ಆ ಕಡೆ ಕೊಂಡಾಡ ಉಪ್ಪಿರು ಮದ್ಮೇ ಬಕ್ಕ ಸಿರಿಗ ಕಡನ ಒಂಜಿ ಸೂಳನ ಸಹವಾಸೋಳದ ಹತ್ರ ಅವನು ಅಲ್ಲಿ ಪ್ರಶ್ನೆ ಮಲ್ಪೋಲು ಪ್ರಶ್ನೆ ಮಲ್ತದ ಬಾಯಕೇದಾನಿ ಪೂ ಸೀರೆ ಕೊರನೆ ಪೀರೆ ಸೂರ್ಯ ನಿರಾಕರಣೆ ಮಲ್ಪರು ದಯಪಂಡ ಕಣನೇ ಬಾಯಕೇದಾನಿ ಕೊರಪಿನ ಪೂ ಸೀರೆಗೆ ಭಾರಿ ಮಲ್ಲ ಮಹತ್ವ ಉಂಡು ಅವನ ನಿನ್ನ ಸೂಳೆ ತುತುದು ಕಂದಲು ಎಂಕ ಸೀರೆ ಬುರ್ಚಿ ಬಂತು ಒಂದು ಒಂಜೇ ಕಾರಣ ಅಪ್ಪಣು ಅಕಲ್ ನಮ್ಮ ಬಾಳಡು ಬಿರುಕು ಬರ್ರೆ ಅಪ್ಪೆಲ್ಲ ಪೋಪೋಲು ಪೆದ್ದರೆ ಪೋಪೋಲು ಪೆದ್ದಂದ ಆಯಿ ಅಣ್ಣ ಪೊಣ್ಣ ಬಾಲೆ ತೂವರ ಬರ್ಪುಜೆ ಅಲ್ಪಕ್ಕ ನಾನಾ ರೀತಿಯ ಕಷ್ಟ ಬರ್ಪಡು ಅಲ್ಲ ಅಜ್ಜೆ ಸೈಪಿ ಅಜ್ಜೆ ಪುನಃ ಪೊತ್ತರಲ್ಲ ಬಂಗಾಪಡು ಆ ಸಿರಿಯುಳ್ಳತೆ ಪುನಃ ಪೊತ್ತಾರೆ ಏರು ಅಲ್ಲಿಗೆ ಸಪೋರ್ಟ್ ಕೊರ್ಜಳ್ಳ ಅಲ್ಲಿ ತನ್ನ ಮಂಡಡು ಅಜ್ಜನ ಪುನಃ ದೀದು ಕೊನೋದು ಕಾಟರ್ತಿದ್ದು ಪೊತ್ತವನು ಇನ್ನಿಕ್ಲ ಏರಿಯಾಗಲ ಧೈರ್ಯಜೀನಿ ಈತ ಎಜುಕೇಷನ್ ಬರ್ತಂಗ ಈತ ಕಲಿತ ಪೊಂಜೋಕ್ಲು ಈತ ದುಂಪೋಯ ರಾಕೆಟ್ ಈಗೋ ಮಿತ್ತು ಪೋಯ ಆಣಲ್ಲ ಸಂಪ್ರದಾಯ ಇಡುವಂಜಿ ಪೊಣ್ಣನು ಪುಣ್ಣನು ಕೊನು ಪೊತ್ತವನ ಧೈರ್ಯ ಬಹುಶಃ ಇನ್ನು ಏರಿಯಾಗಲ ಇಜ್ಜಿ ಆ ಪೋಂಡು ಅಲ್ತ ಪಕ್ಕ ಆಲ್ನ ಬತ್ತಿನ ಕಷ್ಟಪಡ ಪಂಚಾಯತಿ ಪತ್ತೇರಿ ಕೂಟ ಆನಿದ ಕಲೋಡು ಪಂಚಾಯತಿ ಕೂಟಲ ಅಲ್ಲಿಗಿದ ಅಲ್ಲ ಸಪೋರ್ಟೇ ಕೊರ್ಜಿ ಅಲ್ಲ ಇಲ್ಲಿದ ಅಧಿಕಾರನಾಗ ಎತ್ತಂದು ಅಲ್ಲಿಗೆತ್ತಿನ ಸತ್ಯನಾಪುರದ ಅರಮನೆದ ಅಧಿಕಾರನ ಬೊಕ್ಕೋರೆಗೆ ಎತ್ತು ಕೊರಪಿನ ಪೊಡ್ತಡು ಆಗ ಪ್ರಶ್ನೆ ಮಲ್ಪೋಲು ಐಕ್ ಪನ್ ಪೇರು ಸಿರಿ ಆಳಿಕೆನ ಪೊಣ್ಣಾಳಿಕೆನ ಸಿರಿಯೇ ಪಂದು ಪೊಣ್ಣಲು ರೂಲರಾರೆ ಬಲ್ಲಿ ಅವೇನು ನಮ್ಮ ಅಂಡ ಕಣ ನೀರಿಗೆತ್ತದು ಬುಲ್ತದು ದೂರ ಪಂಡ್ದು ಕೊಲ್ವ ಅಲ್ಲಿ ಕ್ಯಾರೆ ಮಲ್ತು ಚೊಲು ನೀಗೆಲ್ಲ ಪಂಚಾಯತಿ ಕಲಕ್ಲ ತೂಬುರಡ ನೀಗಲು ಕಲ್ಲಾಲೆ ಸತ್ಯನಾಪುರ ತೂಬುರಡ ಪನ್ಪೋಲು ಸೀದ ಬಾಲೆನ ಪತಂದು ಕಡ ನಡೆಪೋದು ಅಲ್ತು ಕಾಡು ಮಿತವನು ಒಂದುಂಡತೆ ಸಿರಿ ವಿಶೇಷವಾದ ಪಣ್ಜೋಕ್ಲಿಂದ ಗಮನಕರಡು ವಾ ಕಷ್ಟ ಬತ್ತಂದಲ್ಲ ನಮ್ಮ ಪೋಡೆರ ಬಲ್ಲಿ ಅಳಕರ ಬಲ್ಲಿ ಅವನ ಎದುರಿಸೋಡು ಅನ್ಪಿನೇನು ಸಿರಿ ಮುಲ್ತ ವಿಶೇಷವಾದ ಪೊಣ್ಣುಲೆಗೆ ಒಂದು ತಾದಿ ತೊಜಪಾದು ಒಂದು ನಮ್ಮ ಅಪ್ಪೆ ನೆಲೆತ ಶಕ್ತಿ ಅಪ್ಪೆ ಕಟ್ಟದ ಶಕ್ತಿ ಮುಲ್ತ ಶಾಸನ ಪನ್ಪುಡು ತಂಗಡಿನ ಕಿರಿಯಡೆಲ ಆಯ್ ಕಾಶಿ ಪೋದು ಪರಿಹಾರ ಮಲ್ಪಡು ಅಪ್ಪೆನ ಕೆಲಪಿನ ಸಂದರ್ಭನೇ ಇಜ್ಜಿ ಐಟ ಹತ್ರ ಪರಶುರಾಮೆ ಅಪ್ಪೆನ ಕೆರೆನೇತ ಹತ್ರ ಈ ಭೂಮಿನ ಆಯಿ ಉಂಡು ಮಲ್ತ ಪನ್ಪಿನೇನೆ ಅನ್ನೋ ಒಪ್ಪರ ತಯಾರಿಜ್ಜಿ ಪನ್ಪಿನೇನೆ ಈಗ ಆತ್ಮೂಲ ಅಪ್ಪೆಗು ಅಪ್ಪೆ ಸಂಸ್ಕೃತಿಗೆ ಅಪ್ಪೆ ಕಟ್ಟಗೆ ಆಸ್ತಿ ಪೂರ ಅಪ್ಪನ ಪದಾರ್ಡು ಇತ್ತಂದಲ್ಲ ಮಗೆ ಗುರ್ಕಾರಮೆ ಮಗೆ ಮಲ್ಪೋಡು ಅಲ್ಲಿ ಮಗನ ಬಿಡೋದು ಕೊರ್ಪುಜಲು ಅಪ್ಪೆ ಅಲ್ಲೇ ಮಗೆಲ್ಲ ಬೋಡು ಮಗಲ್ಲ ಬೋಡು ಅಂಚಿನ ಒಂದು ಅಪ್ಪೆ ಸಂಸ್ಕೃತಿಯ ನಾಡು.
0: ಈತನೇಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಆಳ್ವಾಸ್ ಇಂಜಿನಿಯರಿಂಗ್ ಬೊಕ್ಕ ತಂತ್ರಜ್ಞಾನ ಸಂಸ್ಥೆ ಮಿಜಾರು ಮೂಡಬಿದ್ರೆ ಆಳ್ವಾಸ್ ತುಳು ಸಂಘ ಸೇರಿಗೆಡ್ ತುಳು ಭಾಷೆ ಬದುಕು ಗೇನದ ಪೊಲಬು ತುಳಿಪೋ ಈ ಲೇಸಿಡ್ ತುಳುವಿನ ಸಂಸ್ಕೃತಿಡು ಅಪ್ಪನ ಸ್ಥಾನಮಾನ ಈ ವಿಚಾರದ ಬಗ್ಗೆ ಈತನೇಟ ಪಾತಿರ್ನಾರ್ ಡಾಕ್ಟರ್ ಇಂದಿರಾ ಹೆಗಡೆ ಹಿರಿಯ ಸಂಶೋಧಕಿ. ಕೇನೊಂದು ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ದೆ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು
1: ರೇಡಿಯೋ ಸಾರಂಗ್ಡ ನಿಕ್ಲೋ ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಸ್ನೇಹಿತ, ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರು ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರು ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದು ಕಡ್ಡಾಯವಾದ ಸೈನ್ ಪಾಡದು ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಹಂಸಲೇಖಾ ಅವರ ರಚನೆಯ ಹಾಗೂ ಸಂಗೀತ ನಿರ್ದೇಶನದ ರಾಜೇಶ್ ಕೃಷ್ಣನ್ ಹಾಗೂ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವ ದೇವರಿಗೊಂದು ಕಾಗದ ಬರೆದು

ಮುಂದಿನ ಹಾಡು ಎಸ್ ವಿ ಪರಮೇಶ್ವರ್ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ಸಿಂಚನಾ ದೀಕ್ಷಿತ್ ಅವರು ಹಾಡಿರುವ ಪ್ರೀತಿಯ ಕರೆ ಕೇಳಿ.

ಮುಂದಿನ ಗೀತೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಹೋಗಲೇಬೇಕು.

ಮುಂದಿನ ಹಾಡು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ತಪ್ಪು ಯಾರದೋ.

ಮುಂದಿನ ಗೀತೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕಾಣದ ಗಾಳಿ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ, ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ, ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವಕುಸ್ತಿ ಚಾಂಪಿಯನ್ಶಿಪ್, ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವುದನ್ನು ತಡೆಯಲು ಉದ್ದೇಶಿಸಿರುವ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ತನ್ನ ಅಂಗೀಕಾರ ನೀಡಿದೆ. ಲೋಕಸಭೆಯು ಬುಧವಾರವೇ ಈ ವಿಧೇಯಕವನ್ನು ಅಂಗೀಕರಿಸಿದ್ದು, ನಿನ್ನೆ ರಾಜ್ಯಸಭೆಯು ಸಹ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ವಿಧೇಯಕವನ್ನು ಮಂಡಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಈ ವಿಧೇಯಕದ ಮೇಲಿನ ಚರ್ಚೆಗೆ 7 ಗಂಟೆಗಳ ಸಮಯವನ್ನು ನಿಗದಿಪಡಿಸಿದ್ದರು. ಈ ನೂತನ ಶಾಸನ ಅತ್ಯಂತ ಕಠಿಣ ನಿಬಂಧನೆಗಳನ್ನು ಒಳಗೊಂಡಿದ್ದು, ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ ಹಾಗೂ ಅಪರಾಧಿಗಳ ಆಸ್ತಿ ಜಪ್ತಿ ಮಾಡುವಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ದಿನನಿತ್ಯದ ವಿಚಾರಣೆಗಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹಾಗೂ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಧೇಯಕದ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಈ ವಿಷಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಮತ್ತು ಎಲ್ಲರಿಗೂ ನೇರವಾಗಿ ಸಂಬಂಧಿಸಿದೆ ಎಂದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳನ್ನು ಅವರು ಪಟ್ಟಿ ಮಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನತೆಯೇ ದೊಡ್ಡ ಹೂಡಿಕೆಯಾಗಿದ್ದಾರೆ ಎಂದ ಅವರು, ದೇಶದಲ್ಲಿದ್ದ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ 7ರಿಂದ 22ಕ್ಕೆ ಏರಿಕೆಯಾಗಿದ್ದು, ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಇದು ಸುಲಭ, ಲಭ್ಯತೆ ಮತ್ತು ಕೈಗೆಟುಕುವ ವೆಚ್ಚದ ಮೂಲಕ ವೈದ್ಯಕೀಯ ಶಿಕ್ಷಣದಲ್ಲಿ ತಂದಿರುವ ಪ್ರಜಾಪ್ರಭುತ್ವೀಕರಣವಾಗಿದೆ ಎಂದು ಪ್ರತಿಪಾದಿಸಿದರು. ಸಚಿವರು ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ, ಕಳೆದ ಹಲವಾರು ದಶಕಗಳಿಂದ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾ ಬಂದಿವೆ. ಈ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರಂತರವಾಗಿ ಅಪಾಯಕ್ಕೆ ಸಿಲುಕಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಎಲ್ಲ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವುದು ಈಗಿನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಸಂಸತ್ತು ಕಠಿಣ ಕಾನೂನು ನಿಬಂಧನೆಗಳನ್ನು ಒಳಗೊಂಡ ಮಹತ್ವದ ಮಸೂದೆಯನ್ನು ಅಂಗೀಕರಿಸಿದೆ ಎಂದರು. ವಿದ್ಯಾರ್ಥಿಗಳ ಶ್ರಮಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಹಾಗೂ ವಿಕಸಿತ ಭಾರತದ ಭದ್ರ ಅಡಿಪಾಯವನ್ನು ನಿರ್ಮಿಸಲು ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಮತ್ತು ಪರೀಕ್ಷಾ ಮಾಫಿಯಾಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು. ರಾಷ್ಟ್ರಗೀತೆ ಹಾಗೂ ರಾಷ್ಟೀಯ ಚಿಹ್ನೆಗಳ ಗೌರವ ರಕ್ಷಣೆಗಾಗಿ ರೂಪಿಸಲಾಗಿರುವ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಗೀಕಾರ ನೀಡಿದೆ. ಈ ವಿಧೇಯಕಕ್ಕೆ ಬುಧವಾರವೇ ರಾಜ್ಯಸಭೆಯು ಅಂಗೀಕಾರ ನೀಡಿದ್ದು, ನಿನ್ನೆ ಲೋಕಸಭೆಯು ಸಹ ತನ್ನ ಸಮ್ಮತಿ ಸೂಚಿಸಿದೆ. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ಸೂಕ್ತ ತಿದ್ದುಪಡಿ ತರುವ ಸಂಬಂಧ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು. ನೂತನ ಶಾಸನದ ಪ್ರಕಾರ ರಾಷ್ಟ್ರಗೀತೆಯಾದ ಜನಗಣಮನಕ್ಕೆ ನೀಡಲಾಗಿರುವಂತೆಯೇ ರಾಷ್ಟ್ರೀಯ ಗೀತೆಯ ಸ್ಥಾನಮಾನ ಹೊಂದಿರುವ ವಂದೇ ಮಾತರಂ ಗೀತೆಗೂ ಸಮಾನವಾದ ಶಾಸನಬದ್ಧ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ರಾಷ್ಟ್ರೀಯ ಗೀತೆಗೆ ಅವಮಾನ ಎಸಗುವ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವ ಅಪರಾಧಗಳಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲ ವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ನಿರಂತರವಾದ ಸಂವಾದ, ಪಾರದರ್ಶಕತೆ ಹಾಗೂ ತಾಂತ್ರಿಕ ಸಹಕಾರದ ಮೂಲಕ ಮಹಾನದಿ ಜಲ ವಿವಾದಕ್ಕೆ ಉಭಯ ರಾಜ್ಯಗಳಿಗೂ ಸ್ವೀಕಾರಾರ್ಹವಾದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ಸಮುದ್ರಯಾನದಲ್ಲಿರುವ ಭಾರತೀಯ ನಾವಿಕರು ಹಾಗೂ ಅವರ ಕುಟುಂಬಗಳಿಗೆ ಸಮಯೋಚಿತ ಮಾಹಿತಿ, ತುರ್ತು ನೆರವು ಮತ್ತು ಸಮಾಲೋಚನಾ ಸೇವೆ ಒದಗಿಸಲು ವಿಶೇಷ ವ್ಯವಸ್ಥೆ ರೂಪಿಸುವಂತೆಯೂ ಅವರು ನಿರ್ದೇಶನ ನೀಡಿದರು. ಮುಂಬರುವ ರಸಗೊಬ್ಬರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮೂಲಗಳಿಂದ ರಸಗೊಬ್ಬರ ಪೂರೈಕೆ ಮಾಡುವ ಸಾಧ್ಯತೆಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ಸೂಚಿಸಿದರು. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ POJKಯಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಾಗರಿಕರ ಮೇಲೆ ನಡೆಸಿದ ಕಾರ್ಯಾಚರಣೆಯ ವಿರುದ್ದ ಸಾರ್ವಜನಿಕ ಆಕ್ರೋಶ ತೀವ್ರಗೊಂಡಿದೆ. ಭದ್ರತಾ ಪಡೆಗಳ ಹಿಂಸಾಚಾರಕ್ಕೆ 40 ಹೆಚ್ಚು ಜನರು ಮೃತಪಟ್ಟಿದ್ದು ಪ್ರಸ್ತುತ ಆಕ್ರಮಿತ ಪ್ರದೇಶದ ಸ್ಥಳೀಯ ಆಡಳಿತವು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಮಹಿಳಾ ಪ್ರತಿಭಟನಾಕಾರರನ್ನೇ ಗುರಿಯಾಗಿಸಿಕೊಂಡಿದೆ. ರಾವಲಾಕೋಟ್ ಮತ್ತು ಮಿರ್ಪುರಗಳಲ್ಲಿ ದಮನಕಾರಿ ಕ್ರಮಗಳ ವಿರುದ್ದ ಬೃಹತ್ ಸಂಖ್ಯೆಯಲ್ಲಿ ನೆರೆದು ಘೋಷಣೆ ಕೂಗುತ್ತಿದ್ದ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ನೇರ ಗುಂಡಿನ ದಾಳಿ ನಡೆಸಿವೆ. ಕೋಟ್ಲಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿಯ ಮೇಲೆಯೂ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು ಜೀವ ಭಯದಿಂದ ಮಹಿಳೆಯರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ 18 ಗಣಿ ಕಾರ್ಮಿಕರು ಮೃತಪಟ್ಟಿದ್ದು 24 ಹೆಚ್ಚು ಜನರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕ್ವೆಟ್ಟಾ ನಗರದ ಹೊರವಲಯದಲ್ಲಿರುವ ಗಣಿಯಲ್ಲಿ ಮಿಥೇನ್ ಅನಿಲ ಅತಿಯಾಗಿ ಶೇಖರಣೆಗೊಂಡು ಈ ಸ್ಫೋಟ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಿಬ್ಬಂದಿ ಆರಂಭದಲ್ಲಿ 7 ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದು ತದನಂತರ ನಡೆಸಿದ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇನ್ನೂ 11 ಶವಗಳು ಪತ್ತೆಯಾಗಿವೆ. ಸಿಲುಕಿರುವ ಎಲ್ಲಾ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಹೊರತೆಗೆಯುವವರೆಗೆ ರಕ್ಷಣಾ ಕಾರ್ಯಾಚರಣೆ ತಡೆರಹಿತವಾಗಿ ಮುಂದುವರೆಯಲಿದೆ ಎಂದು ಸರ್ಕಾರಿ ಗಣಿ ಪರಿವೀಕ್ಷಕ ಘನಿ ಬಲೂಚ್ ತಿಳಿಸಿದ್ದಾರೆ. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ 1 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ್ ಹಾಗೂ ಮಧ್ಯಪ್ರದೇಶದ ದಾತಿಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ 34% ಹೆಚ್ಚು, ಗುಜರಾತ್ನ ಮಂಜಲ್ಪುರ್ ಕ್ಷೇತ್ರದಲ್ಲಿ 37% ಹೆಚ್ಚು ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ 71% ಹೆಚ್ಚು ಮತದಾನ ದಾಖಲಾಗಿತ್ತು. ಅಜರ್ಬೈಜಾನ್ನ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಕಿತಾ ಸೆಖರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಮಹಿಳೆಯರ 57 kg ವಿಭಾಗದ ಫೈನಲ್ನಲ್ಲಿ ನಿಕಿತಾ ಅಮೆರಿಕದ ಎಪೆನೆಸಾ ಎಲಿಸನ್ ವಿರುದ್ದ 0-6 ಅಂತರದಿಂದ ಸೋಲನುಭವಿಸಿ ಸ್ವರ್ಣ ಪದಕದಿಂದ ವಂಚಿತರಾದರು. 49 kg ವಿಭಾಗದಲ್ಲಿ ಕಾಮ್ನಾ ಬಾಬಲ್ 3 ಸ್ಥಾನಕ್ಕಾಗಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ರಷ್ಯಾದ ಐರಿನಾ ಸೈದೀವಾ ಅವರನ್ನು 3-2 ಅಂತರದಿಂದ ಸೋಲಿಸಿದರು. 73 kg ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಗರಿಮಾ ಸ್ಪೇನ್ನ ಪೌಲಾ ಮನೈಕ್ಸಾ ಪೆರೆಜ್ ಅವರನ್ನು ಮಣಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ಜೈಲು, 10 ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ CCS ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದ ಜನಾಕ್ರೋಶ. ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ರೇಡಿಯೋ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನ ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬಾ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ. ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು. ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/2 ಕಪ್ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ. ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ. ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನ ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನ 1 ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ. ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ. ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನ ಮಾಡುವ ವಿಧಾನ: ಬಾಣಲೆಯನ್ನ ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನ ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ. ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ. ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ. ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ. ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆ ಮುಂದಿನ ಮತ್ತೊಂದು ರೆಸಿಪಿ ಮಸಾಲಾ ಮೊಟ್ಟೆ ಸ್ಕ್ರಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು ಒಂದು ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

Radio Sarang 107.8 FM. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫ್ ಕುತ್ತಾ. ಇದೀಗ ಮೊದಲ ಗಜಲ್ ಹಾಡು ಜುಕ್ಕಿ ಜುಕ್ಕಿ ಸಿ ನಜರ್. ಹಾಡಿದವರು ಶ್ರೀ ಜಗಜಿತ್. ಸಾಹಿತ್ಯ ಕೈಫಿ ಅಜ್ಮಿ. ಸಂಗೀತ ನಿರ್ದೇಶನ ರಾಜುದಾಸ್.

ಜುಕ್ಕಿ ಜುಕ್ಕಿ ಸಿ ನಜರ್ ತುಂಬಾ ಅದ್ಭುತವಾದ ಅರ್ಥವತ್ತಾದ ಹಾಡನ್ನ ಕೇಳ್ತಾ ಬಂದ್ರಿ. ಇದೀಗ ಮುಂದಿನ ಗಜಲ್ ಹಾಡು ಏ ದಿಲ್ ಜೋ ಪ್ಯಾರ ಕಾ, ಹಾಡಿದವರು ಶ್ರೇಯ ಘೋಷಾಲ್, ಸಾಹಿತ್ಯ ಮನೋಜ್, ಸಂಗೀತ ನಿರ್ದೇಶನ ದೀಪಕ್ ಪಂಡಿತ್.

ಯೆ ದಿಲ್ ಜೋ ಪ್ಯಾರ್ ಕಾ ತುಂಬ ಸೊಗಸಾದ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಗಜಲ್ ಹಾಡನ್ನು ಕೇಳ್ತಾ ಬಂದ್ರಿ. ಇನ್ನು ಮುಂದಿನ ಗಜಲ್ ಹಾಡು ನಿಕ್ಕುಲೋನಾ ಬೇನಕಾ, ಹಾಡಿದವರು ಪಂಕಜು ದಾಸ್, ಸಾಹಿತ್ಯ ಮುಮ್ತಾಜ್ ರಶೀದ್, ಸಂಗೀತ ನಿರ್ದೇಶನ ಪಂಕಜು ದಾಸ್.

ಮುಂದಿನ ಗಜಲ್ ಹಾಡು ಚಂಪಾಯಿ ರಂಗಯಾರ್ ಆಜಾಯಿ. ಹಾಡಿದವರು ಶ್ರೇಯಾ ಘೋಷಾಲ್ ಮತ್ತು ಶಫ್ಕತ್ ಅಲಿ. ಸಾಹಿತ್ಯ ನವಾಬ್ ವಾಜೀದ್.

ಕೇಳುಗರೆ, ಇದು ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ RJ ಸೈಫ್ ಕುತ್ತಾರ್.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಒಲವಿನ ಹಾಡು ನಿಮ್ಮ ಹಾಡು ನಿಮ್ಮ ಜೊತೆಗೆ ಫ್ರೈಡೇ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಬಾರಿ ಒಂದಷ್ಟು ಜನರು ನಮ್ಮ ಜೊತೆ ಮಾತನಾಡಿದ್ದಾರೆ, ಇಷ್ಟದ ಹಾಡು ಯಾವ್ದಂತ ಹೇಳಿದ್ದಾರೆ. ಯಾರೆಲ್ಲ ಈ ಬಾರಿ ಒಲವಿನ ಹಾಡು ನಿಮ್ಮ ಜೊತೆಗೆ ಫ್ರೈಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ, ಯಾವ ಹಾಡು ಕೇಳಿದ್ದಾರೆ ಎಂಬ ಕ್ಯೂರಿಯಾಸಿಟಿ ನಿಮಗಿದೆ ಅಲ್ವಾ? ಹಾಗಾದ್ರೆ ಕೇಳ್ಕೊಂಡು ಬರೋಣ ಒಲವಿನ ಹಾಡು ನಿಮ್ಮ ಹಾಡು ನಿಮ್ಮ ಜೊತೆಗೆ ಫ್ರೈಡೇ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮ ಹಾಡು ನಿಮ್ಮ ಜೊತೆಗೆ ಒಲವಿನ ಹಾಡು ಫ್ರೈಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕೆ ಒಬ್ರು ಸ್ಟೂಡೆಂಟ್ ಸಿಕ್ಕಿದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು?
1: ಅಶ್ವಿನಿ.
0: ಅಶ್ವಿನಿ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ಹೇಗಿಲ್ಲ, ಸ್ಟಡೀಸ್ ಎಲ್ಲ ಹೇಗೆ ಆಗ್ತಾ ಇದೆ?
1: ಪರವಾಗಿಲ್ಲ.
0: ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು?
1: ಎಕನಾಮಿಕ್ಸ್.
0: ಜಾಸ್ತಿ ಯಾವ ಫುಡ್ ಅನ್ನು ಲೈಕ್ ಮಾಡ್ತೀರಾ ನೀವು?
1: ವಡೆ.
0: ಸೊ ಮೂವೀಸ್ ಎಲ್ಲ ನೋಡ್ತೀರಾ?
1: ಇಲ್ಲ, ಅಷ್ಟೇನಿಲ್ಲ.
0: ಯಾವ ಹಾಡು ಇಷ್ಟ ನಿಮಗೆ?
1: ಪಾ ಐ ಲವ್ ಯು ಪಾ.
0: ಯಾಕೆ ಅಪ್ಪ ಇಷ್ಟ?
1: ಅವರ ತುಂಬಾ ಪ್ರೀತಿ ಹಾಗೆ.
0: ಓಕೆ, ನಿಮಗಾಗಿ ಒಂದು ಅಪ್ಪ ಐ ಲವ್ ಯು ಈ ಹಾಡನ್ನು ಪ್ರಸಾರ ಮಾಡ್ತೀವಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು.

0: Cheers.
1: Hello friends. ನಾನಂತಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
6: ಈ ದಿನದ ನಿಮ್ಮ ಹಾಡು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಟೈಲರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಮಾಜಿ ಜಿಲ್ಲಾಧ್ಯಕ್ಷರಾದಂತ ರಮೇಶ್ ಮಾಡೂರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ನಿಮ್ಮ ಹಾಡು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ.
7: ನಮಸ್ಕಾರ
6: ಸರ್, ಏನ್ ಚೋಲರ್?
7: ಹಾ, ಸೌಖ್ಯ. ದೊಂಬು ಬಾರಿ ಜೋರ್ಡುಂಡು, ದಾದಂದು ಕತೆ ಗೊತ್ತಾಬುಜಿ.
6: ಕಾರಣ ದಾದ ಬಂದ್ ಬರ.
7: ಕಾರಣ ಹವಾಮಾನ ಸಮಸ್ಯೆ ಬೇಕಾಯ್ತು. ಒಟ್ಟಿಗೆ ನಮ್ಮ ಇತ್ತದ ಈ ಪರಿಸ್ಥಿತಿ ದಾಲ ಎಡ್ಡೇಜಿ ಬಂಡ ವೆಹಿಕಲ್ ಮತ ಜಾಸ್ತಿ ಆದ ಅಂಚಾಯ್ನಿಟ್ಟು ಒಂಚೂರು ಇತ್ತದ ಈ ಸಮಸ್ಯೆ ಮತ ಜಾಸ್ತಿ ಆತನು.
6: ಟೈಲರ್ಸ್ ಅಂಗಡಿ ಮತ ಹೆಂಚ ನಡಪ.
7: ಟೈಲರ್ಸ್ ಅಂಗಡಿ ನಡತೊಂದುಂಡು ಆಂಡ ಇನಿ ಆರ್ಥಿಕ ದುರ್ಬಲ ಹೊಡೆದಾತ್ರ ಇನಿ ಬೆಲೆ ಮತ ಬಾರಿ ಕಮ್ಮಿ ಆದ ಮತ ಸಮಸ್ಯೆ ಜಾಸ್ತಿ ಆತಂಡು. ದಯಮಂಡ ಜೀವನಡು ನಮ್ಮ ವ್ಯಾಪಾರ ಕುಂಠಿತ ಆಂಡ ಮನುಷ್ಯಲ ಒಂಜಿ ನಮ್ಮನೆ ಕುಂಠಿತಾನೆ. ದಯವಣ್ಣ ಬೇಲೆ ಇಜ್ಜಿಂದ ಆಯ್ನ ಕಾರ್ಮಿಕ ವರ್ಗ ಹೋಗಲ ಬಂಗಾನೆ
6: ಇಲ್ಲ ಡಿಯರ್ ಮತ್ತೆ ಸರ್
7: ಎನ್ನ ಮಿಸ್ಸಸ್ ಕರೆಕ್ಟ್ ಎನ್ನ ಜೋಕುಲ ಅನ್ ಜೋಕುಲ
6: ಎಂಚ ಈ ಬದುಕು ಇನ್ನೆಟ್ಟು ಬರ ಟೈಲರ್ಸ್ ಎಂಚ ಜೀವನ ದೆಪ್ಪಲೆ.
7: ಇದು ಜೀವನ ದೆಪ್ಪಲಿ ದಯಬಂಡ ವಾಡ ಒಚ್ಚೊಂದು ಬೋಲಿ ಆಂಡ ವಾಟೋಡು ಮೀನ್ ತಿಕ್ಕೊಂಡು ಬಂಟ್ರೆ ಅಬ್ಬಜ್ಜಿ.
6: ಟೈಲರ್ಸ್ ನಕ್ಕಳಿಗೆ ಎಂಚ ನಲ್ಲಾತು ಕೆಲವು ಸವಲತ್ತು ತಿಕ್ಕೋಡ ಎಂಚ ಉಲ್ಲೇರು ಪರಿಸ್ಥಿತಿ ಎಂಚ ಉಂಡು.
7: ನೋದೇಕ್ ನೋದು ಸತ್ಯ ಪಂಡಿನ ಆಂಡ ಇನಿತ ವ್ಯಾಪಾರದ ದೃಷ್ಟಿಡತೂನಾಗ ಟೈಲರ್ ನಕ್ಲು ಬೇತೆ ಬೇತೆ ಬೇಲೆ ಪೋಂದುಲ್ಲೇರಿ ಮಗ ನೇಟಿದ್ದ ಮಹಿಳೆಯರು ತುಂಬ ಬತ್ತಿ ನಡೆದಾತ್ರ ಇನಿ ಒಂದು ಟೈಲರಿಂಗ್ ವೃತ್ತಿ ಒರಿದನು ಆಂಜೋಲಿಯೆಲ್ಲ ಬರ್ಪುಜರು. ಆಂಜೋಲಿಯಾಗಿ ದಯಪಂಡ ಇನಿಕ ದಿನಕ್ಕೊಂಜಿ 700 ರೂಪಾಯಿ ಕಮ್ಮಿ ಬೆಂದಾಡ ಜೀವನ ವಾರ ಸಾಧ್ಯ ಇದೆ. ಅಂಚಿನಂಜಿ ಆರ್ಥಿಕ ಸ್ಥಿತಿ ಆಯ್ ನಡೆದಾತ್ರ ಬದುಕದ ಜೀವನ ಅಸ್ತರ ಅಂದ ಮನವಲ್ಲಿ ಸರಕಾರದ ಎಂಗಲ ಕಾರಿನ 20 ವರ್ಷ ಹೋರಾಟ ಮಲ್ತದ್ದು ಬಾರಿ ಎಂಗಲ ಬದುಕಿಗೊಂಜಿ ಹೆಚ್ಚಿನ ಆಸರೆ ಆಡಬಂಡದು ಪ್ರಯತ್ನ ಬರೋದಿಲ್ಲ. ಇನ್ನು ಸ್ಮಾರ್ಟ್ ಕಾರ್ಡ್ ಅಂದ್ ಕೊಡ್ತೇವೆ ಐಕೆ ಯೋಜನೆ ಜಾರಿ ಆತಿದೆ. ಮುಂಗೈಗೆ ಬೆಲ್ಲ ಮುಟ್ಟದ್ದು ಜನಕ್ಲೇನ್ ಮಂಗೆ ಅನ್ಪೋಂಜಿನ ಈ ಇತ್ತದ ರಾಜಕೀಯದ ಸ್ಥಿತಿ ಅಂಚಾಯರ ಬಲ್ಲಿ ಅಂದ.
6: ಸಾರಂಗ್ ರೆಡಿದಲ್ಲೇನು ಸರ್?
7: ಸಾರಂಗ್ ರೆಡಿಕೇನು ಆಂಡಲ ಎಂಗ್ಲಿಗೆ ಅಭಿಮಾನ ಉಂಟು. ದಯಪಂಡ ಇನ್ನು ಒಂದು ಟೈಲರ್ ನಕ್ಲೇನು ರೇಡಿಯೋ ಚಾನಲ್ ದಾಖಲು ಪ್ರಪ್ರಥಮವಾದ ಗುರುತಿಸಿನ ಬಂಡ ಸಾರಂಗ್ ಚಾನಲ್ 10ನೇ ವರ್ಷವೂ ಪದರಾಡು ಜನಕ್ಕೂ ಪದರಾಡು ಮಿಷನ್ ಕೊಡ್ತೇವೆ. ಅವಂಜಿ ಸಾಮಾಜಿಕ ಕಳಕಳಿ ಸಾಮಾಜಿಕ ಸೇವೆ ಬಕ್ಕ ನಮ್ಮ ಸಾರಂಗಡ ಒಂಜು ವಿಶೇಷತೆ ಅಂದರೆ ಜಾಂಡ ಮಾತಾ ಧರ್ಮ ದಾಖಲೆಲ್ಲ ಕಾರ್ಯಕ್ರಮ ವಿಸ್ತರಣೆ ಅನ್ಪೀರಿ. ಮಾತಾ ಕಾರ್ಯಕ್ರಮ ಎಂಚ ಬೋಡ ಆ ರೀತಿ ಯಕ್ಷಗಾನ ಆದಪ್ಪು ನಾಟಕ ಆದಪ್ಪು ತುಳುಪದ್ಯ ಆದಪ್ಪು ಕೊಂಕಣಿ ಆದಪ್ಪು ಬ್ಯಾರಿ ಭಾಷೆ ಆದಪ್ಪು ಪ್ರತಿ ಒಂದಿಲ್ಲ ಅಕ್ಕಲ ಸ್ಪಂದನೆ ಉಂಡು.
6: ಇರ್ತಲ್ಲ ಪದಕ್ಕೇನು ಅಭ್ಯಾಸ ಉಂಡ
7: ಅದಕ್ಕೇನೊಂದಲೆತ್ತನು ಪದ ಪಣೊಂದಲೆತ್ತ ಇತ್ತದಾದ ಅನ್ಬಂಡ ಇಂಗ್ಲ ಪ್ರಾಯಕ್ಕೆ ತಕ್ಕ ಮರತದ್ದು ಬೋತುಡು ಅಂಚೆ ನಡೆದಾತ್ರ ಇತ್ತ ಪದ ನೆನಪುಡುಂಡು ಪರಪದಲು ಐಟೊಂಜಿ ನಮ್ಮ ಬದುಕಿರ ಬಿಡ್ಲೆ ಪನ್ಪುನ ಪಿಕ್ಚರ್ದ ಪದ ದಯಪಂಡ ಭಾರಿ ಎಡ್ಡೆ ಒಂಜಿ ತುಳು ಪಿಕ್ಚರ್ ಅವು ಒಂಜಿ ಕಾಲೋಡು ಐಟೊಂಜಿ ನುಪ್ಪು ಕೊರಪಿನ ನಮ್ಮ ಅಪ್ಪಿ ನಮ್ಮನ್ನು ಸಾಂಕುನ ಪನ್ಪುನ ಒಂಜಿ ಪದ ಎಡ್ಡೆ ಪದ ಆ ಪದನು ಪ್ರಸಾರ ಅನ್ಪಡ್ಬಂಡು ನಾನು ಕೇಳೊಂದಿಲ್ಲ.
6: ಇರ್ನ ಇಷ್ಟದ ಪದ ರಮೇಶ್ ಮಾಡ್ರೆ ಪ್ರಸಾರ ಮಲ್ಪ ಸೊಲ್ಬ
7: ನಿಕ್ಲೆಗೆ ಧನ್ಯವಾದಗಳು.

0: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಾರಂಗ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.
1: ಸೊ ನಮ್ಮ ಜೊತೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಒಬ್ರು ಇದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ತುಂಬಾ ನಾಮಕ
2: ವಿಲಾಸ್ ರಾವ್ ದೇಶ್ಮುಖ್.
1: ಇದರ ಸಾಯ್
2: ಮೈ ಮಹಾರಾಷ್ಟ್ರವು ಸಾಂಗ್ಲಿ ಸಿ.
1: ಬೆಂಗಳೂರು ಹಾಕಿ ಕಿತ್ನ ಬರಸೋಗೆ
2: ಮೇರೆ ಮಂಗಳೂರು ಹಾಕಿ ಬಾರ ಬರಸುವ ಮಂಗಳೂರು ಏಕ್ ನಂಬರ್ ಸಿಟಿ ಅಚ್ಚಾ ಲಗಾ ಮೇರೆ ಕೋ ಮೇರೆ ಕೋ ಇದರ ಜಾನೆ ಕೆ ನಯ ಹೋತಾ ಹೈ.
1: ಗಾಂವ್ ಮೇ ಕ್ಯಾ ಕರ್ತಾ ಥಾ ತುಮ್?
2: ಗಾಂವ್ ಮೇ ಮೈ ಗಾಡಿ ಚಲಾತಾ ಥಾ. ಅಭಿ ಮೈ ಸೆಕ್ಯೂರಿಟಿ ಕಾ ಕಾಮ್ ಕರ್ ರಹಾ ಹೂಂ. ಮೇರೆ ಕೋ ಅಚ್ಚಾ ಲಗ ರಹಾ ಹೈ ಸೆಕ್ಯೂರಿಟಿ ಭಿ ಕಾಮ್. ಸಬ್ಸೆ ಭಾರಿ ಬೋಲೋ ತೋ ಕರ್ನಾಟಕ ಕೆ ಅಂದರ್ ಮಂಗಳೂರು ಸಿಟಿ ಏಕ್ ನಂಬರ್ ಮೇ ಹೈ. ಬೆಂಗಳೂರು ಭಿ ಹಮ್ ಗಯಾ ನಹೀ ಲೇಕಿನ್ ನಾಮ್ ತೋ ಸುನಾ ಹೈ ಗಯಾ ದೋ ತಿನ್ ಬಾರ್ ಲೇಕಿನ್ ಖಾನೆ ಪೀನೆ ಕೆ ಮಾಮಲೆ ಮೇ ಥೋಡಾ ಗಡಬಡ ಹೈ. ಉಧರ್ ತೋ ಆಪಕೋ ಜಮತಾ ನಹೀ. ಯೇ ಹಮಾರಾ ಮಂಗಳೂರು ಹೈ ಏಕ್ ನಂಬರ್ ಹಮಾರಾ ದಕ್ಷಿಣ ಕರ್ನಾಟಕ ಏಕ್ ನಂಬರ್ ಕಾ ಸಿಟಿ ಹಮಾರಾ ಯೇ ಮೇರಾ ಗಾಂವ್ ಅಸಾ ಸಮಜೂನ್ ಮೀ ಮಾಜೆ ಭಾಷಣ ಥೋಡಕ್ಯಾ ಸಂಪವತು.
1: ಫ್ರೀ ಟೈಮ್ ಮೇ ಕ್ಯಾ ಕರ್ತಾ ಇದ್ದೆ?
2: ಫ್ರೀ ಟೈಮ್ ಮೇ ಥೋಡಾ ಥೋಡಾ ಗಾನಾ ಸುಂತಾ ಹೂಂ. ರೇಡಿಯೋ ವಿಡಿಯೋ ಹೋಯ್ಗಾತು ನೈತೆ ಹಿಂದಿ ಗಾನಾ ಮೊಬೈಲ್ ಪರ್ ಲಿಯಾ ಮೈ ಅಚ್ಚಾ ಲಗ್ತಾ ಹೈ ಮೇರೆ ಕೋ

0: ಕೆಎಂಸಿ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಸನ್ನ ಮಿತ್ರ.
1: ಕೊರೋನಾ ಮಹಾಮಾರಿ ಬಂದ ನಂತರ ಬಹುಶಃ ಕೈ ತೊಳೆಯೋದ್ರ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ, ತಿಳಿದ್ದೇವೆ. ಕೈ ತೊಳೆಯುವ ಒಂದು ಅಭ್ಯಾಸ ಏನಿದೆ ಅದನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಕನಿಷ್ಠ 20 ಸೆಕೆಂಡ್ ಆದರೂ ಕೂಡ ಕೈಗಳನ್ನ ತೊಳೆಯಬೇಕು. ಹೇಗೆ ತೊಳೆಯಬೇಕು? ಹರಿಯುವ ನೀರಿನಲ್ಲಿ, ಅದು ಟ್ಯಾಪ್ ನೀರಿರಬಹುದು ಅಥವಾ ಅಂದ್ರೆ ನಳ್ಳಿ ನೀರಿರಬಹುದು ಅಥವಾ ಇನ್ಯಾವುದು, ಹರಿಯುವ ನೀರಿನಲ್ಲಿ ಕೈಯನ್ನು ತೊಳಿಬೇಕು. ಕೈಯನ್ನ ಒದ್ದೆ ಮಾಡಿ ಅದಕ್ಕೆ ಸೋಪ್ ಹಾಕಿ, ಅಂದ್ರೆ ಏನಿಲ್ಲ ಇದ್ರು ಸೋಪ್ ಆದ್ರೂ ಹಾಕ್ಬೇಕು ಅಂತೇಳಿ, ಸೋಪ್ ಹಾಕಿ ನೊರೆ ಬರುವ ಹಾಗೆ ಮಾಡಿದ ನಂತರ ಅದನ್ನ ಹಸ್ತವು ಮತ್ತು ಬೆರಳು ಎಲ್ಲವುದಕ್ಕೂ ಕೂಡ ಪಸರಿಸುವಂತೆ ಮಾಡಿ. ಯಾಕೆಂತ ಹೇಳಿದ್ರೆ, ಯಾಕೆ ಪಸರಿಸಬೇಕು ಅಂತ ಹೇಳಿದ್ರೆ, ನಮ್ಮ ಹಸ್ತ ಬೆರಳುಗಳ ಸಂದು ಉಗುರುಗಳು ಮತ್ತು ಚರ್ಮ ಮತ್ತು ಉಗುರಿನ ಸಂಗಮ ಭಾಗ ಏನಿದೆ ಅದು, ಅಷ್ಟು ಮಾತ್ರವಲ್ಲದೆ ನಮ್ಮ ಹಸ್ತದ ಹಿಂದಿನ ಭಾಗ, ಇವಿಷ್ಟೂ ಕೂಡ ಮಲಿನಗೊಳ್ಳುವಂತಹ ಸಾಧ್ಯತೆಗಳು ಇರುವ ಕಾರಣ ಹಚ್ಚುವಂತಹ ಸಾಬೂನು ಏನಿದೆ ಅಥವಾ ನಾವು ಉಪಯೋಗಿಸುವಂತಹ ಸಾಬೂನು ಏನಿದೆ ಅದು ದ್ರವ ರೂಪದಲ್ಲಿರಬಹುದು ಅಥವಾ ಇನ್ಯಾವುದೋ ರೂಪದಲ್ಲಿರಬಹುದು, ಎಲ್ಲಾ ಜಾಗಗಳಿಗೆ ಸರಿಯಾಗಿ ತಾಗಬೇಕು ಅಂತೇಳಿ. ಹಾಗೆ ಕನಿಷ್ಠ 20 ಸೆಕೆಂಡ್ ಆದರೂ ನಾವು ತೊಳಿಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ.
2: ಕೇಳುಗರೆ, ನಮ್ಮ ಜೊತೆ ಈ ಒಲವಿನ ಹಾಡು, ನಿಮ್ಮ ಹಾಡು, ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಒಬ್ರು ಮಹಿಳೆ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು?
3: ಬೆನ್ನಿ ಡಿಸೋಜಾ.
2: ನೀವು ಸಾರಂಗ್ ಕೇಳ್ತಾ ಇದ್ದೀರಾ?
3: ರೇಡಿಯೋ ಕೇಳುದಿಲ್ಲ.
2: ಮುಂಚೆ ಎಲ್ಲ ಸಾರಂಗ್ ಕೇಳ್ತಾ ಇದ್ದೀರಾ?
3: ಕೇಳ್ತೇವೆ ರೇಡಿಯೋ.
2: ಯಾವುದು ಕೊಂಕಣಿ ಕಾರ್ಯಕ್ರಮ ಎಲ್ಲ ಇಷ್ಟ ಆಗ್ತಾ ಇದೆ?
3: ಎಲ್ಲ ಇಷ್ಟ ಆಗ್ತದೆ, ಕೊಂಕಣಿ, ತುಳು, ಬ್ಯಾರಿ
2: ಎಲ್ಲ ಕಾರ್ಯಕ್ರಮ ಇಷ್ಟ ಆಗುತ್ತೆ. ಫೇವರಿಟ್ ಯಾವುದು?
3: ಹಂದಿ ಮಾಂಸ.
2: ಪೋರ್ಕ್ ಅಂದ್ರೆ ತುಂಬಾ ಇಷ್ಟ. ಸೊ ಈ ಕಾರ್ಯಕ್ರಮದಲ್ಲಿ ನಿಮ್ಗಾಗಿ ಯಾವ ಸಾಂಗ್ ಅನ್ನು ಕೇಳ್ತೀರಿ? ಯಾವುದು ನಿಮ್ಮ ಇಷ್ಟದ ಹಾಡು? ಕೊಂಕಣಿ ಹಾಡು ಪ್ರಸಾರ ಮಾಡಬೇಕಾ ಹೇಳಿ.
3: ಕೊಂಕಣಿ.
2: ಓಕೆ, ಥ್ಯಾಂಕ್ ಯು.

0: Hi, this is Mohit Chauhan, and you're listening to Sarang Radio 107.8 FM.
1: ಕೇಳಿದ್ರೆ ನಿಮ್ಮ ಹಾಡು ನಿಮ್ಮ ಜೊತೆಗೆ ಫ್ರೈಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಮಾತಾಡೋಕೆ ಮತ್ತೊಬ್ಬರು ಸಿಕ್ಕಿದ್ದಾರೆ. ಖುಷಿ ಆಗ್ತದೆ ಅವರ ನಗು ಮುಖ ನೋಡಿದಾಗ, ಒಂದು ಜೀವನೋತ್ಸವ ಇರುವಂತ ವ್ಯಕ್ತಿ ಅಂತ ಹೇಳ್ಬೋದು. ಸರ್, ನಿಮ್ಮ ಹೆಸರು?
2: ನನ್ನ ಹೆಸರು ರಾಮನಾಥ್ ಶೆಣೈ ಅಂತ.
1: ಎಲ್ಲಿ ಮನೆ ಸರ್ ನಿಮ್ದು?
2: ನಮ್ದು ಕೊಡಿಯಾಲ್ ಬೈಲ್ ಭಗವತಿ ನಗರ, ಅಲ್ಲಿ ಮನೆ. ಮತ್ತೆ ವ್ಯಾಪಾರದಲ್ಲಿ ನಾವು ಹೋಟೆಲ್ಸ್ ಐಟಮ್ ಎಲ್ಲ ಮಾಡಿ ಎಲ್ಲ ಹೋಟೆಲ್ಸಿಗೆಲ್ಲ ಸಪ್ಲೈ ಮಾಡಿ, ನಾನು ಎಲ್ಲ ಹೊರಗಿಂದೆಲ್ಲ ಪರ್ಚೇಸ್ ಮಾಡಿ ಹೋಲ್ಸೇಲಲ್ಲಿ ಸ್ವಲ್ಪ ಮಟ್ಟಿಗೆ ಇಟ್ಟು ಹೋಲ್ಸೇಲ್ ವ್ಯಾಪಾರ ಮಾಡಿ.
1: ಈಗ ನೀವೆಲ್ಲ ಅಂಗಡಿಗೆ ಎಲ್ಲ ಲೈನಿಗೆಲ್ಲ ಹಾಕ್ತೀರಿ, ಲೈನ್ ಸೇಲ್ ಮಾಡುವವರು ಎಲ್ಲ ಅಂಗಡಿಯಲ್ಲಿ ನಿಮಗೆ ನೀವು ಲೈನಿಗೆ ಹಾಕಿದಂತೆ ತಿಂಡಿಗಳ ಹಣ ಎಲ್ಲ ಕೊಡ್ತಾರ?
2: ಹಾ, ದೇವರ ದಯಲ್ಲಿ ನಾವು ಕರೆಕ್ಟ್ ಇದ್ರೆ ನಮಗೆ ಬಿಸ್ನೆಸ್ ಕೂಡ ಕರೆಕ್ಟ್ ಆಗಿ ಆಗ್ತದೆ. ನಾವು ಯಾವಾಗಲೂ ಸೀದಾದಲ್ಲಿ ಇದ್ರೆ ಉಂಟಲ್ಲ, ದೇವರು ನಮಗೆ ಯಾವ ಮಟ್ಟಿನಲ್ಲಿಯೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವುದಿಲ್ಲ.
1: ಎಷ್ಟು ವರ್ಷದಿಂದ ಈ ಲೈನ್ ಸೇಲ್ ಕೆಲಸ ಮಾಡ್ತಾ ಇದ್ದೀರಿ?
2: ನಾನು ಸಾಧಾರಣವಾಗಿ ಒಂದು 8 ವರ್ಷದಿಂದ ಈ ವ್ಯಾಪಾರದಲ್ಲಿದ್ದೇನೆ.
1: ಯಾವೆಲ್ಲ ತಿಂಡಿಗಳನ್ನು ಮಾರಾಟ ಮಾಡ್ತೀರಿ?
2: ನನ್ನ ಹತ್ರ ಬಿಸ್ಕುಟ್, ರೊಟ್ಟಿ, ಸಂಜೀರ, ಬನ್ಸ್, ಪುಂಡಿ, ಗೋಳಿ ಬಜೆ, ಅಂಬಡೆ, ಈ ಎಲ್ಲ ಐಟಮ್ಗಳು ಹೋಟ್ಲಲ್ಲಿ ಸಿಗುವಂಥ ಐಟಮ್ ನಾನು ಸಪ್ಲೈ ಮಾಡ್ತೇನೆ. ಫಂಕ್ಷನ್ಗೆಲ್ಲ ಆರ್ಡರ್ ಇರ್ತದೆ, ಕ್ಯಾಟ್ರಿಂಗ್ಸ್ ಅವರಿಗೆಲ್ಲ ನಾನು ಐಟಮ್ ಸಪ್ಲೈ ಮಾಡ್ತೇನೆ. ಮತ್ತು ಬಲ್ಕ್ ಆರ್ಡ್ರಲ್ಲಾದರೆ ಸ್ವಲ್ಪ ಕಮಿಷನನ್ನು ನಾನು ಕಡಿಮೆ ಮಾಡಿ ನಾನು ಅವರಿಗೆ ಜಾಸ್ತಿ ವ್ಯಾಪಾರದ ಆಪರ್ಚುನಿಟಿಗೋಸ್ಕರ ಜಾಸ್ತಿ ಅವರಿಗೆ ಇಂಟ್ರೆಸ್ಟ್ ಕೊಡ್ತೇನೆ.
1: ಯಾರೆಲ್ಲ ನಿಮಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ, ಯಾರೆಲ್ಲಿದ್ದಾರೆ ಮನೆಯಲ್ಲಿ?
2: ನನ್ನ ತಾಯಿ ಮತ್ತು ನನ್ನ ಮಿಸ್ಸಸ್, 2 ಮಕ್ಕಳು ಮನೆಯಲ್ಲಿದ್ದಾರೆ.
1: ಓಕೆ, ಎಲ್ಲೆಲ್ಲಿ ಯಾವೆಲ್ಲ ಲೈನಿಗೆ ಹೋಗ್ತೀರಿ ಸೇಲ್ ಮಾಡೋಕ್ಕೆ?
2: ನಾನು ಸಾಧಾರಣ ಇಡೀ ಮಂಗಳೂರು ತಿರುಗ್ತೇನೆ. ಅಂದರೆ ಸಾಧಾರಣವಾಗಿ ಪಂಪೆಲ್, ನಂತೂರು, ಮತ್ತು ಈ ಸೈಡಿಂದ ಕೊಟ್ಟಾರ ಚೌಕಿ ಆಚೆ ಎಲ್ಲ ಸಪ್ಲೈ ಉಂಟು ನಮಗೆ.
1: ಈಗ ಬಿಸಿಲಿಗೆ ತುಂಬ ತೊಂದರೆ ಆಗಿದಿಲ್ವಾ ಎಲ್ಲ ತಿರುಗಾಡೋಕ್ಕೆ?
2: ತೊಂದರೆ ಆಗ್ತದೆ. ತೊಂದರೆ ಅಂತ ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಮೇಲೆ ಬರುವುದಿಲ್ಲ. ನಾವು ಯಾವುದೇ ಒಂದು ಛಲದಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ದೇವರ ದಯೆ ಇದ್ದರೆ ಆ ಕೆಲಸ ಸಕ್ಸಸ್ ಅಂತ ಹೇಳಿಬೋದು.
1: ಬೇರೆ ಫ್ರೀ ಟೈಮ್ ಏನಾದರೂ ಸಿಕ್ಕಿದ್ರೆ ಏನು ಮಾಡ್ತೀರಿ?
2: ಫ್ರೀ ಟೈಮ್ ಅಂದರೆ ರಾತ್ರಿ ಮಲಗಿದ ನಿದ್ದೆ ಬಿದ್ದ ಮೇಲೆ, ಅದೇ ನನ್ನ ಫ್ರೀ ಟೈಮ್. ನಾನು ಮಂಗಳೂರಿಗೆಲ್ಲ ಸಂಬಂಧಪಟ್ಟ ಎಲ್ಲ ಕೆಲವೆಲ್ಲ ಒಳ್ಳೊಳ್ಳೆ ಡಾಕ್ಯುಮೆಂಟ್ಸ್ ಪೇಪರಲ್ಲೆಲ್ಲ ಬಂದದೆಲ್ಲ ಕಟ್ಟಿಂಗ್ಸ್ ಎಲ್ಲ ತೆಗೆದಿಟ್ಟಿದ್ದೇನೆ. ನಾನು ಸಾಧಾರಣ 8 ವರ್ಷದಿಂದ ಈ ಒಂದು ಹ್ಯಾಬಿ ಉಂಟು. ಮಂಗಳೂರು ಅಂದರೆ ನನಗೆ ಅಂಥ ಪ್ರಾಣ.
1: ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಯಾವ ಸಾಂಗ್ ಅನ್ನು ಪ್ಲೇ ಮಾಡಬೇಕಂತ ಕೇಳ್ತೀರಿ?
2: ಒಂದು ದೇವರ ಭಕ್ತಿ ಗೀತೆ, ಯಾವುದಾದ್ರೂ ಒಳ್ಳೆಯದು ಭಕ್ತಿ ಗೀತೆ.
1: ಯಾವ ದೇವರು?
2: ಶಿರಡಿ ಸಾಯಿಬಾಬಾ ಅವರದು.
1: ರಾಮನಾಥ್ ಸೇನಿಯವರೇ, ಭಾಳ ಚೆನ್ನಾಗಿ ಮಾತಾಡ್ತೀರಿ. ಈಗ ನಿಮ್ಮ ಇಷ್ಟದ ಹಾಡನ್ನು

0: ಅಮನ್, ನನ್ನ ಫೋನ್ನಲ್ಲಿ ನಾನು ಎಷ್ಟು ಟೈಮ್ ವೇಸ್ಟ್ ಮಾಡ್ತೇನೆ ಅಂತ ನನಗೇನೆ ನಂಬಲಿಕ್ಕೆ ಆಗ್ತಿಲ್ಲ.
1: ನಾನು ಕೂಡ ಯಾವಾಗಲೂ ಇಮೇಲ್ ನೋಡ್ತಾ ಅಥವಾ ಯೂಟ್ಯೂಬ್ ನೋಡ್ತಾ ಇರ್ತೀನಿ. ಆ ಸಮಯದಲ್ಲಿ ನನಗೆ ಸುತ್ತಮುತ್ತಲಿನ ಗೋಚರಣೆ ಇರುವುದಿಲ್ಲ.
0: ಲೆಟ್ಸ್ ಡೂ ದಿಸ್ ಅಮನ್. ನಾವು ಫೋನ್ ಬಳಕೆಗೆ ನಿರ್ದಿಷ್ಟ ಸಮಯವನ್ನು ಪಡಿಸಬೇಕು. ಇದು ನಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಮತ್ತು ಇತರರೊಂದಿಗೆ ಕನೆಕ್ಟ್ ಆಗಲು ಹೆಲ್ಪ್ ಮಾಡಬಹುದು.
1: ಎಸ್ ಅರುಣ್.
0: ಹೇ ಅಮನ್, ನಾನು ಜಾಗಿಂಗ್ ಮಾಡಲು ಶುರು ಮಾಡಿದ್ದೇನೆ. ಮೊಬೈಲ್ ಬಳಕೆ ಕಡಿಮೆ ಮಾಡಲು ಶುರು ಮಾಡಿದ ದಿನದಿಂದ ನನ್ನ ಸೋಷಿಯಲ್ ಲೈಫ್ ಮತ್ತು ಹೆಲ್ತ್ ತುಂಬಾ ಇಂಪ್ರೂವ್ ಆಗಿದೆ.
1: ಫ್ಯಾಂಟಾಸ್ಟಿಕ್ ಅರುಣ್, ನಾನು ಕೂಡ ಹೊಸ ಹೊಸ ಹವ್ಯಾಸಗಳನ್ನು ಶುರು ಮಾಡಿದ್ದೇನೆ.
2: ನೆನಪಿಡಿ, ಫೋನ್ ಚಟದಿಂದ ಮುಕ್ತರಾಗುವುದು ಸಾಧ್ಯ. ಇದು ಸ್ವಯಂ ಪ್ರೇರಿತವಾಗಿ ಆಗಬೇಕು. ನೀವು ಕೂಡ ಅರುಣ್ ಮತ್ತು ಅಮನಾಗೆ ನಿಮ್ಮ ಫೋನ್ ಪರದೆಯ ಆಚೆಗಿನ ಜಗತ್ತನ್ನು ಅಪ್ಪಿಕೊಳ್ಳಬಹುದು.
3: ನಿಮ್ಮ ಹಾಡು ನಿಮ್ಮ ಜೊತೆಗೆ ಒಲವಿನ ಹಾಡು ಫ್ರೈಡೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಓರ್ವ ರಿಕ್ಷಾ ಡ್ರೈವರ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಅವರ ಪರಿಚಯ ಮಾಡಿಕೊಳ್ಳೋಣ. ಸರ್ ನಮಸ್ಕಾರ.
4: ನಮಸ್ಕಾರ.
3: ಏನ ಪುದರ್?
4: ಏನ ಪುದರ್? ಜರಾಲ್ ಮೆಂಡೋನ್ಸ್. ಒಂದು
3: ದೂರ ಬಾಡಿಗೆ ಹೋಲ್ಬೋತಾರೆ.
4: ದೂರ ಬಂದ ಕೂಲೂರು ಮುಟ್ಟ ಐದು ಜಾಸ್ತಿ ಪೋತಿಜಿ.
3: ಏತು ಪ್ರಯಾಣ ಇರಿ? ಏತು ವರ್ಷದಿಂದ ಬೇನೊಂದಿಲ್ಲ.
4: ಹೆಂಗ 50 ವರ್ಷ ಆಗಿತ್ತೆ
3: ರಿಕ್ಷಾದೆಲ್ಲ. ಒಂದು ಜೀವನ ಹೆಂಚಾಪಣ ರಿಕ್ಷಾದ ಜೀವನ. ಇದೆಲ್ಲ ಖರ್ಚಿಗೆ ಮಾತ್ರ ಹಾಕೊಂಡ ಇಲ್ಲದ
4: ತೊಂದರೆ ಜಿ. ದಿನದ ಬಾಡಿಗೆ ತೊಂದರೆ ಜಿ. ದಿನ ದಿನ ಹೋಗ್ಬೋದು. ಬಕ್ಕಂಚ ಎಡ್ಡನ್ ಲಜ್ಜಿ ಆಲನ್ ಲಜ್ಜಿ ಏರ್ನಲ್ಲಿ ಕಿರಿಕಿರಿ ಒಂದ ಲಜ್ಜಿ.
3: ಪದ ಮಾತಾಡಕ್ಕೆ ಏನು ವರ ಇಷ್ಟದ ಪದ?
4: ಪದ ಬಂದಂಗೆ ಜಾಸ್ತಿ ಲೈಕ್ ಬಂದಂಗಿಲ್ಲ. ದರ್ಶನ್ ಅಲ್ಲ ಸುದೀಪನ ಮಾತ್ರ
3: ಅಂಡ ಓ ಪದ ಪ್ರಸಾರ ಮಾಡ್ಕೊಡ.
4: ಸುದೀಪನ ಬರ್ಲಿ ದರ್ಶನ್ ಬರ್ಲಿ ರೆಡ್ಡ ಬರ್ಲಿ ಊರಿಗೆ ಬಂದು ಊರಿಯಾಗ
3: ಒಂಜಿ ಪದ ಮಾತ್ರ ಪ್ರಸಾರ ಮಾಡ್ಕೊಂಡು ರೆಡ್ಡೆಡ್ ಪದ ಹಾಪುಜಿ
4: ದರ್ಶನ್ ಬರ್ಲಿ.
3: ಬಡದು ಇರ್ನ ದರ್ಶನ್ ಇಷ್ಟ ಆಯ್ನ ಹೀರೋನ ಪದನ ಪ್ರಸಾರ ಮಾಡ್ಕೊ ಸ್ವಲ್ಪ ಮೇಲೆ ಪಾತೇರ್ನಿಗೆ.

0: Hi, this is Nakash Aziz and you're listening to Radio Sarang 107.8 FM.
1: ನಿಮ್ಮ ಹಾಡು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಟೀ ಸ್ಟಾಲ್ನಲ್ಲಿ ಕೆಲಸ ಮಾಡುವವರು ಒಬ್ಬರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವರ ಪರಿಚಯ ಮಾಡ್ಕೊಳ್ಳೋಣ, ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು?
2: ಶಶೀಂದ್ರ ಅಂತ.
1: ಶಶೀಂದ್ರ ಅವರೇ, ಹೇಗಿದೆ ಕ್ಯಾಂಟೀನ್ ಕೆಲಸ?
2: ಚೆನ್ನಾಗಿ ನಡೀತಾ ಇದೆ. ಆದರೆ ಸಹ ಈ ಟ್ರಾಫಿಕ್ ಹಾಗೆ ಹೀಗೆ ಎಲ್ಲ ಆಗುವಾಗ ಸ್ವಲ್ಪ ಬಿಸ್ನೆಸ್ ಎಲ್ಲ ಕಡಿಮೆ ಆಯಿತು.
1: ಒಂದು ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರ ಅಂತ ಒಂದು ಹೆಮ್ಮೆ ಇದೆ ನಿಮಗೆ?
2: ಹೌದು, ಸ್ವಲ್ಪ ಒಂದು ದಿನ ಅಪ್ ಆ್ಯಂಡ್ ಡೌನ್ ಆಗ್ತದೆ, ಎಂತ ಮಾಡೋದು.
1: ನಿಮ್ಮ ಟೀ ಸ್ಟಾಲಲ್ಲಿ ಡಿಮ್ಯಾಂಡ್ ಇರುವ ಫುಡ್ ಯಾವುದು?
2: ಡಿಮ್ಯಾಂಡ್ ಇರುವ ಫುಡ್ ದೋಸೆ, ಇಡ್ಲಿ, ಹಾಗೆ ಮನೆಯಲ್ಲಿ ಮಾಡುದ.
1: ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗುದುಂಟ?
2: ಅದು ಫ್ಯಾಮಿಲಿ ಆದ ನಂತರ ಬೇಕೇ ಬೇಕಲ್ಲ.
1: ತುಂಬ ಸಾಂಗ್ ಎಲ್ಲ ಕೇಳ್ತೀರಿ?
2: ಸಾಂಗ್ ಹೇಳ್ತೇವೆ, ಓಲ್ಡ್ ಸಾಂಗ್ಸ್, ಕಿಶೋರ್ ಕುಮಾರ್ದು ಸಾಂಗ್ಸ್ ಎಲ್ಲ ತುಂಬ ಇಷ್ಟ. ಕೇಳುಗರಿಗೆ ಒಂದು ಒಳ್ಳೆ ಒಂದು ಕಿಶೋರ್ ಕುಮಾರ್ದು ಒಂದು ಪದ್ಯ ಡೆಲಿಗೇಟ್ ಮಾಡಬೇಕು ಅಂತ ಆಸೆ ಪಡ್ತೇವೆ.
1: ಸಾರಂಗದಲ್ಲಿ ಇವತ್ತು ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಏನು ಹೇಳ್ತೀರಿ, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ?
2: ಚೆನ್ನಾಗಿದೆ, ಯಾವುದು ಕಂಪ್ಲೇಂಟ್ ಏನಿಲ್ಲ, ಒಳ್ಳೆ ಖುಷಿ ಆಗ್ತದೆ.
1: ಓಕೆ, ಥ್ಯಾಂಕ್ ಯು. ನಿಮ್ಮ ಇಷ್ಟದ ಹಾಡು ಕಿಶೋರ್ ಕುಮಾರ್ರ ಹಾಡನ್ನು ಈಗ ಪ್ರಸಾರ ಮಾಡ್ತೀವಿ ಎಲ್ಲ ಕೇಳುಗರಿಗಾಗಿ. ನಮಸ್ಕಾರ.
2: ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಿಮ್ಮ ಹಾಡು ನಿಮ್ಮ ಜೊತೆಗೆ ಒಲವಿನ ಹಾಡು ಪ್ರೈಡ್ ಸ್ಪೆಷಲ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸೊ ಈಗ ನಮ್ಮ ಜೊತೆ ಮಾತಾಡೋಕ್ಕೆ ಒಬ್ರು ಸಿಕ್ಕಿದ್ದಾರೆ. ಸೊ ಅವರ ಜೊತೆ ಮಾತಾಡೋಣ, ಅವರು ಏನು ಹೇಳ್ತಾರೆ, ಅವರ ಇಷ್ಟದ ಹಾಡು ಏನು ಅಂತ ಕೇಳೋಣ. ಸರ್ ಇರ್ನಪುದರ್
5: ಕೆ ಎ ಮೋಹನ್
4: ಕೆ ಎ ಪಂಡದಾದ
5: ಪಣ್ಣಂಡ ಕುಡತ್ತೂರು ಊರದ ಪುದರ್ ಎ ಪಣ್ಣಂಡ ಅಮ್ಮರ್ನ ಪುದರ್ ಅಪ್ಪಯಾಚಾರ್ ಮೋಹನ್ ಕೆ ಎ ಮೋಹನ್ ಗೊತ್ತಾಳತೆ
4: ಅಂಜೇರ ಪಂಡ ಉದ್ದ ಪುದರ್ ಐಕೆ ಎಲ್ಲ ಕೆ ಎ ಪಂಡದ
5: ಲಿಸ್ಟ್ ಮಾಡ್ತದೆ ಕೆ ಎ ಮೋಹನ್ ಪಂಡದ ಬಂತೆ ಐಟ್ ಊರುಂಡು ಜಾತಿಲ ಉಂಡು ಅಮ್ಮರ್ನ ಪುದರ್ಲ ಉಂಡು ಮಾತೆ ಇನ್ಕ್ಲೂಡ್ ಆದ ಕೆ ಎ ಮೋಹನ್ ಪಂಡದ ಅಂಜಿ ಎಲ್ಲ ಪುದರ್ ದೇವಂದ ಯಾನ್ ಇತ್ತೆ ನೆಟ್ ಕೆಲಸ ಮಾಡ್ತೊಂದ್ರೆ ಎಲ್ಲಿ
4: ಅದ ಕೆಲಸ ಸರ್
5: ಅವಂಜಿ ಕಾಸ್ಮೆಟಿಕ್ ಒಂಜಿ ಶಾಪ್ ಉಡು ಡಿಸ್ಟ್ರಿಬ್ಯೂಟರ್ ಅಲ್ಪ ಮಾತ ಬಿಲ್ ಕಲೆಕ್ಷನ್ ಸಪ್ಲೈ ಬೊಕ್ಕ ಮಾತ ಕೆಲಸ ಮಲ್ತೊಂದು ಭಾರಿ ಕಷ್ಟಡ ಒಂಜಿ ಜೀವನ ಮಲ್ತೊಂದ್ರೆ ಕಾಣ ಎಂಕ್ಲೆನ ಒಂಬರ ಗಂಟೆಗೆ ಓಪನ್ ಆಪುಂಡು ಕೆಲಸ ಏನೊಂಜಿ 10 ಗಂಟೆಗೆ ಹೋದ ಅಲ್ಪ ಜಾಯ್ನ್ ಆಂಡ ಇಡೀ ದಿನ ಒಂಜಿ ಗಳಿಗೆ ಪುರುಸತ್ತಿದ್ದಿ ಎನ್ನ ಒಂಜಿ TVS ಇಡು ಏನು ಬೊಡಾಯ್ನ ಹತ್ತಿರ ತಿರುಗೋಡು ಕೆಲವು ಕಡೆಗೆ ಐಟಮ್ ಸಪ್ಲೈ ಮಾಡ್ತಾರಪ್ಪುಂಡು ಬೊಕ್ಕ ಕೆಲವು ಕಡೆಗೆ ಕಲೆಕ್ಷನ್ಗೆ ಪೋರಪ್ಪುಂಡು ಬೊಕ್ಕ ಮಾತಾದಾನಾಗ ಬೈಯಗಾನಾಗ ಐತೆ ನಮ್ಮ ಪರ ಊರಿಗೂ ಪಾರ್ಸೆಲ್ ಮಲ್ಪುವ ಲಾರಿಡ್ ಬೊಕ್ಕ ನಮ್ಮ ಒಂದುಂಡತ್ತೆ ಓ ಕೊರಿಯರ್ VRL ಕೊರಿಯರ್ ಇಡು ಕೊರಿಯರ್ ಉಂಡು ಕೆಲವು ಬಾಕ್ಸ್ ಬೊಕ್ಕ ಬಂದರಡು ವಿಶ್ವ ಟ್ರಾನ್ಸ್ಪೋರ್ಟ್ ಮಾಡಿ ಕೆಲವು ಬಾಕ್ಸ್ ಉಡುಪಿಗೆ ಮಾತ್ರ ಓಪನ್ ಅಲ್ಪ ಪಕ್ಕ ಶಿವಮೊಗ್ಗ ಸಕಲೇಶಪುರ ಓಪನ್ ಅಂತಿನ CGT ಮೀನ್ಸ್ ಕೆನರಾ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಐಕ್ ಮಾತ ಕೊರಿಯರ್ ಉಂಡು ಪಕ್ಕ ಬತ್ತದ ಅಂಗಡಿ ಕಲೆಕ್ಷನ್ಗೆ ಪೋರಲ್ಲ ಒಪ್ಪುಂಡು ಸಾಧಾರಣ ಅಂಕಲನ್ನ ಆಜಿ ಗಂಟೆಗೆ ಅಂಗಡಿ ಬಂದಾಂಡ ಒಂದು ಮಾತ ಬೇಲೆ ತಿರ್ಗದು ಮಾತ ಆನಕ ಒಂಜಿ ಇಲ್ಲಡೆ ಪೋನಾಗ ಎನ್ಮ ಗಂಟೆ ಕರಿಯುಂಡು
4: ನಲ್ಲ ಒಂಜಿ ಇಲ್ಲು ಕಟ್ಟುನ ಇಲ್ಲಡೆ ಕುಲ್ಲುಣ ಒಂಜಿನ ಭಾಗ್ಯ ತಿಕ್ಕಿಜ್ಜಿ ಒಂದು ಬೇಜಾರುಂಡು
5: ಅವು ಒಂಜಿ ಮಲ್ಲ ಬೇಜಾರು ಆಯ್ನ ಸಂಪಾದನೆ ಮಾತ ಬಾಡಿಗೆ 10,000 ರೂಪಾಯಿ ಬಾಡಿಗೆ ಅವು ಏನು ಕೊರ್ದು ಬೊಕ್ಕ ತಿಕ್ಕುನ ಸಂಬಳಡು ಅಂತ ಚಿಲ್ಲರಡೆ ದಲ ಜೀವನ ಮಲ್ತೊಂದ್ರೆ ಗೊತ್ತಾಗ
4: ಫ್ಯಾಮಿಲಿ ಡಿಯರ್ ಮತ್ತೆ
5: ಇಲ್ಲಿಡು ಯಾನು ಎನ್ನ ಮಿಸ್ಸಸ್ ಬೊಕ್ಕ ಒರಿಯ ಮಗ್ಗೆ ಕಿಂಚಿತ್ತು ತಿಕ್ಕದ ನೆಟ್ ಸಂತೋಷಡು ಒಂದು ಜೀವನ ಮಲ್ಪೋಡು ಮಲ್ಪೊಂದು ಮಲ್ತೊಂದ್ರಲ್ಲ
4: ಮತ್ತೆ ಈ ಒಲವಿನ ಹಾಡು ನಿಮ್ಮ ಹಾಡು ನಿಮ್ಮ ಜೊತೆಗೆ ಇರ್ನ ಒಟ್ಟಿಗೆ ಇರ್ನ ಹಿಂಗಳು ಪಾತ್ರದೊಂದಲ್ಲ ಪಾತ್ರದೊಟ್ಟಿಗೆ ಇರ್ನ ಇಷ್ಟದ ಒಂದು ಪದವನ್ನ ಹಿಂಗಳಿತ್ತೆ ಪ್ರಸಾರ ಮಾಡ್ಕೊ ಅವು ಪದ ಇರಿಗೆ ಇಷ್ಟ ಹೂ ಭಾಷೆದು
5: ಕನ್ನಡ ಅಂತ ಕನ್ನಡ ಒಡೆ ಒಂದು ಅಡ್ಡ ಪದ್ಯ ಪಾಡಲೆ ಅವೇ ಸತ್ಯನಾರಾಯಣ ಸ್ವಾಮಿನ ಉಳ್ಳತ್ತೆ ಕಾಪಾಡು ಶ್ರೀ ಸತ್ಯನಾರಾಯಣ ಪಣ್ಣದ ಒಂದು ಪದ್ಯ ಉಳ್ಳತ್ತೆ ರಾಜ್ಕುಮಾರ್ ಪಂತನು ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ
4: ಎಡ್ಡಪ್ಪು ತಿಕ್ಕಡಪ್ಪ ಅಂದ ಬಯಕದ ಈ ಪದ್ಯ ಇರಿಗೆ ಬಡದು ಪ್ರಸಾರ ಮಾಡ್ಕೊ ಸೋಲ್ಮೇಲೆ
5: ಸೋಲ್ಮೇಲೆ ಆಡ್ಲೆ ಎಡ್ಡೆ

0: You're listening to Radio Sarang, 107.8 FM.
1: ನಿಮ್ಮ ಹಾಡು ನಿಮ್ಮ ಜೊತೆಗೆ ಒಲವಿನ ಹಾಡು ಫ್ರೈಡೇ ಸ್ಪೆಷಲ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಈಗ ನಮ್ಮ ಜೊತೆ ಮಾತಿಗೆ ಸಿಕ್ಕಿದವರು, ಇವರು ಸಮಾಜ ಸೇವಕರು, ಇವರಲ್ಲಿ ಮಾತಾಡೋಣ.
2: ನಿಮ್ಮ ಲಾರೆನ್ಸ್ ಡಿಸೋಜಾ,
1: ಯಾವೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀರಿ?
2: ಸಮಾಜ ಸೇವೆ ಎಂದರೆ ನಾವು ಮುಖ್ಯವಾಗಿ ಆರ್ಥಿಕ ಕಷ್ಟದಲ್ಲಿರುವವರಿಗೆ ನಾವೇ ಸ್ವತಃವಾಗಿ ನಮ್ಮ ಒಂದು 10 ಜನರ ಒಟ್ಟಿಗೆ ಸೇರಿ ಒಂದು ಸ್ವಸಹಾಯ ಸಂಘವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಆ ಸ್ವಸಹಾಯ ಸಂಘದಿಂದ ನಾವು ನಮ್ಮ ಪರವಾಗಿಯೇ ಅಂದರೆ ಅವರ ಹಣವನ್ನು ಅವರಿಗೆ ಬಡ್ಡಿ ಸ್ವಲ್ಪ ಕಡಿಮೆಯಲ್ಲಿ ಮಾಡಿ ಅವರ ಉಳಿತಾಯದಿಂದ ನಾವು ಲೋನನ್ನು ಕೊಡ್ತೇವೆ. ಈಗ 10 ರೂಪಾಯಿಯಿಂದ ನಾವು ಕೊಟ್ಟ ಲೋನನ್ನು 5,000, 3,000 ಲೋನ್ ಕೊಟ್ಟದ್ದು ಈಗ 1.5 ಲಕ್ಷ, 1 ಲಕ್ಷ, 2 ಲಕ್ಷವರೆಗೆ ಬ್ಯಾಂಕಿನ ಸಹಾಯದಿಂದ ಕೊಡ್ತಾ ಇದ್ದೇವೆ.
1: ಸೊ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವುದು ನಿಮ್ಮ ಇಷ್ಟದ ಕೆಲಸ ಅಂತ ಹೇಳ್ತಾ ಇದ್ದೀರಿ. ಸೊ ಒಲವಿನ ಹಾಡು, ನಿಮ್ಮ ಹಾಡು ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡೋದಾದರೆ ಯಾವ ಹಾಡನ್ನು ಕೇಳೋಕೆ ಇಷ್ಟಪಡ್ತೀವಿ?
2: ನಾವೆಂದರೆ ಅಮಿದೋಗಿ ಸಜಾರ
1: ಹಾಡೋಕೆ ಬರ್ತದೆ, ಒಂದೆರಡು ಲೈನ್ ಹಾಡ್ಬೋದು
2: ಮಾಡಬಹುದು.
1: ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತದೆ.
2: ಧನ್ಯವಾದ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಧ್ಯಸ್ಥಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರ ಜೊತೆಗೆ ಸಂದರ್ಶನ ಮೂಡಿ ಬರಲಿದೆ. ಪ್ರಸ್ತುತಿ ಚಂದನ ಟಿವಿ.
1: ನಮಸ್ಕಾರ ವೀಕ್ಷಕರೇ, ನಾನು ಸದಾಗೌಡ. ಇಂದಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆಯನ್ನ ಹೇಗೆ ಮಾಡುವಂಥದ್ದು, ಈ ಮಧ್ಯಸ್ಥಿಕೆಯನ್ನ ಯಾರು ಮಾಡ್ತಾರೆ, ಮಧ್ಯಸ್ಥಿಕೆಯಿಂದ ಆಗುವಂತಹ ಪ್ರಯೋಜನಗಳೇನು, ಕಾನೂನು ಏನ್ ಹೇಳುತ್ತೆ, ಕಾನೂನಿನಿಂದ ಯಾವೆಲ್ಲ ರೀತಿ ಪರಿಹಾರಗಳನ್ನು ನಾವು ಪಡ್ಕೋಬಹುದು, ಏನೆಲ್ಲ ಸಹಾಯಗಳನ್ನು ಪಡ್ಕೋಬಹುದು, ಇದೆಲ್ಲದರ ಕುರಿತಾದ ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊನ್ನೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ.
2: ಕೌಟುಂಬಿಕ ವ್ಯಾಜ್ಯ ಪ್ರಕರಣಗಳು ಅಂತ ಬಂದಾಗ ನಮಗೆ ಮೊದಲು ನೆನಪಾಗುವಂತದ್ದು ವಿಚ್ಛೇದನ. ಕೌಟುಂಬಿಕ ವ್ಯಾಜ್ಯಗಳು ಶುರುವಾಯಿತು ಅಂತಂದ್ರೆ ಅದು ಹೋಗಿ ನಿಲ್ಲುವಂತದ್ದೇ ಈಗ ವಿಚ್ಛೇದನ ಅನ್ನುವಂತ ಮಟ್ಟಿಗೆ ನಮ್ಮ ಒಂದು ದೇಶ ಬಂದ್ಬಿಟ್ಟಿದೆ. ಸೊ ಮಧ್ಯಸ್ಥಿಕೆ ಅನ್ನುವಂಥದ್ದು ಬಹುಶಃ ಚೆನ್ನಾಗಿ ವರ್ಕೌಟ್ ಆದ್ರೆ ಈ ವಿಚ್ಛೇದನ ಪ್ರಕರಣಗಳು ಕೂಡ ಕಡಿಮೆ ಆಗುತ್ತೆ. ಈಗ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮಧ್ಯಸ್ಥಿಕೆ ಅನ್ನೋ ವಿಚಾರ ಬಂದಾಗ ಬಹಳಷ್ಟು ಜನರಿಗೆ ಮಧ್ಯಸ್ಥಿಕೆ ತಗೊಳ್ಳೋಕೂ ಇಷ್ಟ ಇಲ್ಲ, ಕೌನ್ಸಿಲಿಂಗ್ಗೂ ಬರಲ್ಲ, ಮತ್ತೆ ಅದರಿಂದ ಆಗುವಂತ ಬೆನಿಫಿಟ್ಸ್ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈಗ ಮ್ಯಾಮ್, ಒಂದು ಕೌಟುಂಬಿಕ ವ್ಯಾಜ್ಯ ಶುರುವಾಗ್ತಿದೆ ಅಂದಾಗ ನಾವು ಕೋರ್ಟ್ಗೆ ಬರಬೇಕಾ ಮಧ್ಯಸ್ಥಿಕೆ ತಗೊಂಡು ನಮ್ಮ ಒಂದು ಸಂಸಾರ ಸರಿ ಮಾಡ್ಕೊಳ್ಳಕ್ಕೆ, ಅಥವಾ ಅದರಿಂದ ಆಚೆಗೂ ನಾವು ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅನ್ನೋದ್ರ ಅರಿವು ಕೂಡ ಬಹಳಷ್ಟು ಜನರಿಗೆ ಇಲ್ಲ. ಹೇಳಿ ಮ್ಯಾಮ್, ನಮ್ಗೆ ಈಗ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಈಗ ಮಧ್ಯಸ್ಥಿಕೆ ಅಂತ ಬಂದಾಗ ಒಂದು ಕುಟುಂಬದಲ್ಲಿ ವ್ಯಾಜ್ಯ ಕ್ರಿಯೇಟ್ ಆದಾಗ ಮೊದಲು ನಾವು ಏನ್ ಮಾಡಬೇಕು
3: ನೋಡಿ. ಕೌಟುಂಬಿಕ ವ್ಯಾಜ್ಯ ಅಂದ ತಕ್ಷಣ ನೀವು ಹೇಳಿದ ಹಾಗೆ ವಿಚ್ಛೇದನ ಅನ್ನುವುದು ಮನಸ್ಸಿಗೆ ಬರುತ್ತದೆ. ಆದರೆ ವಾಸ್ತವದಲ್ಲಿ ಅದರ ವ್ಯಾಖ್ಯಾನ ಹಾಗಿಲ್ಲ. ಕೌಟುಂಬಿಕ ವ್ಯಾಜ್ಯಗಳೆಲ್ಲ ವಿಚ್ಛೇದನದಲ್ಲಿ ಕೊನೆಯಾಗುತ್ತದೆ ಅಂತಲೋ, ಅಥವಾ ವಿಚ್ಛೇದನ ಮಾತ್ರ ಕೌಟುಂಬಿಕ ವ್ಯಾಜ್ಯ ಅಂತಲೋ ಅಲ್ಲ. ಬೇಕಾದಷ್ಟು ವಿಚ್ಛೇದನ ಇಲ್ಲದೆ ಗಂಡ ಹೆಂಡತಿ ಇಬ್ಬರಿಗೂ ವಿಚ್ಛೇದನದ ಮನಸ್ಸು ಇರುವುದಿಲ್ಲ. ಆದರೆ ಅವರಿಬ್ಬರ ನಡುವೆ ಸಾಮರಸ್ಯ ಇರುವುದಿಲ್ಲ. ಏನೋ ಒಂದು ಕಿರಿಕಿರಿ ಕಿರಿಕಿರಿ ಇದ್ದೇ ಇರುತ್ತೆ. ಆಸ್ತಿ ವಿಷಯದಲ್ಲಿರಬಹುದು, ಮನೆ ನೋಡ್ಕೊಳ್ಳೋ ವಿಷಯದಲ್ಲಿರಬಹುದು, ಮಕ್ಕಳನ್ನ ಮಾಡಿಕೊಳ್ಳೋ ವಿಷಯದಲ್ಲಿರಬಹುದು, ಮಕ್ಕಳನ್ನ ಬೆಳೆಸುವ ವಿಷಯದಲ್ಲಿ ಇರಬಹುದು. ಸೊ ಆ ಎಲ್ಲ ಕಿರಿಕಿರಿಯನ್ನ ಸಾಮರಸ್ಯದೆಡೆಗೆ ತೆಗೆದುಕೊಂಡು ಹೋಗಲು, ನೀವು ಆಗ್ಲೇ ಹೇಳಿದಾಗೆ ವಿಚ್ಛೇದನವನ್ನ ತಪ್ಪಿಸಲು, ಅಥವಾ ಆಗಲೇಬೇಕಾದಂತಹ ವಿಚ್ಛೇದನದ ಪ್ರಕ್ರಿಯೆಯನ್ನು ಸರಳಗೊಳಿಸಿಕೊಳ್ಳಲು, ಮತ್ತು ಹೆಚ್ಚಿನ ಮಟ್ಟದ ಮನಸ್ಸಿಗೆ ನೋವಿಲ್ಲದೆ, ಒಬ್ಬರಿಗೊಬ್ಬರಿಗೆ ಅವಮಾನ ಮಾಡಿಕೊಳ್ಳದೆ, ಒಬ್ಬರೊಬ್ಬರನ್ನ ತುಂಬಾ ನಿಂದನೆ ಮೂದಲಿಕೆ ಮಾಡದೆ, ಆಯ್ತು ಈ ಸಂಸಾರದಿಂದ, ಈ ಕುಟುಂಬದಿಂದ ನಾನು ಹೊರಗಡೆ ಬರ್ತೀನಿ, ಈ ವಿವಾಹದ ಒಂದು ಸಂಬಂಧ ನನಗೆ ಬೇಡ ಅಂತ ತೀರ್ಮಾನ ಆದ ತಕ್ಷಣ ಅದನ್ನೊಂದು ಸರಳೀಕರಣಗೊಳಿಸಿಕೊಳ್ಳಕ್ಕೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಮಧ್ಯಸ್ಥಿಕೆ. ಮಧ್ಯಸ್ಥಿಕೆ ಅಂದ್ರೆ ಏನಾಗುತ್ತೆ, ಎಷ್ಟೋ ಜನ ಹೇಳ್ತಾರೆ ನೋಡಿ, ಸಾಧಾರಣವಾಗಿ ಮನೆಯಲ್ಲಿ ಏನೇ ಮಾತುಕತೆ ಬಂದ್ರು, ಅದರಲ್ಲೂ ಅರೇಂಜ್ಡ್ ಮ್ಯಾರೇಜ್ ಇನ್ನು ನಮ್ಮ ಈ ದೇಶದಲ್ಲಿ ನಡೀತಾ ಇರೋದ್ರಿಂದ, ಬಂದ ತಕ್ಷಣ ಮನೆ ಹಿರಿಯರೆಲ್ಲ ಆ ಕಡೆ ಮನೆ ಹಿರಿಯರು ಈ ಕಡೆ ಮನೆ ಹಿರಿಯರು ಕೂತ್ಕೊಂಡು ನಾವು ಮಾತಾಡ್ತೀವಿ ಅಂತ ಅದನ್ನು ಒಂದು ಒಂದು ರೀತಿಯಾದಂತಹ ಮಧ್ಯಸ್ಥಿಕೆ ಅಂತ ಮಾಡ್ತಾರೆ. ಆದ್ರೆ ಆ ರೀತಿ ಮಧ್ಯಸ್ಥಿಕೆ ಒಳ್ಳೆಯದೇ, ಯಾವ ಸಮಸ್ಯೆಗೆ ಯಾವ ಮೂಲದಿಂದ ಪರಿಹಾರ ದೊರಕಿದರೂ ಅದು ಒಳ್ಳೆಯದೇ. ಆದರೆ ಆ ಮಧ್ಯಸ್ಥಿಕೆಗಿಂತ ಈ ಕಾನೂನು ಏನು ಹೇಳಿದೆ, ಮೀಡಿಯೇಷನ್, ಈ ಕಾನೂನಾತ್ಮಕ ಮಧ್ಯಸ್ಥಿಕೆ ಏನಿದೆ, ಮೀಡಿಯೇಷನ್ ಆಕ್ಟ್ 2023 ಅನ್ನುವ ಕಾನೂನಿನಲ್ಲಿ ಮೀಡಿಯೇಷನ್ ಅನ್ನುವುದಕ್ಕೆ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಡೆಯುವ ಮಧ್ಯಸ್ಥಿಕೆಯಲ್ಲಿ ಒಂದು ಮೂರನೇ ವ್ಯಕ್ತಿ ಅಂದ್ರೆ ಕ್ಷೇತ್ರ ಪರಿಣಿತರು, ಅವರು ಮಧ್ಯಸ್ಥಿಕೆ ಮಾಡುವಲ್ಲಿ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ, ಅವರು ಅದನ್ನ ಓದ್ಕೊಂಡು ಬಂದಿರ್ತಾರೆ, ಅಂತಹ ವ್ಯಕ್ತಿ ಮುಂದೆ ಕೂತ್ಕೊಂಡು ಇಬ್ರು ಗಂಡ ಹೆಂಡತಿನೇ ಅಂತೇನಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಒಂದು ಹಣಕಾಸಿನ ವ್ಯವಹಾರ ಕೂಡ ಮಧ್ಯಸ್ಥಿಕೆ ಮೂಲಕ ಬಗೆಹರಿಯುತ್ತೆ. ಒಂದು ಚೆಕ್ ಬೌನ್ಸ್, ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳು ಬಿಟ್ಟರೆ ಚೆಕ್ ಬೌನ್ಸ್ ಒಂದು ಕ್ರಿಮಿನಲ್ ಅಪರಾಧ, ಆದರೆ 3 ವರ್ಷ ಸಜೆಗಿಂತ ಕಡಿಮೆ ಸಜೆಯುಳ್ಳ ಅಪರಾಧ, ಕ್ರಿಮಿನಲ್ ಅಪರಾಧಗಳನ್ನು ಸಹ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳಬಹುದು. ಇದು ಕೌಟುಂಬಿಕ ವ್ಯಾಜ್ಯಗಳಲ್ಲಂತೂ ಭಾವನಾತ್ಮಕವಾಗಿ, ಈಗ ನಾನು ನನ್ನ ದೊಡ್ಡಪ್ಪನಿಗೆ ನನ್ನ ಸಮಸ್ಯೆ ಹೇಳ್ಕೊಂಡಾಗ, ನನ್ನ ಗಂಡನೂ ನನ್ನ ಸಮಸ್ಯೆಯನ್ನು ನನ್ನ ದೊಡ್ಡಪ್ಪನಿಗೆ ಹೇಳ್ಕೊಂಡಾಗ, ನನ್ನ ಗಂಡನಾದವನ ಮನಸ್ಸಿನಲ್ಲಿ ಏನಿರುತ್ತೆ, ಆತ ಆಕೆಯ ದೊಡ್ಡಪ್ಪ, ಹಾಗಾಗಿ ಅವಳ ಪರವಾಗಿ ಮಾತಾಡ್ತಾರೆ ಅಂತ. ಇದೇ ಇದು ಆ ಹುಡುಗಿ ಆ ಹುಡುಗನ ಮನೆಯವ್ರ ಹತ್ರ ಹೇಳ್ಕೊಂಡಾಗ್ಲೂ ಬರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಊರಿನ ಯಾವುದೇ ಮುಖ್ಯಸ್ಥರು ತಗೊಳ್ಳಿ, ಅವರು ನಮಗೆ ಪರಿಚಯ ಇರೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಒಂದು ಪೂರ್ವಗ್ರಹ ಇದ್ದೇ ಇರುತ್ತೆ ಆ ವ್ಯಕ್ತಿ ಬಗ್ಗೆ, ಅವರು ಇವ್ರಿಗ ಹತ್ರ, ಇವ್ರ ನೆಂಟ್ರಿಗ ಹತ್ರ, ನಮ್ಮ ಪರವಾಗಿ ಅವ್ರು ಮಾತಾಡೋದಿಲ್ಲ ಅಂತಿರುತ್ತೆ. ಆದ್ರಿಂದ ಈ ನ್ಯಾಯಾಲಯ ಒದಗಿಸಿಕೊಡುವ ಅಥವಾ ಕಾನೂನಾತ್ಮಕವಾಗಿ ಮಧ್ಯಸ್ಥಿಕೆ ಮಾಡಲೆಂದೇ ನಿಯೋಜಿತವಾಗಿರುವ ಮಧ್ಯಸ್ಥಿಕೆದಾರರ ಮುಂದೆ ನಾನು ಯಾವುದೇ ಪೂರ್ವಗ್ರಹವಿಲ್ಲದೆ ನನಗೆ ಇವರು ನನ್ನನ್ನು ಸರಿ ಕಾಣ್ತಾರೆ ಕಾಣಲ್ಲ ಅನ್ನುವ ಒಂದು ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲದೆ ನಿರ್ಭೀಡೆಯಿಂದ ಧೈರ್ಯವಾಗಿ ನನ್ನ ಮನಸ್ಸನ್ನು ನಾನು ತೆರೆದಿಡಬಹುದು. ಹುಡುಗನಾದವನು ಅವನ ಮನಸ್ಸನ್ನು ತೆರೆದಿಡಬಹುದು. ಮಧ್ಯಸ್ಥಿಕೆದಾರರು ಅಂದರೆ ತೀರ್ಮಾನ ಕೊಡುವ, ತೀರ್ಪು ನೀಡುವ ವ್ಯಕ್ತಿಯಲ್ಲ. ನೀವು ಅದನ್ನು ಗಮನಿಸಬೇಕು. ಎಲ್ಲರೂ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಈಗ ಕೌನ್ಸಿಲರ್ ಹತ್ರ ಹೋಗಲ್ಲ ಅಂತಂದ್ರೆ, ಕೌನ್ಸಿಲರ್ ಕೂಡ ನಿನ್ ಮನಸ್ಸಿನಲ್ಲಿ ಇದಿದೆ, ನಿನ್ ಸ್ವಭಾವ ಇದು, ನೀನ್ ಇದನ್ನ ತಿದ್ಕೊಳ್ಬೇಕು ಅಂತ ಹೇಳಲ್ಲ. ನಿನ್ನ ಮನಸ್ಸನ್ನ ಈಚೆ ಹಾಕ್ಲಿಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಮಧ್ಯಸ್ಥಿಕೆದಾರರು ನಿಮ್ಮಿಬ್ಬರ ಮಧ್ಯೆ ಏನು ಪರಿಸ್ಥಿತಿ ಇದೆ ಅದನ್ನ ನಿಮ್ಮಿಬ್ಬರಿಗೆ ಅರ್ಥ ಮಾಡಿಸಿಕೊಡಲು ಕೂತಿರ್ತಾರೆ. ಇಟ್ ಈಸ್ ನಾಟ್ ದಟ್ ನಾನು ಮಧ್ಯಸ್ಥಿಕೆ ಆದ ತಕ್ಷಣ ನಾನ್ ತೀರ್ಪು ಕೊಟ್ಬಿಡಲ್ಲ, ನೋಡಮ್ಮ ಗಂಡ್ ಮಗನ್ ನೀನ್ ತಗೋ, ಹೆಣ್ಮಗಳು ನೀನ್ ತಗೋ, ಪ್ರತಿ ತಿಂಗಳು 500 ರೂಪಾಯಿ ನೀ ಕೊಡ್ರಿ, 2 ಸೀರೆ ಅವ್ರಿಗೆ ಕೊಡ್ರಿ, ನಾನೇನು ಹೇಳಲ್ಲ. ನೀವಿಬ್ರು ನಿಮ್ಮ ಜೀವನದ ಬಗ್ಗೆ ತೀರ್ಮಾನ ಮಾಡಿಕೊಡಲು ನಾನು ಇಲ್ಲಿ ಕೂತಿರ್ತೀನಿ. ನೀವು ತೀರ್ಮಾನ ಕೊಟ್ಟ ತೀರ್ಮಾನವನ್ನ ನಾನು ಅದರದೇ ಆದ ಒಂದು ನಮ್ಮದೇ ಒಂದು ಫಾರ್ಮ್ಯಾಟ್ ಇರುತ್ತೆ, ಆ ಫಾರ್ಮ್ಯಾಟ್ ನಲ್ಲಿ ನಿಮ್ಮ ತೀರ್ಮಾನಗಳನ್ನ ನಾನು ಎಂಟ್ರಿ ಮಾಡಿ ಕೋರ್ಟ್ಗೆ ನಾನು ಕೊಡ್ತೀನಿ. ಕೋರ್ಟ್ ಅದರ ಪ್ರಕಾರ ಮತ್ತೆ ನಿಮ್ಮಿಬ್ಬರನ್ನ ಕೇಳುತ್ತೆ, ನೀವು ಮನಪೂರ್ವಕವಾಗಿ ಇಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದೀರೋ ಅಥವಾ ಯಾರೋ ಹೇಳಿದ್ರು, ಬಲವಂತ ಮಧ್ಯಸ್ಥಿಕೆದಾರರು ಏನಾರು ಬಲವಂತ ಮಾಡಿಬಿಟ್ರ ಇಂತಹ ತೀರ್ಮಾನಕ್ಕೆ ಬರಕ್ಕೆ, ಇದೆಲ್ಲವನ್ನು ನೋಡಿ ಕೋರ್ಟ್ ತೀರ್ಮಾನ ಕೊಡುತ್ತೆ. ಮತ್ ಈ ಒಂದು ಮಧ್ಯಸ್ಥಿಕೆಯಿಂದ ತುಂಬಾ ಬಹಳ ಮುಖ್ಯವಾದ ಲಾಭ ಅಂದ್ರೆ, ಕೋರ್ಟಿನಲ್ಲಿ 4 ವರ್ಷ 5 ವರ್ಷ 8 ವರ್ಷ ಅಲಿಯುವುದನ್ನ ತಪ್ಪಿಸೋದು ಮತ್ತು ಕೋರ್ಟಿಗೆ ಆಗುವಂತಹ ವೆಚ್ಚಗಳನ್ನ ಖರ್ಚು ವೆಚ್ಚವನ್ನ ತಗ್ಗಿಸುವುದು, ಇದೆಲ್ಲವನ್ನು ಈ ಮಧ್ಯಸ್ಥಿಕೆದಾರರ ಮುಂದೆ ನಮ್ಮ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದ್ರಲ್ಲಿ ಇರುವಂತಹ ಒಂದು ಬಹುದೊಡ್ಡ ಪ್ರಯೋಜನ. ಮತ್ತು ಮಧ್ಯಸ್ಥಿಕೆ ಎಷ್ಟು ವರ್ಷ ನಡೆಯುತ್ತೆ, ಎಷ್ಟು ತಿಂಗಳು ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ ಹೇಳಿದ್ರೆ, ನೀವು ಕೋರ್ಟಲ್ಲಾದ್ರೆ 5 ವರ್ಷ 8 ವರ್ಷ 10 ವರ್ಷ ಓಡಾಡಬೇಕು ಅಂತ. ಕಾನೂನಿನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇದೇ ವರ್ಷ 2025 ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ, ಅಂದ್ರೆ ನಮ್ಮಲ್ಲಿ ಸಿವಿಲ್ ನ್ಯಾಯಗಳಿಗೆ ತೀರ್ಪು ಕೊಡುವಂತಹ ಇರುವಂತಹ ಕಾನೂನಿಗೆ ಪ್ರೋಗ್ರೆಸಿವ್ ಅಮೆಂಡ್ಮೆಂಟ್ ಅಂದ್ರೆ ತುಂಬಾ ಒಂದು ಪ್ರಗತಿಪರವಾದ ತಿದ್ದುಪಡಿಯನ್ನು ತರಲಾಗಿದೆ. ಏನಂದ್ರೆ, ಇನ್ನು ಮುಂದೆ ಯಾವುದೇ ಸಿವಿಲ್ ವ್ಯಾಜ್ಯ ಕೋರ್ಟ್ನಲ್ಲಿ ಕೇಸ್ ಆಗಿ ದಾಖಲಾಗುವ ಮೊದಲು ಮಧ್ಯಸ್ಥಿಕೆಯನ್ನು ದಾಟಿಯೇ ಬರಬೇಕು ಅಂತ, ಇದು ಒಂದು ಕಡ್ಡಾಯವಾದಂತಹ ನಿಯಮವನ್ನ ತಿದ್ದುಪಡಿ ಮಾಡಿ ತರಲಾಗಿದೆ. ಇದರಿಂದ ಅಡ್ವಾಂಟೇಜ್ ಏನಂದ್ರೆ, ಕೋರ್ಟ್ಗಳ ಮೇಲೆ ಬರತಕ್ಕಂತಹ ಕೇಸುಗಳು ಕಡಿಮೆ ಆಗುತ್ತೆ ಮತ್ತು ಸಣ್ಣ ಪುಟ್ಟ ಮನಸ್ತಾಪಗಳು ಖಂಡಿತವಾಗ್ಲೂ ಒಬ್ಬರ ಮಧ್ಯಸ್ಥಿಕೆದಾರರ ಮೂಲಕ ಸರಿ ಹೋಗುತ್ತೆ ಅನ್ನೋ ಒಂದು ಸಮಸ್ಯೆಗಳನ್ನ ಅನಾವಶ್ಯಕವಾಗಿ ವರ್ಷಾನುಗಟ್ಟಲೆ ಕೋರ್ಟ್ನಲ್ಲಿ ಎಳೆಯುವುದು ತಪ್ಪುತ್ತೆ ಮತ್ತು ಖರ್ಚು ವೆಚ್ಚಗಳು
2: ಉಳಿಯುತ್ತೆ.
3: ಇದೆಲ್ಲದರ ಜೊತೆಗೆ ಕಾನೂನಿನಲ್ಲಿ ಹೇಳಿದೆ, ಮಧ್ಯಸ್ಥಿಕೆ 60 ದಿನದಲ್ಲಿ ಮುಗಿಬೇಕು ಅಂತ. ಸೊ 60 ಡೇಸ್, 2 ತಿಂಗಳ ಒಳಗೆ ಆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಒಪ್ಪಂದ ಏರ್ಪಾಡಾಗಬೇಕು. ಆಗ್ಲೇಬೇಕು ಅಂತ ಏನಿಲ್ಲ, ಆಗದೇ ಇದ್ರೂ ಸಹ ಮೀಡಿಯೇಷನ್ ಫೇಲ್ಡ್ ಅಂದ್ರೆ ಈ ಒಂದು ಮಧ್ಯಸ್ಥಿಕೆ ನಡೆದಿಲ್ಲ, ಯಶಸ್ವಿಯಾಗಿ ನಡೆದಿಲ್ಲ ಅನ್ನುವ ಒಂದು ತೀರ್ಮಾನವನ್ನ ಕೋರ್ಟಿಗೆ ಹಾಕುತ್ತೆ. ಆಮೇಲೆ ಕೋರ್ಟಿನಲ್ಲಿ ಆ ಒಂದು ಕೇಸನ್ನ ಮುಂದುವರಿಸಿಕೊಂಡು ಹೋಗಬಹುದು.
2: ಓಕೆ, ಈಗ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ, ನಾವು ವ್ಯಾಜ್ಯ ಆಗಿದೆ ಸೊ ವಿಚ್ಛೇದನಕ್ಕೆ ಹೋಗಿನೇ ನಾವು ಮೀಡಿಯೇಷನ್ ಹೋಗ್ಬೇಕಾ ಅಥವಾ ನಾವು ಡೈವರ್ಸ್ ಅಪ್ಲಿಕೇಶನ್ ಹಾಕದೇನೆ ನಾವು ಮೀಡಿಯೇಷನ್ ಎಂಟ್ರಿ ಆಗ್ಬೋದಾ, ಹೇಗೆ ಅಂತ
3: ನೋಡಿ. 2 ತರ ಇದೆ, ಒಂದು ವಿಚ್ಛೇದನ ಅಥವಾ ಕಸ್ಟಡಿ ಮ್ಯಾಟರ್ ಇರಬಹುದು ಅಥವಾ ಒಂದು ಮೇಂಟೆನೆನ್ಸ್ ಜೀವನಾಂಶವನ್ನು ಪಡೆಯುವಂತಹ ವಿಷಯ ಇರಬಹುದು. ಇದು ಆಲ್ರೆಡಿ ಈಗ ಕೋರ್ಟಿನಲ್ಲಿ ಇದ್ರೂ ಸಹ ಅದು ಮೀಡಿಯೇಷನ್ಗೆ ಹಾಕಬಹುದು. ಇಲ್ಲ, ಕೋರ್ಟಿಗೆ ಹೋಗಲೇಬೇಕಾ, ಹೋಗಬಹುದಾ, ಹೋಗದೆ ತೀರ್ಮಾನವಾಗಬಹುದಾ ಅನ್ನುವ ದ್ವಂದ್ವ ಇದ್ದರೂ ಸಹ ಮೀಡಿಯೇಷನ್ಗೆ ಮಾಡ್ಕೋಬಹುದು. ಇಲ್ಲ, ಕೋರ್ಟಿಗೆ ಹೋಗಬೇಕು ಬಟ್ ಅದಕ್ಕೆ ಮುಂಚೆ ಖಚಿತವಾದ ಇಬ್ಬರ ಖಚಿತವಾದ ಅಭಿಪ್ರಾಯವನ್ನ ನಾವು ಟೇಬಲ್ಗೆ ತರೋದು ಹೇಗೆ ಅಂತ ಮಾಡಿದಾಗ್ಲೂ ಸಹ ಕೋರ್ಟಿಗೆ ಹೋಗುವ ಮೊದಲು ಪ್ರೀ ಸೂಟ್ ಮೀಡಿಯೇಷನ್ ಅಂದ್ರೆ ಕೋರ್ಟಿಗೆ ವ್ಯಾಜ್ಯವಾಗಿ ಹೋಗುವ ಮೊದಲು ನಡೆಯುವ ಒಂದು ಮಧ್ಯಸ್ಥಿಕೆ ಪ್ರಕ್ರಿಯೆ ಇದೆ. ಕೋರ್ಟಿಗೆ ವ್ಯಾಜ್ಯ ಈಗ ಆಲ್ರೆಡಿ ಹೋಗಿರುವಾಗ ಅದು ಸಹ ಮಧ್ಯಸ್ಥಿಕೆದಾರರ ಸಹಾಯದಿಂದ ತೀರ್ಮಾನವಾಗುವಂತಹ ಸಂದರ್ಭದ ಒಂದು ಮಧ್ಯಸ್ಥಿಕೆ ಇದೆ. ಮತ್ತು ಕೋರ್ಟಿಗೆ ಹೋಗಬೇಕಾ ಬೇಡವಾ ಅನ್ನುವ ದ್ವಂದ್ವವನ್ನು ನಿವಾರಿಸಲು ಸಹ ಮಧ್ಯಸ್ಥಿಕೆ ಸಹಾಯ ಮಾಡುತ್ತೆ.
2: ಓಕೆ, ಹಾಗಿದ್ರೆ ಈಗ ಇಬ್ರು ಕಪಲ್ಸ್ ಬರ್ತಾರೆ, ಅವರಿಬ್ಬರ ಮಧ್ಯೆ ಏನೋ ಒಂದು ಫ್ಯಾಮಿಲಿ ಜಗಳ ಆಗಿದೆ, ಬಟ್ ಅವರಿಗೆ ಒಂದು ಇಬ್ಬರದ್ದು ಒಂದು ಕೌನ್ಸಿಲಿಂಗ್ ಬೇಕು. ಸೊ ನಾವು ಯಾರನ್ನ ಫಸ್ಟ್ ವಕೀಲರ ಮೂಲಕವೇ ನಾವು ಮಧ್ಯಸ್ಥಿಕೆಗೆ ಎಂಟ್ರಿ ಆಗ್ಬೋದಾ, ನಾವೇ ಡೈರೆಕ್ಟ್ ಆಗಿ ಮೀಡಿಯೇಷನ್ ಸೆಂಟರ್ಗೆ ಬಂದು ಅಪ್ಲಿಕೇಶನ್ ಹಾಕ್ಬೇಕಾ?
3: ಖಾಸಗಿಯಾಗಿ ಮೀಡಿಯೇಷನ್ ಸೆಂಟರ್ಗಳು ರಿಜಿಸ್ಟರ್ ಆಗಿರೋ ಸೆಂಟರ್ಗಳು ಇದೆ, ಖಾಸಗಿ ವಕೀಲರುಗಳು ಮೀಡಿಯೇಟರ್ಸ್ ಮಾಡ್ತಾರೆ, ಮತ್ತು ಸರ್ಕಾರದ ಮೂಲಕ ಉಚಿತವಾಗಿ ಇರುವಂತಹ ಮೀಡಿಯೇಟರ್ಗಳು ಇದ್ದಾರೆ. ಇದಕ್ಕೆ ವಕೀಲರು ಬೇಕೇ ಬೇಕು ಅಂತ ಏನಿಲ್ಲ. ವಕೀಲರಿಲ್ಲದೆ ಡೈರೆಕ್ಟ್ ಆಗಿ ಆ ಗಂಡ ಹೆಂಡತಿ ಅಥವಾ ಅವರ ಮನೆಯವರು ಬಂದು ನಮಗೆ ಹೀಗೆ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಆಸಕ್ತಿ ಇದೆ ಅಂತ ಹೇಳಿದಾಗ ಮಧ್ಯಸ್ಥಿಕೆದಾರರನ್ನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಇಲ್ಲ ನಾವು ಕೋರ್ಟ್ ಮೂಲಕನೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ನಮಗೆ ಮೀಡಿಯೇಷನ್ ಸೆಂಟರ್ಗೆ ಇದನ್ನ ರೆಫರ್ ಮಾಡಿಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ಮಾಡಿಕೊಡುತ್ತೆ. ಹಾಗಾಗಿ ವಕೀಲರ ಮೂಲಕವೇ ಹೋಗ್ಬೇಕು, ಮೂರನೇ ಅವರ ಮೂಲಕನೇ ಹೋಗ್ಬೇಕು ಅಂತ ಏನಿಲ್ಲ. ನೇರವಾಗಿ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ಮಧ್ಯಸ್ಥಿಕೆದಾರರ ಮೂಲಕ ತೀರ್ಮಾನ ಮಾಡ್ಕೊಳ್ಬಹುದು.
2: ಓಕೆ, ಈಗ ಕೌಟುಂಬಿಕ ವ್ಯಾಜ್ಯಗಳು ಅಂದಾಗ ಕೇವಲ ಗಂಡ ಹೆಂಡತಿ ಜಗಳ ಅಷ್ಟೇನಾ, ಅಥವಾ ಕುಟುಂಬದಲ್ಲಿ ನಡೆಯುವಂತಹ ಬೇರೆ ಯಾವ ಜಗಳಗಳನ್ನು ಕೂಡ ಮಧ್ಯಸ್ಥಿಕೆಗೆ ತರಬಹುದು?
3: ಯಾವುದೇ ನೋಡಿ, ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳು ಮತ್ತು ಸಾರ್ವಜನಿಕರಿಗೆ ಮಾಡಿರ್ತಕ್ಕಂತಹ ಫ್ರಾಡ್, ಮೋಸ ಏನಿದೆ, ಇಂತ ದರೋಡೆಗಳು, ಈ ತರ ಅಪರಾಧಗಳು, ಅತ್ಯಾಚಾರ, ಆಸಿಡ್ ಅಟ್ಯಾಕ್, ಕೊಲೆ, ಈ ತರ ದೊಡ್ಡದು ಅಂದ್ರೆ ನಾ ಹೇಳಿದ್ನಲ್ಲ, ಯಾವ ಅಪರಾಧಕ್ಕೆ 3 ವರ್ಷಕ್ಕೂ ಹೆಚ್ಚಿನ ಸಜೆ ಅಂತ ಕಾನೂನು ತೀರ್ಮಾನ ಮಾಡಿದೆಯೋ ಅಂತಹ ವಿಷಯಗಳನ್ನ ನಾವು ಮಧ್ಯಸ್ಥಿಕೆಯ ಮೂಲಕ ಮೀಡಿಯೇಷನ್ ಮೂಲಕ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಮೀಡಿಯೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಿವಿಲ್ ವ್ಯಾಜ್ಯ, ಎಲ್ಲಾ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳು ಮತ್ತು ಯಾವ ಕ್ರಿಮಿನಲ್ ಅಪರಾಧಕ್ಕೆ 3 ವರ್ಷಕ್ಕಿಂತ ಕಡಿಮೆ ಸಜೆ ಅಂತ ಕಾನೂನು ಹೇಳುತ್ತೋ ಅಂತಹ ವಿಷಯಗಳನ್ನು ನಾವು ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಿಕೊಳ್ಳಬಹುದು. ಅದು ಉದಾಹರಣೆಗೆ ಈಗ ಕೌಟುಂಬಿಕ ವ್ಯಾಜ್ಯ ಎಲ್ಲರಿಗೂ ಗೊತ್ತಿದೆ, ಅದರಲ್ಲಿ ವಿಚ್ಛೇದನ ಇರಬಹುದು ಮತ್ತು ಕೆಲವೊಮ್ಮೆ ಲೀಗಲ್ ಸೆಪರೇಷನ್, ವಿಚ್ಛೇದನ ಮಾತ್ರ ಅಂತಲ್ಲ, ನಾವು ಮದುವೆಯೊಳಗೆ ಇರ್ತೀವಿ ಆದ್ರೆ ನಾವು ಸಪರೇಟ್ ಆಗಿ ವಾಸ ಮಾಡ್ತೀವಿ, ಒಟ್ಟಿಗೆ ವಾಸ ಮಾಡಕ್ ನಮ್ಗಾಗಲ್ಲ, ಮತ್ತು ಮಕ್ಕಳ ಕಸ್ಟಡಿ ವಿಷಯದಲ್ಲಿರಬಹುದು, ಮೇಂಟೆನೆನ್ಸ್ ಪಡೆಯುವಂತಹ ವಿಷಯದಲ್ಲಿ, ನನ್ನ ಮನೆ ಖರ್ಚಿಗೆ ಗಂಡ ದುಡ್ಡು ಕೊಡ್ತಾ ಇಲ್ಲ, ನಾನು ಗೃಹಿಣಿ, ನಾನು ಎಲ್ಲ ಕೆಲಸ ಮಾಡ್ತಾ ಇಲ್ಲ, ಇಂತಹ ಸಂದರ್ಭದಲ್ಲಿ ಅವನ ಮನಸ್ಸಲ್ಲಿ ಏನಿದೆ, ಯಾಕೆ ಅವನು ಹಾಗೆ ಮಾಡ್ತಾ ಇದ್ದಾನೆ ಅದು ತಿಳ್ಕೊಳ್ಳೋದಿರಬಹುದು. ಈ ಎಲ್ಲ ವಿಷಯಗಳಿಗೆ ಕೌಟುಂಬಿಕ ವ್ಯಾಜ್ಯ ಮತ್ತು ಸಣ್ಣ ಪುಟ್ಟ ಲ್ಯಾಂಡ್ ವ್ಯಾಜ್ಯಗಳಿರುತ್ತೆ, ಇವನು 2 ಅಡಿ ಬತ್ತರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ, ಅಥವಾ ಮನೆ ಕಟ್ಬಿಟ್ಟಿರ್ತಾರೆ, ಕೆಲವೊಮ್ಮೆ ಮನೆಗೆ ಹೋಗೋಕೆ ದಾರಿ ಇರಲ್ಲ, ದಾರಿ ಇನ್ನೊಬ್ರು ಸೈಟ್ ಮೂಲಕ ಹೋಗ್ಬೇಕಾಗತ್ತೆ, ಈ ತರ ವ್ಯಾಜ್ಯಗಳನ್ನ ಅವರು 6 ಅಡಿ ಬೇಕು ಅಂತ ಇರ್ತಾರೆ, ಅವ್ರು ಇಲ್ಲ ಇಲ್ಲ 1.5 ಅಡಿ ಕೊಡ್ತೀವಿ ಅಂತ ಇರ್ತಾರೆ, ಇಂತಹ ವ್ಯಾಜ್ಯಗಳನ್ನ ಮತ್ತೆ ಸಣ್ಣ ಪುಟ್ಟ ಚೆಕ್ ಬೌನ್ಸ್ಗಳು ಇಂತಹ ವ್ಯಾಜ್ಯಗಳನ್ನ, ಹೀಗೆ ಹಲವಾರು ಎಲ್ಲಾ ರೀತಿಯಾದಂತಹ ಸಿವಿಲ್ ವ್ಯಾಜ್ಯಗಳನ್ನ ಮತ್ತು ಕೆಲವೇ ಕೆಲವು ಕ್ರಿಮಿನಲ್ ವ್ಯಾಜ್ಯಗಳನ್ನ ಕೋರ್ಟ್ಗೆ ಹೋಗುವ ಮೊದಲು ಅಥವಾ ಕೋರ್ಟ್ಗೆ ಹೋಗದೆಯೇ ಮಧ್ಯಸ್ಥಿಕೆದಾರರ ಮೂಲಕ ಪರಿಹಾರ ಪಡ್ಕೊಳ್ಬಹುದು.
2: ಓಕೆ, ಹಾಗೆ ಮೇಡಮ್, ಈಗ ಗಂಡ ಹೆಂಡತಿ ಜಗಳದ ಜೊತೆಗೆ ಗಂಡನ ಮನೆಯವರ ಅಂದ ಆಗುವಂತಹ ಒಂದು ದೌರ್ಜನ್ಯ ಅಂತ ಬಂದಾಗ, ಅತ್ತೆ ಮಾವನಿಂದ ದೌರ್ಜನ್ಯ ಆಗ್ಬಹುದು ಅಥವಾ ಗಂಡನ ಅಕ್ಕ ತಂಗಿರಿಂದ ದೌರ್ಜನ್ಯ ಆಗ್ಬಹುದು, ಈ ತರದ ದೌರ್ಜನ್ಯಗಳಾದಾಗ್ಲೂ ಕೂಡ ನಮ್ಮ ಮಧ್ಯಸ್ಥಿಕೆಗೆ ಎಂಟ್ರಿ ಆಗ್ಬಹುದಾ, ಸಾರ್ಟ್ ಔಟ್ ಮಾಡ್ಕೋಬಹುದಾ?
3: ಖಂಡಿತ ನೋಡಿ, ಅದು ದೌರ್ಜನ್ಯ ಯಾವ ಮಟ್ಟದ್ದು, ಈಗ ವರದಕ್ಷಿಣೆ ಕಿರುಕುಳ ಇದೆಯಲ್ಲ, ಅದು ಮಧ್ಯಸ್ಥಿಕೆಯಲ್ಲಿ ಆಗೋದಲ್ಲ.
2: ಓಕೆ,
3: ವರದಕ್ಷಿಣೆ

0: ಈಗ ಅತ್ತೆ ಮಾವ ಜೊತೆಲಿದ್ರೆ ಜಗಳ, ಗಂಡ ತಂದೆ ತಾಯಿನ ಬಿಡಲ್ಲ, ಅಥವಾ ಹೆಂಡತಿಯ ತಂದೆ ತಾಯಿಗಳು ವಿಪರೀತ ಮೂಗು ತೋರಿಸ್ತಾ ಇರ್ತಾರೆ. ಸೊ ಇಂತಹ ಎಲ್ಲ ಸಂದರ್ಭದಲ್ಲಿ ಮೀಡಿಯೇಷನ್ ಮಾಡಿಕೊಂಡು ಗಂಡ ಹೆಂಡತಿಗೆ ವಿಚ್ಛೇದನ ಬೇಕಾಗಿರಲ್ಲ, ಅಥವಾ ವಿಚ್ಛೇದನ ಬೇಕಿದ್ರು ಆ ವಿಚ್ಛೇದನದಲ್ಲಿ ಏನನ್ನ ಕೇಳಬೇಕು ಅಂತ ಗೊತ್ತಿರಲ್ಲ, ಹೆಂಡತಿಗೆ ಎಷ್ಟು ಜೀವನಾಂಶ ಕೇಳಬೇಕು ಅಂತ ಗೊತ್ತಿರಲ್ಲ. ಈಗ ನಾವು ಒಂದ್ ಎರಡ್ ಮೂರ್ ಕೇಸ್ಗಳು ನೋಡಿದೀವಿ, ಒಂದು ತಿಂಗಳಿಗೆ 6,15,000 ನನಗೆ ಇದು ಬೇಕು ಮೇಂಟೆನೆನ್ಸ್ ಪರ್ ಮಂತ್ ಕೇಳಿರುವಂತ ಇದನ್ನು ನೋಡಿದೀವಿ. ಆತರ ವಿಪರೀತ ಕಲ್ಪನೆಯಲ್ಲೇ ತೇಲಾಡಿಕೊಂಡು ಲಕ್ಷಾಂತರ ರೂಪಾಯಿ ಮೇಂಟೆನೆನ್ಸ್ ತಗೊಳ್ಳೋದು ಉಚಿತ ಅಲ್ಲ ಅಲ್ವಾ? ಆ ರೀತಿಯಾದಂತಹ ದ್ವಂದ್ವಗಳು ಇರುವ ಸಂದರ್ಭದಲ್ಲಿ ವಿಚ್ಛೇದನ ತೀರ್ಮಾನ ಮಾಡ್ಕೊಂಡಿದೀವಿ, ಅದು ಕೋರ್ಟ್ ಮೂಲಕನೆ ಆಗ್ಬೇಕು ಮಾಡ್ಕೊ. ಆದ್ರೆ ಏನನ್ನ ಹೇಗೆ ಪಡೆಯುವುದು ನನಗೆ ಗೊತ್ತಾಗ್ತಿಲ್ಲ. ದ್ವಂದ್ವ ಇದೆ. ಈಗ ಈ ಮನೆಯನ್ನ ನಾನು ಮನೆ ಕೇಳೋ, ಅಥವಾ ಮೇಂಟೆನೆನ್ಸ್ ಒಂದೇ ಸಲ ಕೇಳೋ, ಒಟ್ಟಿಗೆ ಕೇಳೋ, ಅವನ ಹಣಕಾಸಿನ ವಿಷಯ ನನಗೆ ಗೊತ್ತಾಗ್ತಿಲ್ಲ. ಈ ತರ ಎಲ್ಲ ಇದ್ದಾಗ ಮೀಡಿಯೇಷನ್ ಮೂಲಕ ಮಧ್ಯಸ್ಥಿಕೆದಾರರ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಬಹುದು.
1: ಓಕೆ, ಈಗ ನಿಮಗೆ ಹೇಳಿದ್ರಿ ಮೇಡಮ್, ಈಗ ಕೋರ್ಟ್ಗೆ ನಾವು ಡೈವೋರ್ಸ್ ಕೇಂದ್ರ ಬರಕ್ಕಿಂತ ಮುಂಚೆ ಮೀಡಿಯೇಷನ್ ಅಟೆಂಡ್ ಮಾಡಿಯೇ ಬರಬೇಕು ಅನ್ನುವಂಥದ್ದು ನಿಯಮ.
0: ಈಗ ಹೌದು,
1: ಈಗ ಎಷ್ಟೋ ಜನ ಒಂದು ಮೀಡಿಯೇಷನ್ ಅಟೆಂಡ್ ಮಾಡ್ತಾರೆ, ಏನೋ ಒಂದು ಮೂರ್ ಸತಿ ಕರೀತಾರೆ ಅಂತ ಹೇಳ್ತಾರೆ. ಸೊ 60 ದಿನಗಳಲ್ಲಿ ಎಷ್ಟು ಬಾರಿ ಮೀಡಿಯೇಷನ್ ಮಾಡಬಹುದು, ಅವ್ರು ಮೀಡಿಯೇಷನ್ ಬರಲಿಲ್ಲ ಅಂತಂದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ
0: ನೋಡಿ. 2 ತಿಂಗಳು ಮ್ಯಾಕ್ಸಿಮಮ್ ಗರಿಷ್ಠ ಅವಧಿ ಒಂದು ಮೀಡಿಯೇಷನ್ಗೆ 2 ತಿಂಗಳು. 2 ತಿಂಗಳಲ್ಲಿ ಅದು ಕೇಸುಗಳ ಒತ್ತಡ ನೋಡಿಕೊಂಡು, ಈಗ ಸಪೋಸ್ ಇವತ್ತು ನಿಮ್ಮನ್ನ ಕರೆದಿದ್ರೆ ಮುಂದಿನ ಗುರುವಾರ ಮತ್ತೆ ಆತರ ಕರೆಯುವ ಸಾಧ್ಯತೆಗಳು ಇರುತ್ತೆ. ಆದರೆ ಆ ದಿನದ ಕೇಸುಗಳ ಒತ್ತಡ ನೋಡಿಕೊಂಡು ನಮ್ಮ ಇವಾಗ ಕೋರ್ಟಿನಲ್ಲಿ ಹೇಗೆ ಕೇಸ್ಗಳಿಗೆ ದಿನಾಂಕ ಕೊಡ್ತಾರೋ ಹಾಗೆ ಇದಕ್ಕೂ ಕೊಡ್ತಾರೆ. 2 ತಿಂಗಳಲ್ಲಿ ಒಂದು ಇತ್ಯರ್ಥ ಮಾಡಿ ಆ ಒಂದು ವರದಿಯನ್ನ ಕೋರ್ಟಿಗೆ ಹಾಕ್ತಾರೆ. ಸಪೋಸ್ 2 ಟೈಮ್ ಬಂದಿರ್ತಾನೆ ಗಂಡ, 3ನೇ ಸಲ ನಾ ಬರಲ್ಲ ಹೋಗಿ ಮೀಡಿಯೇಷನ್ಗೆ ಅಂತಾನೆ, ಆಗ ಏನ್ ಮಾಡುವುದು ಅಂದ್ರೆ 2 ತಿಂಗಳುಗಳ ಕಾಲ ವೇಟ್ ಮಾಡಲಾಗುತ್ತೆ. 2 ತಿಂಗಳ ಕೊನೆಯ ಮೀಡಿಯೇಷನ್ ದಿನಾನು ಆತ ಬರದೇ ಇದ್ದರೆ ಮೀಡಿಯೇಷನ್ ಫೇಲ್ಡ್ ಅಂದ್ರೆ ಈ ಮೀಡಿಯೇಷನ್, ಈ ಮಧ್ಯಸ್ಥಿಕೆ ಯಶಸ್ವಿ ಆಗಿಲ್ಲ ಅನ್ನುವ ಒಂದು ರಿಪೋರ್ಟ್ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಮುಂದಿನ ವ್ಯಾಜ್ಯವನ್ನು ನ್ಯಾಯಾಲಯದ ಪ್ರಕ್ರಿಯೆಯ ಮೂಲಕ ಪರಿಹರಿಸಿಕೊಳ್ಬೇಕಾಗಿರುತ್ತೆ.
1: ಓಕೆ, ಇನ್ನು ಸಾಕಷ್ಟು ಜನರಿಗೆ ಒಂದಷ್ಟು ಅನುಮಾನಗಳಿರುತ್ತೆ. ಓಕೆ, ಮಧ್ಯಸ್ಥಿಕೆದಾರರಿಗೆ ಏನ್ ಅನುಭವ ಇರುತ್ತೆ, ಯಾವ ರೀತಿ ನಮ್ಮನ್ನ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರು ಏನಾದ್ರೂ ಹೆಣ್ಮಕ್ಳ ಪರವಾಗಿ ಮಾತಾಡ್ತಾರಾ, ಗಂಡ್ಮಕ್ಳ ಪರವಾಗಿ ಮಾತಾಡ್ತಾರಾ, ಅಥವಾ ಇಬ್ಬರನ್ನು ಕೂರಿಸ್ಕೊಂಡು ಇಬ್ರು ಡೈರೆಕ್ಷನ್ ನಲ್ಲೂ ಕೂಡ ಅವ್ರು ಮಾತಾಡ್ತಾರಾ, ಯಾವ ಥರದೊಂದು ಟ್ರೈನಿಂಗ್ ಇರುತ್ತೆ ಅವರಿಗೆ ಅಂತ ಹೇಳಿ
0: ನೋಡಿ. ಮಧ್ಯಸ್ಥಿಕೆದಾರರು ಅಂದ್ರೆ ಅವರು ಕೌನ್ಸಿಲರ್ಸ್ ಅಲ್ಲ, ಅದನ್ನ ನಾವು ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಆಪ್ತ ಸಮಾಲೋಚನೆ ಮಾಡುವುದಿಲ್ಲ ಮಧ್ಯಸ್ಥಿಕೆದಾರರು ಅಂದ್ರೆ. ನಿಮ್ಮ ನಿಮ್ಮ ಮಾತುಗಳನ್ನ ನೀವೇ ಆಡಿಕೊಂಡು ನಮ್ಮ ಕಿವಿಯ ಮೇಲೆ ಬೀಳಿಸುತ್ತಾ, ಅಂದ್ರೆ ಮಧ್ಯಸ್ಥಿಕೆದಾರನ ಕಿವಿಯ ಮೇಲೆ ಬೀಳಿಸುತ್ತಾ ಮಧ್ಯಸ್ಥಿಕೆದಾರನ ಪ್ರೆಸೆನ್ಸ್ ನಲ್ಲಿ ನೀವು ನಿಮ್ಮ ನಿಮ್ಮ ಮಾತುಗಳನ್ನ ಆಡಿಕೊಂಡು ನೀವೇ ಒಂದು ಕ್ಲಾರಿಟಿಗೆ ಬಂದು ಒಂದು ಸ್ಪಷ್ಟತೆಯನ್ನ ನಿಮ್ಮ ಆಲೋಚನೆಗಳಲ್ಲಿ ಪಡೆಯಲಿಕ್ಕೆ ಮಧ್ಯಸ್ಥಿಕೆದಾರನ ಒಂದು ಪ್ರೆಸೆನ್ಸ್ ಇರುತ್ತೆ ಹೊರತು ಆತ ಅಥವಾ ಆಕೆ ಯಾವುದೇ ರೀತಿಯಾದಂತಹ ಕೌನ್ಸಿಲಿಂಗ್, ಅಮ್ಮ ನೀ ಯಾಕೆ ಇಷ್ಟೊಂದು ದುಡ್ಡು ಕೇಳ್ತಾ ಇದೀಯಾ, ಏನಪ್ಪ ನೀನೇನಪ್ಪ ಹಿಂಗ್ ಮಾಡ್ತಿದ್ಯಾ, ಯಾಕೆ ಇನ್ನೊಂದೆರಡು ಹೆಂಡತಿಗೆ ಹೊಡಿಬಾರ್ದ, ಈ ತರ ಎಲ್ಲ ಮಧ್ಯಸ್ಥಿಕೆದಾರರು ಹೇಳುವುದಿಲ್ಲ. ಮಧ್ಯಸ್ಥಿಕೆದಾರರು ಆಗಲಿಕ್ಕೆ ಅವರು ಒಂದು ಮಧ್ಯಸ್ಥಿಕೆದಾರರ ಕೋರ್ಸ್ ಮಾಡಿರಬೇಕು, ಮತ್ತು ಕೋರ್ಟಿನ ರಿಜಿಸ್ಟ್ರಾರ್ ಅವರು ಅವರಿಗೆ ಒಪ್ಪಿಗೆ ಕೊಟ್ಟಿರಬೇಕು ನೀವು ಮಧ್ಯಸ್ಥಿಕೆದಾರರಾಗಿ ಅಂತ. ಸುಮ್ಸುಮ್ನೆ ಎಲ್ಎಲ್ಬಿ ಓದ್ದವರು, ಲಾ ಓದ್ದವರೆಲ್ಲ ಮಧ್ಯಸ್ಥಿಕೆದಾರರಲ್ಲ, ಈಗ ಸೈಕಾಲಜಿ ಓದ್ದವರೆಲ್ಲ ಕೌನ್ಸಿಲರು ಆಪ್ತ ಸಮಾಲೋಚಕರಲ್ಲ, ಅದಕ್ಕೆ ಅಂತಾನೆ ಪ್ರತ್ಯೇಕವಾದ ತರಬೇತಿಯನ್ನ ಪಡೆದಿರಬೇಕು, ಅವರು ಮಾತ್ರ ಮಧ್ಯಸ್ಥಿಕೆದಾರರು ಆಗಬಹುದು. ಮಧ್ಯಸ್ಥಿಕೆದಾರರ ಮೂಲಭೂತ ಒಂದು ಗುಣ ಏನಿರಬೇಕು ಅಂದ್ರೆ, ಇಬ್ಬರಿಗೂ ನಾವು ನ್ಯೂಟ್ರಲ್ ಅಂತ ಏನನ್ ಹೇಳ್ತೀವಿ ಅಂದ್ರೆ, ನಾನು ಯಾರ ಪರವಾಗಿಯೂ ಅಲ್ಲ, ನಿಮ್ಮ ಪರವಾಗಿ ನೀವೇ ಇರ್ತೀರಾ, ನೀವೇ ಮಾತಾಡ್ಕೊಂಡು ಮಾತು ಆಡ್ತಾ ಆಡ್ತಾ ಒಂದ್ 2-3 ಕೇಸಲ್ಲಿ ಏನಾಗಿದೆ ಅಂದ್ರೆ, 8 ವರ್ಷ ಗಂಡ ಹೆಂಡತಿ ಮಾತಾಡಿಲ್ಲ, 9ನೇ ವರ್ಷ ಮಧ್ಯಸ್ಥಿಕೆದಾರರ ಎದುರಿಗೆ ಅವ್ರು ಮಾತು ಶುರು ಮಾಡ್ಕೊಂಡ್ರು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಅವ್ರು ಇವತ್ತಿನ ದಿನ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ. 8 ವರ್ಷ ಮನೆಯಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡಿದ್ರು ಗಂಡ ಹೆಂಡತಿ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ 3ನೇಯವರ ಎದುರಿಗೆ ನಾವು ಮಾತಾಡಿದಾಗ ನನ್ನ ಮನಸ್ಸನ್ನ ನಾನು ತೆರೆದಿಡ್ತೀನಿ, ನಾನು ಅದರಲ್ಲಿ ನೀನ್ ಮಾಡ್ತಾ ಇರೋದು ತಪ್ಪು, ನೀನ್ ಮಾಡ್ತಾ ಇರೋದು ಸರಿ ಅಂತ ಹೇಳುವುದಿಲ್ಲ, ಮತ್ತು ನಿಮಗೆ ಯಾವುದೇ ಡೈರೆಕ್ಷನ್ ಕೂಡ ನೀವು ಈ ನಿಟ್ಟಿನಲ್ಲಿ ಹೋಗಿ ಅಂತ ಹೇಳುವುದು ಮಧ್ಯಸ್ಥಿಕೆದಾರರ ಕೆಲಸವಲ್ಲ. ಏನಂದ್ರೆ ತುಂಬಾ ಇವಾಗ ಅವಾಚ್ಯ ಶಬ್ದಗಳಿಂದ ಕೆಲವೊಮ್ಮೆ ಭಾವನಾತ್ಮಕವಾಗಿ ಈ ಒಂದು ಏನ್ ಉದ್ವೇಗದಲ್ಲಿ ಹೆಂಡತಿ ಗಂಡನಿಗೋ, ಗಂಡತಿ ಹೆಂಡತಿಗೋ, ಹೆಂಡತಿಗೋ ಬೈಯೋದು ಆತರ ಎಲ್ಲ ನಡೆದಾಗ ಮಧ್ಯಸ್ಥಿಕೆ ಹಾಗಲ್ಲ, ಹೀಗೆ ಕೂತ್ಕೊಳ್ಳಿ ಸಮಾಧಾನವಾಗಿರಿ ಅಂತ ಒಂದು ಸಮಾಧಾನಕರವಾದ ವಾತಾವರಣವನ್ನ ಅವರಿಬ್ಬರ ಮಾತುಕತೆಗೆ ಸೃಷ್ಟಿ ಮಾಡಿಕೊಡುವ ಕೆಲಸ ಮಧ್ಯಸ್ಥಿಕೆದಾರದೇ ಹೊರತು, ನೀವು ಮಾಡ್ತಾ ಇರೋದು ಸರಿ, ನೀವು ಮಾಡ್ತಾ ಇರೋದು ತಪ್ಪು ಅಂತಾನೋ, ಅಥವಾ ಈಕೆಗೆ ಬೆನಿಫಿಟ್ ಆಗ್ಬೇಕು, ಆತನಿಗೆ ಲಾಸ್ ಆಗ್ಬೇಕು ಅಂತ ಹೇಳುವುದೋ ಅದು

0: ಮಧ್ಯಸ್ಥಿಕೆದಾರರ ಕೆಲಸ ಅಲ್ಲ, ಹಾಗೆ ಮಾಡುವುದು ಶುದ್ಧ ತಪ್ಪಾಗುತ್ತೆ. ಅವರು ಸದ್ಯ ಸರಿಯಾದ ಮಧ್ಯಸ್ಥಿಕೆದಾರರು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ.
1: ಓಕೆ, ಈಗ ಅಂದ್ರೆ ಗಂಡ ಹೆಂಡತಿಗೆ ಇಬ್ಬರುಗಳು ಇಬ್ಬರಿಂದನೂ ಸಮಸ್ಯೆ ಇರುತ್ತೆ, ಇಬ್ರು ಕೂಡ ಅವರ ಸಮಸ್ಯೆಗಳನ್ನು ಮಧ್ಯಸ್ಥಿಕೆದಾರರ ಮುಂದೆ ಹೇಳ್ಕೊಳ್ತಾರೆ. ಅವರ ಮನಸ್ಸು ಈಗ ಎಷ್ಟೋ ಜನರಿಗೆ ಅವರ ಒಬ್ಬರು ಸಮಸ್ಯೆಗಳನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಅನ್ನುವಂಥದ್ದು ಒಂದು ಮುಜುಗರ ಇರುತ್ತೆ, ಅದೇನು ಪರಿಹಾರ ಅನ್ನೋದು ಕೂಡ ಗೊತ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಮಧ್ಯಸ್ಥಿಕೆದಾರರ ಮುಂದೆ ಹೋದಾಗ ಏನೇ ಕಂಪ್ಲೇಂಟ್ಸ್ ಇರಲಿ, ಇಬ್ಬರು ಓಪನ್ ಅಪ್ ಆದಾಗ ಸೊ ಮಧ್ಯಸ್ಥಿಕೆದಾರರಿಗೆ ಗೊತ್ತಾಗುತ್ತೆ. ಸೊ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನಿರ್ಧಾರ ಅವರಿಗೆ ಬಿಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಗೈಡ್ ಮಾಡಬಹುದೇನು, ಸರಿ ಮಾಡ್ಕೋಬಹುದು ನೋಡಿ ಅಂತೇಳಿ ಹೇಳ್ಬಹುದೇ ಹೊರತು ಅವ್ರ ಜಡ್ಜ್ಮೆಂಟ್ ಕೊಡಂಗಿಲ್ಲ, ಕೊನೆಯ ನಿರ್ಧಾರ ಅವರಿಗೆ ಬಿಡ್ತಾರೆ.
0: ಹೌದು, ಏನಂದ್ರೆ ಮಧ್ಯಸ್ಥಿಕೆ ಅಂದ್ರೆ ಯಾವಾಗ್ಲೂ ತುಂಬಾ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಗೊತ್ತಾ, ನನಗೆ ಅವಳನ್ನ ನೋಡಕ್ಕೆ ಇಷ್ಟ ಇಲ್ಲ ಮೇಡಮ್, ಈ ಮೀಡಿಯೇಷನ್ ಹೋದ್ರೆ ಅಲ್ಲಿ ಕೂರಿಸ್ಬಿಡ್ತಾರೆ ಒಂದೇ ರೂಮಲ್ಲಿ, ಅಥವಾ ಅವಳು ನನಗೆ ನನ್ನ ಗಂಡನ ಮುಖ ನೋಡಕ್ಕೆ ಇಷ್ಟ ಇಲ್ಲ, ಅವ್ನು ನಂಗೆ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಮೀಡಿಯೇಷನ್ ಅಲ್ಲಿ ಕೂರಿಸ್ಬಿಡ್ತಾರೆ ನಾನು ಹೋಗಲ್ಲ. ಅಲ್ಲ, ಮೀಡಿಯೇಷನ್ ಜಂಟಿ ಅಧಿವೇಶನನೂ ಮಾಡ್ತಾರೆ, ಒಬ್ರೊಬ್ಬರನ್ನೇ ಕರೆಸಿ ಕೂಡ ಮಾತಾಡ್ತಾರೆ. ಮತ್ತು ಸಪೋಸ್ ಆ ಹುಡುಗಿ ನಾನು ನಮ್ಮ ಚಿಕ್ಕಮ್ಮನ ಜೊತೆ ಬರ್ತೀನಿ ಅಥವಾ ನನ್ನ ಲಾಯರ್ ಜೊತೆ ಬರ್ತೀನಿ ಅಂದ್ರೆ ಅದಕ್ಕೂ ಅವಕಾಶ ಇರುತ್ತೆ. ಇಟ್ಸ್ ನಾಟ್ ದಟ್ ಒಬ್ಬರೇ ಹೋಗಿ ಮಧ್ಯಸ್ಥಿಕೆದಾರರ ಮುಂದೆ ಒಬ್ಬರೇ ಒಂದು ರೂಮಲ್ಲಿ ಕುತ್ಕೊಂಡು ಮಾತಾಡಬೇಕು ಅಂತಾನೂ ಇಲ್ಲ. ನಮ್ಮ ಕಡೆಯಿಂದ ನಾವು ಯಾರನ್ನ ಕಂಫರ್ಟಬಲ್ ಆಗಿರ್ತೀವೋ ಅವ್ರನ್ನ ಕರ್ಕೊಂಡು ಹೋಗುವಂತಹ ಅವಕಾಶ ನಮಗೂ ಇರುತ್ತೆ, ಹಾಗೆಯೇ ಆತನೂ ಬರಬಹುದು. ನಿಮ್ಮಿಬ್ಬರ ಜೊತೆ ಒಬ್ಬರೊಬ್ಬರ ಜೊತೆಯೇ ಮಾತನಾಡಿದ್ದಲ್ಲದೆ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತಾಡುವಂತಹ ಅಧಿವೇಶನಗಳನ್ನ ಸೆಷನ್ಸ್ ಕೂಡ ನಡೆಯುತ್ತೆ.
1: ಓಕೆ, ಈಗ ಮ್ಯಾಮ್ ಕಪಲ್ಸ್ ಒಂದ್ಸತಿ ಮೀಡಿಯೇಷನ್ಗೆ ಎಂಟರ್ ಆದ್ಮೇಲೆ ಅವರ ಪ್ರಾಬ್ಲಮ್ ಸಾರ್ಟ್ ಔಟ್ ಆದ್ಮೇಲೆ ಸೊ ಅವ್ರದ್ದು ಡೈವೋರ್ಸ್ ಅಪ್ಲಿಕೇಶನ್ ಸೊ ಕ್ಯಾನ್ಸಲ್ ಆಗತ್ತಾ?
0: ಇಲ್ಲ ಇಲ್ಲ ಇಲ್ಲ, ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ವಿಚ್ಛೇದನ ಅನ್ನುವುದೊಂದನ್ನೇ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಹಾಗಲ್ಲ, ಮಧ್ಯಸ್ಥಿಕೆಯಲ್ಲಿ ಬೇಕಾದಷ್ಟು ವ್ಯಾಜ್ಯಗಳು ಕೌಟುಂಬಿಕ ವ್ಯಾಜ್ಯಗಳು ತೀರ್ಮಾನ ಆಗುತ್ತೆ ಅಂತ ಹೇಳಿದ್ನಲ್ಲ, ನೀವು ವಿಚ್ಛೇದನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ರುವೆ ಮಧ್ಯಸ್ಥಿಕೆ ಮೂಲಕ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಅವಳಿಗೆ ವಿಚ್ಛೇದನ ಬೇಡವಾಗಿರುತ್ತೆ, ಅವನಿಗೆ ವಿಚ್ಛೇದನ ಬೇಕಾಗಿರುತ್ತೆ, ಅಥವಾ ಅವನಿಗೆ ವಿಚ್ಛೇದನ ಬೇಡವಾಗಿರುತ್ತೆ, ಇವಳಿಗೆ ವಿಚ್ಛೇದನ ಬೇಕಾಗಿರುತ್ತೆ. ಅದೆರಡು ಕೂಡಿಕೊಂಡು ಇಲ್ಲ ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡ್ತೀವಿ ಅಂತನೋ, ಇಲ್ಲ ನಾವಿಬ್ರು ವಿಚ್ಛೇದನ ತೆಗೆದುಕೊಳ್ತೀವಿ ಮ್ಯೂಚುವಲ್ ಕನ್ಸೆಂಟ್ ನಲ್ಲಿ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ತೆಗೆದುಕೊಳ್ಳಿಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ. ಈ ಮೀಡಿಯೇಷನ್ ಮುಗಿಸಿದ ನಂತರವೇ ವಿಚ್ಛೇದನದ ಅಪ್ಲಿಕೇಶನ್ ನ ಕೋರ್ಟ್ ಹಾಕುತ್ತೆ, ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಏನು ಇಲ್ಲ. ಈಗ ಆಲ್ರೆಡಿ ಕೋರ್ಟಿನಲ್ಲಿ ವಿಚ್ಛೇದನಕ್ಕೆ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರಾ, ಮೀಡಿಯೇಷನ್ಗೆ ಬರೆಸ್ಕೊಂಡು ಮೀಡಿಯೇಷನ್ ಸೆಂಟರ್ಗೆ ಬಂದು ಮಧ್ಯಸ್ಥಿಕೆದಾರರ ಮುಂದೆ ಮಾತಾಡ್ತೀರ, ಆಗ ನಿಮ್ಗನ್ಸುತ್ತೆ ವಿಚ್ಛೇದನ ಬೇಡ ಅಂತ. ಆವಾಗ ನೀವು ಹೇಳಿದ್ರಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ, ಆಟೋಮೆಟಿಕ್ ಏನು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಮೀಡಿಯೇಷನ್ ನಡೆದ ನಂತರ ಮಧ್ಯಸ್ಥಿಕೆದಾರರು ನಿಮ್ಮಿಬ್ಬರ ಮಾತುಗಳನ್ನ ಕೇಳಿಕೊಂಡು ಒಂದು ಖಚಿತವಾದ ಒಂದು ಪ್ರಿಸ್ಕ್ರೈಬ್ ಮಾಡಿರುವ ಒಂದು ನಮೂನೆ ಇರುತ್ತೆ, ಅದೇ ರೀತಿಯಾದಂತಹ ರಿಪೋರ್ಟ್ ಮಾಡಿ ಕೋರ್ಟ್ಗೆ ಹಾಕ್ತಾರೆ. ಕೋರ್ಟ್ ಕರೆದು ಏನಪ್ಪ ವಿಚ್ಛೇದನಕ್ಕೆ ಅರ್ಜಿ ಹಾಕೊಂಡಿದ್ದೀರಾ, ಬಟ್ ಈಗ ಈ ರಿಪೋರ್ಟ್ ಅಲ್ಲಿ ವಿಚ್ಛೇದನ ಬೇಡ ಅಂತಿದ್ದೀರಾ, ನಿಮ್ಗೇನು ಒತ್ತಡ ಇರಲಿಲ್ವಾ, ನೀವು ಮನಸ್ಸೋ ಇಚ್ಛೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ ಅಂತೆಲ್ಲ ಕೇಳಿ ನ್ಯಾಯಾಧೀಶರ ಎದುರಿಗೆ ಇವರಿಬ್ರು ಹೌದು ನಮ್ಗೆ ವಿಚ್ಛೇದನ ಬೇಡ ಅಂತ ಹೇಳಿದ್ರೆ ಮಾತ್ರ ಆ ವಿಚ್ಛೇದನ ಅರ್ಜಿಯನ್ನ ವಜಾ ಮಾಡ್ತಾರೆ. ಇಲ್ಲ ವಿಚ್ಛೇದನ ಬೇಡ ಅನ್ಕೊಂಡಿರೋರು ಇಲ್ಲಿ ಬಂದ್ಮೇಲೆ ವಿಚ್ಛೇದನ ಬೇಕು ಅಂತ ತೀರ್ಮಾನ ಮಾಡಿದ್ರೆ ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಕಸ್ಟಡಿ ಮ್ಯಾಟರ್ ಕೂಡ ಮಕ್ಕಳನ್ನ ಯಾರ ಹತ್ರ ಇರ್ಬೋದು ಹಾಕ್ಬಹುದು, ಜೀವನಾಂಶದ ವಿಷಯ ಎಲ್ಲವನ್ನು ಸಹ ತೀರ್ಮಾನ ಮಾಡ್ಕೊಂಡು ನಾವು ರಿಪೋರ್ಟ್ ಕೊಟ್ಟ ಮೇಲೆ ಕೋರ್ಟ್ ಅವರಿಬ್ಬರನ್ನ ಕೇಳಿಯೇ ತೀರ್ಮಾನ ಕೊಡೋದು.
1: ಓಕೆ ಮೇಡಮ್, ಇನ್ನು ಕೊನೆಯದಾಗಿ ಮಧ್ಯಸ್ಥಿಕೆ ತಗೊಳ್ಳೋಕ್ಕಿಂತ ಮುಂಚೆ ಮಧ್ಯಸ್ಥಿಕೆಗೆ ಬರುವಾಗ ಸೊ ಕಪಲ್ಸ್ ಸೊ ಯಾವ ರೀತಿ ಇರಬೇಕು, ಅವರ ಮನಸ್ಥಿತಿ ಹೇಗಿರಬೇಕು ಅಂತ ಹೇಳಿ.
0: ಬರೀ ಮಧ್ಯಸ್ಥಿಕೆ ಅಂತಲ್ಲ, ಒಂದು ಕುಟುಂಬದ ಒಳಗೆ ಯಾವುದೇ ಸಂಬಂಧ ಉಳ್ಕೊಳ್ಬೇಕು ಅಂದ್ರೆ ಇಬ್ಬರು ತೆರೆದ ಮನಸ್ಸಿನವರಾಗಿರ್ಬೇಕು. ಅಂದ್ರೆ ಇಬ್ಬರಿಗೂ ಅವರವರದೇ ಆದ ವ್ಯಕ್ತಿತ್ವ ಇದೆ, ಅದು ಎರಡನ್ನೂ ಸೇರಿಸ್ಕೊಂಡು ಕಾಂಪ್ರಮೈಸ್ ಅಂದ್ರೆ ಹೊಂದಾಣಿಕೆ ಮಾಡಿಕೊಂಡು ಮಾಡ್ಕೊಂಡು ಹೋಗೋದೇ ಸಂಸಾರ. ನಾವು ಮಧ್ಯಸ್ಥಿಕೆದಾರರ ಹತ್ರ ಹೋಗ್ತೀವಿ, ನನಗೆ ಒಂದ್ ತಿಂಗಳಿಗೆ 2 ಕೋಟಿ ಮೇಂಟೆನೆನ್ಸ್ ಬೇಕೇ ಬೇಕು ಅಂತ ಹೇಳ್ಬಿಡ್ತೀನಿ, ಇಮ್ಮಿಡಿಯೇಟ್ ಕೋರ್ಟ್ ಆರ್ಡರ್ ಮಾಡ್ಬಿಡುತ್ತೆ 2 ಕೋಟಿ ಕೊಡಪ್ಪ ಅವ್ರಿಗೆ, ಈ ಒಂದು ಕಲ್ಪನೆಯಲ್ಲಿ ಬರಬೇಡಿ. ವಾಸ್ತವದಲ್ಲಿ ಏನಿದೆ, ನನಗೆ ಬೇಕಾಗಿರೋದು ಪೀಸ್ ಆಫ್ ಮೈಂಡ್, ಅಂದ್ರೆ ನನ್ನ ಮನಃಶಾಂತಿ ಬೇಕು. ಮನಃಶಾಂತಿಗೆ ಏನೆಲ್ಲ ಆ ಕಡೆಯಿಂದ ಬರುವ ಪಾಯಿಂಟ್ಸ್ನು ಒಪ್ಕೊಳ್ತೀನಿ, ನನ್ನದು ಒಂದಷ್ಟು ಪಾಯಿಂಟ್ಸ್ನು ಒಪ್ಪುವಂತೆ ಮಾಡ್ತೀನಿ ಅಂತ ಆ ಒಂದು ಮನಸ್ಸಿನ ನಿರ್ಧಾರವನ್ನು ತೆಗೆದುಕೊಂಡು ಬಂದರೆ ಇಬ್ರು ನಾನು ಮುಂದೆ ಹೋಗ್ತೀನಿ, ಇನ್ನೊಬ್ಬರನ್ನು ಮುಂದೆ ಬರಕ್ ಬಿಡ್ತೀನಿ ಅನ್ನುವ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ.
1: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆ ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಸೊ ನಾವು ಆ ಮಧ್ಯಸ್ಥಿಕೆಗೆ ಎಂಟ್ರಿ ಆದ್ರೆ ನಮ್ಗೆ ಆಗುವಂತ ಬೆನಿಫಿಟ್ಸ್ ಏನು ಅದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನ ಸಮಗ್ರ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.

0: ಸೇರ್ತೀಯ ಅಲ್ವಾ ಬಚ್ಚಿಕ
1: ನಾವು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಈ ಒಂದು ಕಾಯ್ದೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಾಗಿರ್ಬೋದು ಮಂಡ್ಯದಲ್ಲಾಗಿರ್ಬೋದು ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣಗಳು ಜೊತೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಸೊ ಬಾಲ್ಯ ವಿವಾಹ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ, ಬಾಲ್ಯ ವಿವಾಹ ಮಾಡೋದ್ರಿಂದ ಯಾರಿಗೆ ಶಿಕ್ಷೆ ಆಗುತ್ತೆ, ಮತ್ತೆ ಬಾಲ್ಯ ವಿವಾಹದ ಕುರಿತಾಗಿ ಮಕ್ಕಳಿಗೆ ಇರಬೇಕಾದಂಥ ಅರಿವು ಏನು, ಪೋಷಕರಿಗೆ ಇರಬೇಕಾದಂಥ ಜವಾಬ್ದಾರಿಗಳೇನು, ಬಾಲ್ಯ ವಿವಾಹ ಮಾಡೋದ್ರಿಂದ ಮುಂದೆ ಮಕ್ಕಳು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ, ಇದೆಲ್ಲದರ ಕುರಿತಾದ ಒಂದು ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಶ್ರೀಮತಿ ಅಂಜಲಿ ರಾಮಣ್ಣ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪಂದ್ಯವನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ.
2: ನಮಸ್ಕಾರ
1: ಮೇಡಮ್. ಈಗ ನಾನು ಹೇಳ್ದಂಗೆ ನೋಡಿ, ಮಂಡ್ಯದಲ್ಲಿ ಇತ್ತೀಚೆಗೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಬೆಳಕಿಗೆ ಬಂತು, ಮತ್ತು ಉತ್ತರ ಕರ್ನಾಟಕದ ಸೈಡ್ ಈಗಲೂ ಕೂಡ ನಾವು ಈ ಶತಮಾನದಲ್ಲಿ ಇದ್ರೂ ಕೂಡ ಇನ್ನೂ ಬಾಲ್ಯ ವಿವಾಹದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಸೊ ಮೊಟ್ಟ ಮೊದಲನೇದಾಗಿ ಈಗ ಬಾಲ್ಯ ವಿವಾಹ ಕಾಯ್ದೆ, ನಾವು ಹಿಂದೆ ತಡೆ ಕಾಯ್ದೆ ಅಂತ ಹೇಳಿ ಕೇಳ್ಪಟ್ಟಿದ್ವಿ, ಬಟ್ ಈಗ ಅದು ಅಪ್ಡೇಟ್ ಆಗಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಹೇಳಿ ಬಂದಿದೆ. ಸೊ ಕಾಯ್ದೆ ಏನು ಹೇಳುತ್ತೆ, ಮೊದಲಿಗೆ ಕಾಯ್ದೆಯಲ್ಲಿ ಇರುವಂತಹ ಅಂಶಗಳನ್ನ ನಮ್ಗೆ ತಿಳಿಸ್ಕೊಡಿ.
2: ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಇದರ ಅಡಿಯಲ್ಲಿ ಒಂದು ಹೆಣ್ಣು ಹುಡುಗಿಗೆ 18 ವರ್ಷ ತುಂಬಿರಬೇಕು. ಸಾಧಾರಣವಾಗಿ ಇದನ್ನ ನಾನು ಎಲ್ಲಿ ಹೋದ್ರೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, 17 ತುಂಬಿ 18 ಬಿದ್ದ ತಕ್ಷಣ ತಂದೆ ತಾಯಿರು ಮನೆಯವರು ನಮ್ಮ ಹುಡುಗಿಗೆ 18 ವಯಸ್ಸು ಅಂತ ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಕಾನೂನಿನ ಪ್ರಕಾರ ಹಾಗಲ್ಲ. ಒಂದು ಹುಡುಗಿಗೆ 18 ವರ್ಷ ವಯಸ್ಸು ಅಂತ ಹೇಳಲಿಕ್ಕೆ ಆ ಹುಡುಗಿಗೆ 17 ತುಂಬಿ 18 ಬಂದಿದ್ರಾಗಲ್ಲ, 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬುವವರೆಗೂ ಆ ಹುಡುಗಿಯನ್ನು ಕಾನೂನಿನ ಪ್ರಕಾರ ಅಪ್ರಾಯಸ್ಥೆ ಅಂದರೆ ಬಾಲಕಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ 18 ತುಂಬುವವರೆಗೂ ಹುಡುಗಿಗೆ ಮದುವೆ ಮಾಡುವ ಹಾಗಿಲ್ಲ. ಅದೇ ರೀತಿಯೇ ಹುಡುಗನಿಗೆ 21 ವರ್ಷ ವಯಸ್ಸು ತುಂಬುವವರೆಗೂ ಆತನನ್ನು ಬಾಲಕ. ಈ ಕಾಯ್ದೆ ಅಡಿಯಲ್ಲಿ ನೋಡಿ, 18 ವಯಸ್ಸು ತುಂಬಿದ ತಕ್ಷಣ ಮತ ಹಾಕುವ ಅಧಿಕಾರ ಬರುತ್ತೆ, ಆಸ್ತಿಯನ್ನ ತನ್ನ ಹೆಸರಲ್ಲೇ ಹೊಂದುವ ಅಧಿಕಾರ ಬರುತ್ತೆ, ಅದರ ಪರಭಾರೆ ಮಾಡುವಂತಹ ಅಧಿಕಾರ ಬರುತ್ತೆ, ಬೇರೆ ಬೇರೆ ಎಲ್ಲಾ ರೀತಿಯಾದಂತಹ ಅಧಿಕಾರಗಳು ಬರುತ್ತೆ. ಹಾಗೆ ಬಂದ ತಕ್ಷಣ 18 ತುಂಬಿದೆ, ನಾನೊಂದು ವಯಸ್ಕ, ಅವನಿಗೆ ಮದುವೆ ಮಾಡಬಹುದು ಅನ್ನುವುದು ಈ ಕಾಯ್ದೆಯ ಪ್ರಕಾರ ತಪ್ಪಾಗುತ್ತೆ. ಹುಡುಗನಿಗೆ 21 ವರ್ಷ ವಯಸ್ಸು ತುಂಬುವವರೆಗೂ ಅವನನ್ನು ಬಾಲಕ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಈ 18 ವರ್ಷದ ಒಳಗಿನ ಹುಡುಗಿಗೆ 21 ವರ್ಷದ ಒಳಗಿನ ಹುಡುಗನಿಗೆ ಮದುವೆ ಮಾಡುವುದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂದ ತಕ್ಷಣ ಇಷ್ಟು ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಈ ಕಾನೂನಿನ ಪ್ರಕಾರ ವಿವಾಹ ಮಾಡುವುದು ಮಾತ್ರವಲ್ಲ, ವಿವಾಹಕ್ಕಾಗಿ ಒಪ್ಪಂದ ಮಾಡಿಕೊಳ್ಳುವುದು ಅಂದ್ರೆ ಎಂಗೇಜ್ಮೆಂಟ್, ನಮ್ಮ ಬಯಲುಸೀಮೆ ಕಡೆ ವಿಳ್ಳೆಶಾಸ್ತ್ರ ಅಂತ ಹೇಳ್ತೀವಿ, ನಿಶ್ಚಿತಾರ್ಥ ಅಂತ ಹೇಳ್ತೀವಿ, ಈ ರೀತಿಯಾಗಿ ಮಾಡಿಕೊಳ್ಳುವುದು ಸಹ ಇದೇ ಕಾಯ್ದೆ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗತ್ತೆ. ಹಾಗೆಯೇ ಮಾತುಕತೆ, ಈಗ ಮಾಡಲ್ಲ ಮದುವೆ, ಸುಮ್ಮನೆ ನನ್ನ ತಮ್ಮಂಗ್ ತಂದ್ಕೊಳ್ಳೋದು ಅಂತ ಮಾತುಕತೆ ಮಾಡಿ ಅರ್ಶನ ಕುಂಕುಮ ಹಣ್ಣು ಹೂವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಅದು ನಿಶ್ಚಿತಾರ್ಥನೂ ಅಲ್ಲ, ವಿಳ್ಳೆಶಾಸ್ತ್ರನೂ ಅಲ್ಲ, ಎಂಗೇಜ್ಮೆಂಟ್ ತರ ಉಂಗ್ರಗಳು ಬದಲಾಯಿಸಿಲ್ಲ, ಆದ್ರೆ ಬರೀ ಮಾತಾಡ್ಕೊಂಡ್ವಿ. ನಮ್ ದೂರದ ನೆಂಟ್ರ ಹುಡುಗ ಅವನು ಎಲ್ಲೋ ದುಬೈ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ನಮ್ಮ ಹುಡುಗಿಗೆ 18 ವಯಸ್ಸು ಆದ್ಮೇಲೆ ಮಾಡ್ತೀವಿ ಅಂತ ಆತರ ಮಾತುಕತೆ ಆಡ್ಕೊಳ್ತೀವಲ್ಲ, ಅದು ಕೂಡ ಅಪರಾಧ. ಈ ಕಾನೂನಿನ ಅಡಿಯಲ್ಲಿ ವಿವಾಹ ಮಾಡುವುದು, ವಿವಾಹ ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಳುವುದು ಅಪರಾಧ, ಮತ್ತು ವಿವಾಹದ ಬಗ್ಗೆ ಮಾತುಕತೆ ಆಡಿ ನಕ್ಕಿ ಅಂದ್ರೆ ಕನ್ಫರ್ಮ್ ಮಾಡಿಕೊಳ್ಳುವುದು, ಖಚಿತಪಡಿಸಿಕೊಳ್ಳುವುದು ಸಂಬಂಧಗಳನ್ನು ಸಹ ಈ ಕಾನೂನಿನ ಅಡಿಯಲ್ಲಿ ಅಪರಾಧ ಅಂತ ಹೇಳಿ.
1: ಓಕೆ, ಹಾಗೆ ಮೇಡಮ್, ಈಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಬಾಲ್ಯ ವಿವಾಹದ ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ, ಏನ್ ಕಾರಣ ಇರಬಹುದು?
2: ನೋಡಿ, ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಆಗ್ತಾ ಅಂದ್ರೆ ವಿದ್ಯೆನೂ ಜಾಸ್ತಿ ಆಗ್ತಾ ಇದೆ, ಮತ್ತು ನಮ್ಗೆ ಮಕ್ಕಳನ್ನ ನಾವು ಒಡ್ಡುತ್ತಿರುವ ವಾತಾವರಣದ ಅಗಾಧತೆಯು ಒಂದು ರೀತಿಯಲ್ಲಿ ದೊಡ್ಡದಾಗ್ತಾ ಇದೆ. ಹೆಚ್ಚುವರಿ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಪ್ರೇಮ ವಿವಾಹ ಮಾಡ್ಕೊಂಡ್ಬಿಡ್ತಾರೆ, ಪ್ರೀತಿಸಿ ತಮಗೆ ಇಷ್ಟವಿಲ್ಲದ ಹುಡುಗನನ್ನ ಅಂದ್ರೆ ಮನೆಯವರಿಗೆ ಇಷ್ಟವಿಲ್ಲದ ಹುಡುಗನನ್ನು ಮದುವೆ ಆಗ್ಬಿಟ್ಟು ಹೊರಟೋಗ್ತಾರೆ, ಓಡಿ ಹೋಗ್ತಾರೆ. ಈ ಎಲ್ಲ ಒಂದು ಭಯದಿಂದ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದು, ಮತ್ತು ಸಿಟಿ ಕಡೆ ಬಾಲ್ಯ ವಿವಾಹಗಳಲ್ಲಿ ತಂದೆ ತಾಯಿಗಳು ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನ ಕಳ್ಕೊಂಡು ತಾವು ಫ್ರೀಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ, ಅರೆಪಟ್ಟಣ ಪ್ರದೇಶದಲ್ಲಿ ಬಡತನ ಸ್ವಲ್ಪ ಮಟ್ಟಿನ ಕಾರಣ, ಬಟ್ ಬಡತನವೇ ದೊಡ್ಡ ಕಾರಣ ಅಲ್ಲ ಇದಕ್ಕೆ. ಬಡತನ ಮತ್ತು ಮೂಢನಂಬಿಕೆ, ಹೆಣ್ಣು ಏನೋ ಹೇಳ್ತಾರಲ್ಲ, ಹೆಣ್ಣು ಹೆತ್ತವರು ಸೆರಗಲ್ಲಿ ಕೆಂಡ ಇಟ್ಕೊಂಡಿರೋ ಹಾಗೆ ಅಂತ, ಈ ರೀತಿಯಾದ ನಂಬಿಕೆಗಳು ಇನ್ನೂ ಇರೋದ್ರಿಂದ. ಮತ್ತು ಈಗಲೂ ಸಹ ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ಬಳಕೆಗೆ ಇರುವ ವಸ್ತುಗಳು ಅನ್ನುವ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಉದಾಹರಣೆಗೆ ಯಾರ ಹತ್ರನೂ ನಾವೇನೋ ಒಂದು ಜಮೀನು ಕೊಂಡ್ಕೊಂಡು ಬಿಟ್ಟಿರ್ತೀವಿ, ಅವ್ರಿಗೆ ಫುಲ್ ದುಡ್ಡು ಕೊಡಕ್ಕಾಗಿರಲ್ಲ. ಅಥವಾ ಯಾವಾಗ್ಲೋ ನಮ್ಮ ಅಜ್ಜಿ ಸಾಯಕ್ ಮುಂಚೆ ಅವ್ರ ಹತ್ರ ಭಾಷೆ ತಗೊಂಡ್ಬಿಟ್ಟಿರ್ತಾಳೆ, ನಿಮ್ ಮನೆ ಹುಡುಗಿ ನನಗೆ ನನ್ ಮೊಮ್ಮಗಂಗ್ ಕೊಡ್ಬೇಕು ಅಂತ. ಡೆತ್ ಬೆಡ್ ಅಲ್ಲಿರೋ ಅಜ್ಜಿ ಇರ್ಬೋದು, ಅಥವಾ ಅವಳು ಸತ್ತೋಗಿರ್ಬಹುದು. ಈ ರೀತಿಯಾದಂತ ಭಾವನಾತ್ಮಕ ಸನ್ನಿವೇಶಗಳಿಗೆ ಒಳಗಾಗಿ ವಿವಾಹವನ್ನು, ಹೆಣ್ಣು ಮಕ್ಕಳ ವಿವಾಹವನ್ನು ಸಹ ಈ ಆಸ್ತಿ ಹಣಕಾಸಿನ ಪರಭಾರೆಯ ಹಾಗೆ ಮಾಡುವ ಮನಸ್ಥಿತಿ ನಮ್ಮಲ್ಲಿ ಇನ್ನೂ ಇರೋದ್ರಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಬರೀ 2024-25 ಅವಧಿಯಲ್ಲಿ ನೋಡಿ, 25ನೇ ಇಸ್ವಿಯಲ್ಲಿ ನಾವಿನ್ನು 6 ತಿಂಗಳನ್ನು ಕಂಪ್ಲೀಟ್ ಪೂರ್ತಿಯಾಗಿ ಕಳೆದಿಲ್ಲ. ಅಂತದ್ರಲ್ಲಿ 24 ಮತ್ತು 25 ಅವಧಿಯಲ್ಲಿ ಕರ್ನಾಟಕ ಒಂದರಲ್ಲಿ ರಿಪೋರ್ಟ್ ಆಗಿರೋ ಬಾಲ್ಯ ವಿವಾಹಗಳ ಸಂಖ್ಯೆ 700. ಅಂದ್ರೆ ಎಷ್ಟೋ ಕಡೆ ಅದು ಗೊತ್ತಿಲ್ಲದೆ ಒಳಗೆ ಮಾಡಿರ್ತಕ್ಕಂತಹ ಬಾಲ್ಯ ವಿವಾಹಗಳು ಎಷ್ಟಿದೆ. ನಾ ಹೇಳಿದ್ರೆ ವಿವಾಹ ಅಂದ್ರೆ ಬರೀ ತಾಳಿ ಕಟ್ಟುವ ಒಂದು ಪ್ರಕ್ರಿಯೆಯನ್ನ ನಾವು ವಿವಾಹ ಅಂತ ಇಲ್ಲ, ಕಾನೂನಿನ ಅಡಿಯಲ್ಲಿ ನಿಶ್ಚಿತಾರ್ಥ ಏನಿದೆ, ಮಾತುಕತೆ ಏನಿದೆ, ಎಲ್ಲ ಇದೆಯಲ್ಲ, ಇದೆಲ್ಲವನ್ನು ಸೇರಿ ಬಾಲ್ಯ ವಿವಾಹ ಅಂತ ಹೇಳ್ತಾ ಇರೋದು. ಹಾಗಾಗಿ ಈಗ ಕೊಟ್ಟಿರೋ ಒಂದು ಅಂಕಿಅಂಶದ ಪ್ರಕಾರ ನಿನ್ನೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸದನದಲ್ಲಿ ಈ ವಿಷಯವಾಗಿ ಮಾತುಗಳನ್ನು ತಗೊಂಡು ಆಡಿ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. 700 ಮತ್ತು ಕಳೆದ 4 ವರ್ಷದಲ್ಲಿ ಕರ್ನಾಟಕ ಒಂದರಲ್ಲಿ 2416 ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿದೆ. ಸೊ ಈ ಎಲ್ಲ ಕಾರಣದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ.
1: ಓಕೆ, ಆಮೇಲೆ ಮಮ್ಮಿಗೆ ಹೇಳದಿ, ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು, ಆರ್ಥಿಕ ಜವಾಬ್ದಾರಿ, ಭಾವನಾತ್ಮಕ ಸಂದರ್ಭಗಳಿಗೆ ಒಳಗಾಗಿ ಬಾಲ್ಯ ವಿವಾಹ ಮಾಡಿಬಿಡ್ತಾರೆ. ಆದ್ರೆ ಬಾಲ್ಯ ವಿವಾಹ ಮಾಡುವುದರಿಂದ ಆಗುವಂತಹ ಒಂದು ಸಮಸ್ಯೆಗಳು, ಆ ಹೆಣ್ಣು ಮಕ್ಕಳಿಗಾಗುವಂತಹ ಸಮಸ್ಯೆಗಳ ಬಗ್ಗೆ ಎಷ್ಟೋ ಜನರಿಗೆ ಅರಿವಿರ್ಲಿಕ್ಕಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ.
2: ನೋಡಿ, ಸಾಧಾರಣವಾಗಿ ನಾವು ಒಂದು ದೌರ್ಜನ್ಯ, ಒಂದು ಸಮಾಜದ ಮೇಲಿನ ಕೆಡುಕು, ತೊಂದರೆ ಇದೆಲ್ಲ ತೋರಿಸುವಾಗ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗತ್ತೆ, ಆ ಕಾರಣಕ್ಕೆ ಇದು ಮಾಡಬೇಡಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಗೊತ್ತಾ, ಗಂಡು ಮನಸ್ಸುಗಳಲ್ಲಿ ಅವಳಗ್ ತೊಂದರೆ ಆಗುತ್ತೆ ಅಂತ ನನ್ನ ಜೀವನವನ್ನ, ನನ್ನ ಸುಖ ಸಂತೋಷವನ್ನ ನಾನು ಬಿಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲ, ಇನ್ನು ಮುಂದೆ ನಾವು ಬದಲಾಗಬೇಕಾಗಿದೆ. ಒಂದು ಬಾಲ್ಯ ವಿವಾಹದಲ್ಲಿ ಊಹಿಸಿಕೊಳ್ಳಿ, ಒಂದು 25 ವರ್ಷದ 27 ವರ್ಷದ 30 ವರ್ಷದ ಜೀವನವನ್ನ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ಆರ್ಥಿಕವಾಗಿ ದುಡಿಯಬಲ್ಲ ಸಬಲ ಗಂಡನಿಗೆ 16 ವರ್ಷದ 15 ವರ್ಷದ 17 ವರ್ಷದ ಇನ್ನೂ ಬುದ್ಧಿ ಬಲಿತಿರದ, ಮನೆಗೆಲಸವನ್ನ ನೋಡಿಕೊಳ್ಳಕ್ಕೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಇಲ್ಲದ, ಸಂಬಂಧಗಳನ್ನ ನಿಭಾಯಿಸಿಕೊಂಡು ಹೋಗಲು ಬೇಕಾದಂತಹ ಭಾವನಾತ್ಮಕ ಶಕ್ತಿ ಇಲ್ಲದಂತಹ ಒಂದು ಹೆಣ್ಣು ಮಗಳು ಮದುವೆ ಆದ್ರೆ ಹೆಣ್ಣು ಮಗಳಿಗೆ ಆಗುವ ತೊಂದರೆ ಹಾಗೆ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಆ ಹುಡುಗಿ ತೊಂದರೆ ಅನುಭವಿಸ್ತಾಳೆ. ಆದರೆ ಗಂಡಸರು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಂಸಾರ ಅಂದ್ರೆ ಒಂದು ಕುಂಟುವ ಇದು 2 ಗಾಲಿಗಳ ಹಾಗೆ ಅಂತ ಹೇಳ್ತಾರೆ. ಒಂದು ಮುರಿದೋಗಿರೋ ಚಕ್ರನ ನಿಮ್ಗೆ ಕೊಟ್ರೆ ಗಾಡಿ ಓಡಿಸ್ಲಿಕ್ಕೆ ಸಾಧ್ಯವ? ಅದೇ ತರ ತೊಂದರೆ ಹೆಚ್ಚು ಮಟ್ಟಿಗೆ ಆಗೋದು ಯಾರಿಗೆ? ಹೊರಗಡೆ ಹೋಗಿ ದುಡಿತೀರಾ ಗಂಡಸರು? ನಿಮ್ಗೆ ಅಲ್ಲಿ ವ್ಯಾಪಾರದಲ್ಲೋ ಜನಗಳಿಂದ ನಿಂದನೆ ಬೈಗುಳಗಳನ್ನ ಸ್ವೀಕರಿಸಬೇಕು, ಆಫೀಸ್ಗೆ ಹೋಗೋರಾದ್ರೆ ಹೈಯರ್ ಆಫೀಸರ್ ಇಂದ ಬೈಸ್ಕೊಳ್ಬೇಕು, ಕಂತುಗಳನ್ನ ಸಾಲದ ಕಂತುಗಳನ್ನ ಕಟ್ಟುವ ಜವಾಬ್ದಾರಿ ಇರುತ್ತೆ, ಏನೋ ಒಂದು ಆಸೆಯಿಂದ ಒಂದು ಸಂಸಾರ ಅಂತ ಮಾಡಿಕೊಳ್ಳುವಾಗ ಬುದ್ಧಿ ಬಲಿತಿಲ್ಲದ, ದೈಹಿಕ ಸಮರ್ಥತೆ ಇಲ್ಲದಂತಹ ಒಂದು ಹುಡುಗಿಯನ್ನ ನಿಮ್ಗೆ ಮದುವೆ ಮಾಡಿದ್ರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತಾ? ಎಲ್ಲರೂ ಬಯಸುವುದು ನಮ್ಮ ನೋಡಿ, ನೀವು ಯಾವ ಹುಡುಗನೇ ಒಂದು ನಿಮ್ಗೆ ಎಂತ ಹೆಣ್ ಬೇಕು ಅಂದ್ರೆ ಮನೆ ನಡ್ಸ್ಕೊಂಡು ಹೋಗೋಳು, ನಮ್ಮ ತಂದೆ ತಾಯಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಳು, ಮನೆ ನಡ್ಸ್ಕೊಂಡು ಹೋಗೋ ಅಂತ ಒಂದು ಒಳ್ಳೆ ಹುಡುಗಿ ಸಾಕು ಅಂತಾರೆ ಅಲ್ವಾ? ಎಲ್ಲರ ಆಸೆಯೂ ಇದೆ ಇರೋದು. ಆದ್ರೆ 16-17 ವರ್ಷದ ಹುಡುಗಿಗೆ ದೇವರಾಣಿಯು ಮನೆ ನಡೆಸುವಂತಹ ಮೆಚುರಿಟಿ ಪ್ರೌಢಿಮೆ ಇರುವುದಿಲ್ಲ. ದೇಹ ಬೆಳೆದ್ಬಿಟ್ಟಿರುತ್ತೆ, ದೇಹದ ಆಕಾರ ಬೆಳೆದಿರುತ್ತೆ, ಹೊರನೋಟಕ್ಕೆ ದೇಹ ಬೆಳೆದಿರುತ್ತೆ, ದೇಹದ ಒಳಭಾಗವೂ ಬೆಳೆದಿರೋದಿಲ್ಲ. ನೀವು ಹೋಗಿ ಯಾವುದೇ ಮಹಿಳಾ ವೈದ್ಯರ ಹತ್ರ, ಮಹಿಳಾ ವೈದ್ಯರು ಅಂದ್ರೆ ಮಹಿಳೆಯರ ಕಾಯಿಲೆಗಳನ್ನು ನೋಡಿಕೊಳ್ಳುವಂತಹ ಎಕ್ಸ್ಪರ್ಟ್ ವೈದ್ಯರು ಇರ್ತಾರಲ್ಲ, ಅವ್ರನ್ನ ಸಂಪರ್ಕ ಮಾಡಿ ಕೇಳಿ. ಅವ್ರು ಹೇಳ್ತಾರೆ, ಒಂದು ಹೆಂಗಸು ಸರಿಯಾಗಿ ಮಗು ಹೆರಲು ಅವಳ ಗರ್ಭಕೋಶ ಖಚಿತವಾಗಿ ಬೆಳೆದು ನಿಲ್ಲುವುದು ಅವಳ 23ನೇ ವಯಸ್ಸಿಗೆ ಅಂತ ಹೇಳ್ತಾರೆ. ಹೀಗಿರುವಾಗ 16ನೇ 17ನೇ ವಯಸ್ಸಿಗೆ ನೋಡಲು ಅಂದವಾಗಿ ಕಾಣುತ್ತಿದ್ದಾಳೆ ಆ ಹುಡುಗಿ ಅಂತ, ನಮ್ಮ ಮನೆಯಲ್ಲಿ ಕೆಲ್ಸಕ್ಕಾಗ್ತಾಳೆ ಅಂತ ಮದುವೆ ಮಾಡ್ಕೊಂಡು ಬಂದ್ರೆ ಅವಳು ಸಫರ್ ಮಾಡುವುದು ಇದ್ದೇ ಇದೆ. ನಾನು ಹೇಳುವುದು, ಅವಳಿಗಿಂತ ಒಂದು ಪಟ್ಟು ಹೆಚ್ಚಿನ ತೊಂದರೆ ಆ ಹುಡುಗನಿಗೆ, ಅಂದ್ರೆ ಮದುವೆ ಯಾರು ಮಾಡ್ಕೊಂಡಿರ್ತಾರೋ ಗಂಡಸು ಅವನಿಗೆ ಆಗತ್ತೆ.
1: ಓಕೆ, ಸೊ ಬಹುಶಃ ಈ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚು ಜನಕ್ಕೆ ಅರಿವೇ ಇರಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಬಾಲ್ಯ ವಿವಾಹ ಮಾಡಬಾರದು ಅಂತೇಳಿ ಹೇಳುವಂಥದ್ದು. ಓಕೆ ಮ್ಯಾಮ್, ಈಗ ಇಷ್ಟೆಲ್ಲ ಸಮಸ್ಯೆಗಳನ್ನು ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ ಅಂತಂದಾಗ, ಸೊ ಅವರ ಒಂದು ಜವಾಬ್ದಾರಿ ಒಂದು ಮದುವೆ ಮಾಡ್ಕೊಂಡವ್ರ ಮೇಲೆ ಇರಬೇಕು, ಇಲ್ಲ ಮಾಡಿಕೊಡುವಾಗ ತಂದೆ ತಾಯಿಗಳು ಇದರ ಬಗ್ಗೆ ಅರಿವಿರಬೇಕು. ಎಷ್ಟೋ ಜನ ಪೇರೆಂಟ್ಸು ಮದುವೆ ಮಾಡಿಕೊಟ್ಬಿಟ್ರೆ ಸಾಕು ಅನ್ನೋ ಒಂದು ಜವಾಬ್ದಾರಿ ಕಳ್ಕೊಂಬಿಟ್ರೆ ಸಾಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ, ಬಟ್ ಹೆಣ್ಮಕ್ಳಿಗಾಗುವ ಸಮಸ್ಯೆ ಬಗ್ಗೆ ಅವ್ರಿಗೆ ಅರಿವಿರೋದಿಲ್ಲ. ಈಗ ಇದೆಲ್ಲವನ್ನು ನಾವು ಪತ್ತೆ ಹಚ್ಚಬೇಕು ಅಂತಂದರೆ ಅದಕ್ಕೂ ಒಂದು ಟೀಮ್ ಬೇಕು. ಈಗ ಸರ್ಕಾರ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರೋದ್ರಿಂದ, ಸೊ ಇದರ ಜವಾಬ್ದಾರಿ ಏನು ಮತ್ತು ಎಲ್ಲೆಲ್ಲಿ ಈ ಥರದ ಪ್ರಕರಣಗಳನ್ನು ಹೇಗೆ ಫೈಂಡ್ ಔಟ್ ಮಾಡೋಕ್ಕೆ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳೇನು, ಯಾವ ಥರ ಟೀಮ್ ರೆಡಿ ಇದೆ ಅಂತ ಹೇಳಿ
2: ನೋಡಿ. ಬಾಲ್ಯ ವಿವಾಹವನ್ನು ನಿಷೇಧಿಸುವುದು ನಮ್ಮ ಗುರಿ ಆದ ತಕ್ಷಣ ಯಾರೆಲ್ಲ ಹೇಗೆ ನಿಷೇಧಿಸಬೇಕು, ಆ ನಿಟ್ಟಿನಲ್ಲಿ ಯಾರೆಲ್ಲ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಒಂದು ಪ್ರಶ್ನೆ ಬಂದಾಗ,

0: ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದರೆ ನಾನೂ ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು, ಬಾಲ್ಯ ವಿವಾಹವನ್ನು ನಿಲ್ಲಿಸಲು ಅಧಿಕಾರ ಇರುವ ಒಬ್ಬ ವ್ಯಕ್ತಿ. ನೀವು ಸಹ ಬಾಲ್ಯ ವಿವಾಹವನ್ನು ತಡೆಗಟ್ಟಲು, ನಿಲ್ಲಿಸಲು ಅಧಿಕಾರ ಇರುವ ವ್ಯಕ್ತಿ. ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನು ಅಯ್ಯೋ ಅವ್ರ ಮನೆ ಮದ್ವೆ ನಮ್ಗೇನಂತೆ ಅಂತ ಸುಮ್ಮನೆ ಇರುವ ಹಾಗಿಲ್ಲ. ಅದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ. ಇದರ ಜೊತೆಗೆ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಒಟ್ಟು 57 ಅಧಿಕಾರಿಗಳನ್ನ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಿದೆ. ಆ 57 ಅಧಿಕಾರಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದ್ರೆ ಈಗ ಬಾಲ್ಯ ವಿವಾಹ ಮಹಿಳೆಯರು ಅಂತ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು, ಎಲ್ಲವನ್ನು ಮಹಿಳೆಯರು ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್ ಆ ವಿಭಾಗ ಆ ಒಂದು ಸಚಿವಾಲಯದಲ್ಲಿ ಆ ಒಂದು ಸಚಿವರಿಂದ ಪ್ರಶ್ನೆಗಳಿಗೆ ಉತ್ತರ ಪಡಿತೀವಿ, ಇಲ್ಲ ಎಲ್ಲ ಯೋಜನೆಗಳು ಅಲ್ಲಿಗೆ ಸಂಬಂಧಪಟ್ಟಿದೆ ಅನ್ಕೊಳ್ತೀವಿ. ಆದ್ರೆ ಹಾಗಲ್ಲ. ಈ ಕಾಯಿದೆ ಅಡಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅಂದ್ರೆ ಕಂದಾಯ ವಿಭಾಗ ಏನಿದೆ ಅಲ್ಲಿನ ಅಧಿಕಾರಿಗಳು ಸಹ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು, ಶಾಲಾ ಉಪಾಧ್ಯಾಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು, ನಿರ್ದೇಶಕರುಗಳು, ಹೀಗೆ ಪೊಲೀಸ್ನವರು, ಹೀಗೆ ಒಟ್ಟು 57 ಅಧಿಕಾರಿಗಳನ್ನ ಗುರುತಿಸಿ ಇವರೆಲ್ಲರೂ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಗುರುತಿಸಲಾಗಿದೆ ಈ ಕಾನೂನಿನ ಅಡಿಯಲ್ಲಿ. ಅಷ್ಟೇ ಅಲ್ಲ, ನಿಷೇಧ ಅಂದ್ರೆ ಹೋಗ್ಬಿಟ್ಟು ಎಲ್ಲೋ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಬಂದ ತಕ್ಷಣ ಅದನ್ನ ಹೋಗಿ ತಡೆಗಟ್ಟುವುದು ಮಾತ್ರವಲ್ಲ, ಕ್ರಮ ವಹಿಸಬೇಕಾಗಿರುವ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದಾರೆ. ಕ್ರಮ ವಹಿಸುವುದು ಅಂದ್ರೆ ಏನು? FIR ಅಂದ್ರೆ ಪ್ರಾಥಮಿಕ ವರದಿ, ಅವರ ಮೇಲೆ ದೂರನ್ನ ದರ್ಜಿಸುವುದು, ಅಂತಹ ಅಧಿಕಾರವನ್ನು ಇವರ ಮೇಲೆ ಕೊಟ್ಟಿದೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಮೇಡಮ್ ಕಂಪ್ಲೇಂಟ್ ಕೊಟ್ರೆ ನಾನೇ ಕಂಪ್ಲೇಂಟ್ ಆಗ್ಬೇಕು, ಕೋರ್ಟ್ ನನ್ನನ್ನ ಕರೆಯುತ್ತೆ, ಅದರಿಂದ ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ಲ ಅಂತಾರೆ. ಹಾಗೆ ಮಾಡಿದರೆ ಆ ಅಧಿಕಾರಿಯದು ಕ್ರಿಮಿನಲ್ ಅಪರಾಧ, ಅವರಿಗೆ 3 ವರ್ಷ ಸಜೆ ಆಗತ್ತೆ. ಹಾಗಾಗಿ ಬಾಲ್ಯ ವಿವಾಹ, ಈಗ ನಾನು ಒಂದು ಸಾಮಾನ್ಯ ಪ್ರಜೆಯಾಗಿ ಬಾಲ್ಯ ವಿವಾಹ ನಡೀತಿದೆ ಅಂತ ವಿಷಯ ಗೊತ್ತಾದ ತಕ್ಷಣ ನಾನೇ ಹೋಗಿ FIR ಎಲ್ರಿ FIR ಹಾಕ್ರಿ, ಆ ಹುಡುಗಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳುವ ಸಾಧ್ಯತೆ ನನಗೆ ಸಾಮರ್ಥ್ಯ ಇದ್ದರೆ ನಾನು ಮಾಡೋಣ ಅದನ್ನ. ಆದ್ರೆ ಎಲ್ಲರಲ್ಲೂ ಅದನ್ನ ನಿರೀಕ್ಷೆ ಮಾಡಕ್ಕಾಗಲ್ಲ. ಆದ್ರೆ ಬಾಲ್ಯ ವಿವಾಹ ನಡೀತಿದೆ ಅನ್ನುವ ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ. ಆಗ ಏನ್ ಮಾಡಬಹುದು ಅಂದ್ರೆ ಸಂಬಂಧಿಸಿದ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವರಿಗೆ ನಾನು ಅನಾನಿಮಸ್ ಆಗಿ ಅಂದ್ರೆ ನಾನು ಅನಾಮಿಕಳಾಗಿ ಉಳಿದುಕೊಳ್ಳಲು ಬಯಸುತ್ತೇನೆ, ನೀವು ಅದರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಿ, ಕ್ರಮವನ್ನು ವಹಿಸಿ ಅಂತ ಹೇಳಿದರೆ ಪೊಲೀಸ್ನವರು ಆ ಜಾಗಕ್ಕೆ ಹೋಗಿ ಸೋಮೋಟೋ ಅದನ್ನೆಲ್ಲವನ್ನು ಬಾಲ್ಯ ವಿವಾಹವನ್ನು ನಿಷೇಧಿಸಿ ಸೋಮೋಟೋ FIR ಅಂದ್ರೆ ಖುದ್ದಾಗಿ ತಾವೇ FIR ಹಾಕಿಕೊಂಡ ಅಂತಹ ಒಂದು ಕ್ರಮವನ್ನು ವಹಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಇಷ್ಟೇ ಅಲ್ಲ, ಬಾಲ್ಯ ವಿವಾಹ ಆಗ್ಬಿಡುತ್ತೆ ಅನ್ನುವ ಅನುಮಾನ ಇದ್ದರೆ ಅದನ್ನೂ ಸಹ ಯಾರೂ ಪೊಲೀಸ್ನವರಿಗೆ ತಿಳಿಸಬಹುದು. ಮತ್ತು ಈ 57 ಅಧಿಕಾರಿಗಳು, ಎಷ್ಟೊಂದು ಅಧಿಕಾರಿಗಳು ನೋಡಿ, ನಿಮ್ಮ ನಿಮ್ಮ ತಾಲೂಕು ಮಟ್ಟ, ಗ್ರಾಮ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಹೋಗಿ, ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಹೋಗಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಟೇಬಲ್ ಗುದ್ದಿ ಕೇಳಿ ಯಾರು ಈ 57 ಅಧಿಕಾರಿಗಳು ಅಂತ. ನಿಮ್ಗೆ ಬಾಲ್ಯ ವಿವಾಹ ಆಗ್ಬಿಡ್ತಿದೆ ಅಂತ ಗೊತ್ತಾದಾಗ ಈ 57 ಅಧಿಕಾರಿಗಳಲ್ಲಿ ಯಾರು ನಿಮ್ಗೆ ಸದ್ಯಕ್ಕೆ ಸಿಗುವಂತಹ ಪರಿಸ್ಥಿತಿಯಲ್ಲಿ ಇರ್ತಾರೋ ಅವ್ರ ಹತ್ರ ಹೋಗಿ ಹೇಳಿ ಇಂಥ ಮನೆಯಲ್ಲಿ ಹೀಗೆ ಬಾಲ್ಯ ವಿವಾಹ ಆಗುವ ಸಂದರ್ಭ ನನಗೆ ಕಾಣ್ತಿದೆ ಅಂತ. ನೀವೇನ್ ಆಗ್ತಿದೆ ಅಂತ ಹೇಳ್ಬೇಕಾಗಿಲ್ಲ, ಅಥವಾ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತ ಮುಂದೆ ಹೋಗ್ಬೇಕಾಗಿಲ್ಲ, ಅಥವಾ ನಿಮ್ಮನ್ನ ಸಾಕ್ಷಿಗೆ ಕೋರ್ಟ್ ಕರೆಯುತ್ತೆ, ಇದೆಲ್ಲವೂ ಇಲ್ಲ. ಗೋಪ್ಯತೆಯನ್ನ ಕಾಪಾಡಲಾಗುತ್ತೆ, ನಿಮ್ಮನ್ನ ಒಮ್ಮೆ ನೀವು ಅವರಿಗೆ ಹೇಳಿದ ತಕ್ಷಣ ನಿಮ್ಮ ಜವಾಬ್ದಾರಿಯು ಮುಗಿಯುತ್ತೆ. ಹಾಗಾಗಿ ಅವರು ಮುಂದುವರೆದು ಹೋಗಿ ಬಾಲ್ಯ ವಿವಾಹ ಆಗ್ತಿದೆಯಾ ಇಲ್ವಾ ಅಂತ ನೋಡಿ, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಇಂತಹ ಕ್ರಿಮಿನಲ್ ಅಪರಾಧಗಳು ಆಗುವ ಸಾಧ್ಯತೆ ಇದೆ ಅಂದಾಗಲೇ FIR ಅನ್ನು ಹಾಕಿಕೊಳ್ಳುವ ಅಧಿಕಾರವನ್ನು ಕಾನೂನು ಪೊಲೀಸ್ನವರಿಗೆ ಕೊಟ್ಟಿದೆ. ಹಾಗಾಗಿ ಇವರೆಲ್ಲರ ಸಮನ್ವಯದಿಂದ ಬಾಲ್ಯ ವಿವಾಹವನ್ನು ನಿಷೇಧ ಮಾಡಲಿಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕೊಡಲಾಗಿದೆ.
1: ಓಕೆ, ಹಾಗೆ ಮೇಡಮ್, ಈಗ ಸರ್ಕಾರದಿಂದ 3 ತಿಂಗಳಿಗೊಮ್ಮೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತಾರೆ. ಆ ಟಾಸ್ಕ್ ಫೋರ್ಸ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತು ಅಲ್ಲಿ ಯಾವ ಥರದ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ಟ್ರೈನ್ ಮಾಡ್ತಾರೆ ಅಂತ ಹೇಳಿ
0: ನೋಡಿ. ಈಚೆಗೆ ಈಗ ಜೂನ್ ತಿಂಗಳಲ್ಲಿ ಯಾವಾಗ ನಮ್ಮ ರಾಜ್ಯದಲ್ಲಿ ಒಂದೇ ವರ್ಷದಲ್ಲಿ 700 ಬಾಲ್ಯ ವಿವಾಹಗಳಾಯಿತು, ಮತ್ತು ಇತ್ತೀಚೆಗೆ ನಾವೆಲ್ಲ ಕೇಳಿರಬಹುದು ಚಿತ್ರದುರ್ಗದಲ್ಲಿ ಒಂದು ಸಣ್ಣ 16 ವರ್ಷದ ಹುಡುಗಿಗೋ ಏನೋ ಮನೆಯವರೆಲ್ಲರೂ ಸೇರಿ ಆಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ರು, ಬಲವಂತವಾಗಿ ತಾಳಿಯನ್ನು ಕಟ್ಟಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ರು. ಅದು ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಕ್ಕೆ ಬಂದು ನಮ್ಮ ಮಕ್ಕಳ ಹಕ್ಕುಗಳ ಆಯೋಗ ಕರ್ನಾಟಕ

0: ರಾಜ್ಯದ ಮಕ್ಕಳ ಹಕ್ಕುಗಳ ಆಯೋಗ ಅವರೆಲ್ಲರ ಮೇಲೆ ಎಫ್ಐಆರ್ ಅನ್ನ, 5 ಜನರನ್ನ ಅಪರಾಧಿಗಳು ಅಂತ ಮಾಡಿ ಎಫ್ಐಆರ್ ಹಾಕ್ತು. ಇಂತಹ ಸಂದರ್ಭವನ್ನ ನೋಡಿ, ಹೆಚ್ಚುತ್ತಿರುವ ಬಾಲ್ಯ ವಿವಾಹದ ಮತ್ತು ಬಾಲಗರ್ಭಿಣಿಯರ ಸಂಖ್ಯೆಯನ್ನ ನೋಡಿ, ಸರ್ಕಾರ ಈಗ ಈ ಜೂನ್ ತಿಂಗಳಿನಲ್ಲೇ ಒಂದು ಸುತ್ತೋಲೆಯನ್ನ ಕೊಟ್ಟಿದೆ. ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ಜೊತೆ ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡುತ್ತೆ. ಅವರವರ ಕ್ಷೇತ್ರದಲ್ಲಿ, ಅವರವರ ಜ್ಯೂರಿಸ್ಟ್ರಿಕ್ಷನ್ ಅಂತ ಏನ್ ಹೇಳ್ತೀವಿ, ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಬಾಲ್ಯ ವಿವಾಹಗಳು ಗಮನಕ್ಕೆ ಬಂದವು, ಎಷ್ಟನ್ನು ತಡೆಗಟ್ಟಲಾಗಿದೆ, ಎಷ್ಟು ವಿವಾಹಗಳು ವಿವಾಹದ ನಂತರ ಗಮನಕ್ಕೆ ಬಂದವು, ಇವೆಲ್ಲವನ್ನು ಸಪೋಸ್ ಆ ಅಧಿಕಾರ ವ್ಯಾಪ್ತಿಯಲ್ಲಿ, ಕಾರ್ಯವ್ಯಾಪ್ತಿಯಲ್ಲಿ ಯಾವುದೇ ಬಾಲ್ಯ ವಿವಾಹದಂತಹ ಒಂದು ಕೆಟ್ಟ ಸಂಗತಿ ನಡೆದಿಲ್ಲದೆ ಇದ್ರೆ ಅಥವಾ ಗಮನಕ್ಕೆ ಬರದೇ ಇದ್ರೆ ಶೂನ್ಯ ವರದಿಯನ್ನು ಸಹ ನೀಡಬೇಕು. ಕಡ್ಡಾಯವಾಗಿ 3 ತಿಂಗಳಿಗೊಂದ್ಸಲಿ ಇಂತಹ ಮೀಟಿಂಗ್ ಅನ್ನ ಮಾಡಬೇಕು ಅನ್ನುವ ಸುತ್ತೋಲೆಯನ್ನ ನೀಡಿದೆ.
1: ಓಕೆ, ಈಗ ಮ್ಯಾಮ್, ಈಗ ಆಗೋದನ್ನ ನಾವು ತಡಿಬಹುದು, ಇನ್ ಕೇಸ್ ಮದುವೆ ಆಗ್ಬಿಟ್ಟಿದ್ರೆ ಸೊ ಯಾವ ತರ ಆಕ್ಷನ್ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ.
0: 2006 ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಬಾಲ್ಯ ವಿವಾಹಗಳು ನಡೆದ್ರೆ ಆ ಬಾಲ್ಯ ವಿವಾಹವನ್ನ ಅನೂರ್ಜಿತಗೊಳಿಸಿಕೊಡ್ಬೇಕು ಅಂತ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿಕೊಂಡ್ರೆ ಅದು ವಿವಾಹ ಅಲ್ಲ, ಅವರಿಬ್ಬರಿಗೂ ವಿವಾಹದಲ್ಲಿರುವ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ಮಾಡಿಕೊಡುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ 2016 ಒಂದು ತಿದ್ದುಪಡಿಯನ್ನು ತಂದು ಯಾವುದೇ ಬಾಲ್ಯ ವಿವಾಹ ನಡೆದು ಬಿಟ್ಟರೆ ಅದು ವಿವಾಹವೇ ಅಲ್ಲ, ವಾಯ್ಡ್ ಫ್ರಮ್ ಅಭಿನ್ಶಿಯೋ, ಅಂದ್ರೆ ಮೊದಲಿನಿಂದಲೂ ಅದು ವಿವಾಹವೇ ಅಲ್ಲ. ಅದರಿಂದ ನಾವು ನ್ಯಾಯಾಲಯಕ್ಕೆ ಹೋಗಬೇಕು, ನಮಗೆ ಮದುವೆ ಆಗ್ಬಿಟ್ಟಿದೆ, ಇದು ಮದುವೆ ಅಲ್ಲ ಅಂತ ಘೋಷಿಸ್ಕೊಡಿ. ಈಗ ನೋಡಿ, ವಯಸ್ಕರ ಮದುವೆಯನ್ನು ಮುರಿಯುವಂತಹ ಸಂದರ್ಭ ಅಥವಾ ಆ ಮದುವೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ವಿಚ್ಛೇದನ ಪ್ರಕ್ರಿಯೆ ನೀವೆಲ್ಲ ಕೇಳಿರ್ತೀರ ಅಲ್ವಾ? ವಿಚ್ಛೇದನಕ್ಕೆ ಡಿವೋರ್ಸ್ಗೆ ಹಾಕೋತಾರೆ, ವಿಚ್ಛೇದನಕ್ಕೆ ಕೋರ್ಟಲ್ಲಿ ಹಾಕೋತಾರಲ್ಲ, ಹಾಗೆ ಈ 2 ಮಕ್ಕಳುಗಳು, ಬಾಲ್ಯ ವಿವಾಹವಾದ ಹುಡುಗಿ ಅಥವಾ ಹುಡುಗ ಅಥವಾ ವ್ಯಕ್ತಿ ಹೋಗಿ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರಮೇಯವೇ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕ ತಿದ್ದುಪಡಿಯ ಪ್ರಕಾರ ಅದು ಮದುವೆ ಅಲ್ಲ, ಇಬ್ಬರು ಇಂಡಿಪೆಂಡೆಂಟ್ ಇಂಡಿವಿಜುವಲ್, ಇಬ್ಬರು ವ್ಯಕ್ತಿಗಳಿದ್ದರೂ ಅವರಿಬ್ಬರು ಇಬ್ಬರು ವ್ಯಕ್ತಿಗಳೇ ಹೌದು. ಹಾಗಾಗಿ ಅದು ಆ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಇಲ್ಲ. ಆದರೂ ಸಹ ಹೆಚ್ಚು ಜನ ಈ ತರ ಬಾಲ್ಯ ವಿವಾಹ ಆಗ್ಬಿಟ್ಟಿದ್ರೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಮದುವೆ ಅಲ್ಲ ಅಂತ ತೀರ್ಮಾನ ಮಾಡಿಕೊಡಿ ಅಂತ ಕೇಳುವಂತಹ ಪ್ರಮೇಯಗಳು ನಡೀತಾ ಇದೆ. ಬಟ್ ಇದೊಂದು ಅವೇರ್ನೆಸ್ ತಿಳ್ಕೊಳ್ಬೇಕು, ಮದ್ವೆ ಮಾಡಿಬಿಟ್ಟು ಹುಡುಗಿ ತಂದೆ ತಾಯ ನಮ್ಮ ಹುಡುಗಿಗೆ ಮದ್ವೆ ಮಾಡಿದ್ವಿ ಅಂತ ನೆಮ್ಮದಿಯಾಗಿ ನೀವು ಮನೆಗೆ ವಾಪಸ್ ಬಂದ್ರೆ ಒಂದು ಜೈಲಿಗೆ ಹೋಗೋದು ಖಚಿತ, ಎರಡನೇದು ಅದು ಮದುವೆ ಅಲ್ಲ.
1: ಓಕೆ, ಈಗ ಎಷ್ಟೋ ಜನರಿಗೆ ಓಕೆ ಮದುವೆ ಮಾಡಿಕೊಟ್ಟಿದ್ದೀವಿ, ಬಟ್ ಈಗಲೇ ಗಂಡನ ಮನೆ ಕಳಿಸೋದಿಲ್ಲ, ಒಂದು 23-24 ವರ್ಷ ಆದಮೇಲೆ ಕಳಿಸ್ತೀವಿ, ಬಟ್ ಅವರೇ ನಮ್ಮ ಫ್ಯಾಮಿಲಿಗೆ, ಅವರೇ ನನ್ನ ಗಂಡ ಆಗಿರಬೇಕು ಅನ್ನುವಂಥದ್ದು ಒಂದಷ್ಟು ಭಾವನಾತ್ಮಕ ಸಂಬಂಧಗಳು ಇದ್ದಂಥ ಸಂದರ್ಭಗಳಲ್ಲಿ ಹೇಗೆ ನಾವು ಅದನ್ನು ದೂರ ಇರುವಂಥದ್ದು ಪ್ರಕ್ರಿಯೆಗಳನ್ನ ಮಾಡ್ಕೋಬೋದಾ ಹೆಂಗೆ?
0: ನಾನು ಮೊದಲೇ ಹೇಳ್ಬಿಟ್ಟೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅಡಿಯಲ್ಲಿ ವಿವಾಹ ಎನ್ನುವ ಹೆಸರಿನಲ್ಲಿ ಸಿಂಧೂರ ಇಡುವುದು, ತಾಳಿ ಕಟ್ಟುವುದು, ಸಪ್ತಪದಿ ತುಳಿಯುವುದು ಅಥವಾ ಈ ಏನದು ಹಾಲು ಮತ್ತೆ ನೀರನ್ನ ಹಾಕಿ ಕೈಯಲ್ಲಿ ಧಾರೆ ಎರೆಯುವುದು, ಇದಿಷ್ಟೇ ಇಂತಹ ಕ್ರಿಯೆಗಳನ್ನು ಮಾತ್ರ ವಿವಾಹ ಅಂತ ಹೇಳೋದಿಲ್ಲ. ವಿವಾಹಕ್ಕೆ ಪೂರ್ವ ಸಿದ್ಧತೆಯಾಗಿ ನಿಶ್ಚಿತಾರ್ಥ, ವಿಳ್ಳೆಶಾಸ್ತ್ರ, ಎಂಗೇಜ್ಮೆಂಟ್ ಅಂತ ಮಾಡಿಕೊಂಡು ಒಡವೆಗಳನ್ನ, ಸೀರೆಗಳನ್ನ, ಕೆಲವು ಕಡೆ ಕಡಲೆ ಕೊಬ್ಬರಿಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು, ವಿಳ್ಳೆದೆಲೆ ಅಡಿಕೆಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು, ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾರೆ, ಅದು ಸಹ ಇದರ ಅಡಿಯಲ್ಲಿ ಅಪರಾಧ. ಮತ್ತು ಭಾಷೆ ಕೊಟ್ಬಿಟ್ಟು ನನ್ನ ಮಗಳನ್ನ ನಿನ್ಗೆ ಕೊಡ್ತೀನಿ ಅಂತ 14 ಒಂದು ಹುಡುಗಿನ ಒಂದು 20 ಯುವಕನಿಗೋ 25 ಒಬ್ಬನಿಗೆ ಅವನಿಗೆ 18 ಆದ್ಮೇಲೆ ನೀನು ಮದ್ವೆ ಮಾಡ್ಕೊಡ್ತೀನಿ ಅಂತ ಭಾಷೆ ಕೊಡುವುದು ಸಹ ಅಪರಾಧ. ಹಾಗಾಗಿ ನೀವು ಏನೇ ಮಗಳಿಗೆ ಮದ್ವೆ ಮಾಡಬೇಕು, ಮಗನಿಗೆ ಮದ್ವೆ ಮಾಡಬೇಕು ಅಂದ್ರೆ ಅವಳಿಗೆ 18 ತುಂಬುವವರೆಗೂ ಕಾಯ್ರಿ, ಅವನಿಗೆ 21 ತುಂಬುವವರೆಗೂ ಕಾಯ್ರಿ. ನೀವು ಮನಸ್ಸಿನಲ್ಲಿ ಸೇ ಇವಾಗ ಏನಾಗುತ್ತೆ ಅಂದ್ರೆ, ಅರೆ ನಮ್ಮ ಮನಸ್ಸಿನಲ್ಲಿ ಆಸೆ ಇತ್ತು ನನಗೆ ಯಾವುದೋ ಸಿನಿಮಾ ನಟನಿಗೆ ಮದ್ವೆ ಮಾಡ್ಕೊಡ್ಬೇಕು. ಮನಸ್ಸು ಯಾರ ಅಧೀನದಲ್ಲೂ ಇಲ್ಲ, ಆದರೆ ಮನಸ್ಸಿನಲ್ಲೂ ಬರೆಸ್ಕೊಳ್ಳೋದು ಈ ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶವನ್ನು ಕೊಡಿ. ಕೆಲವು ಮಕ್ಕಳಿಗೆ ಅನಿವಾರ್ಯ ಕಾರಣಗಳಿಂದ 10ನೇ ತರಗತಿ ನಂತರ ಓದುವ ಆಸಕ್ತಿಯನ್ನು ಕಳೆದುಕೊಳ್ಬಹುದು, ಅಥವಾ ಕೆಲವರಿಗೆ ಅದು ಓದಲು ಸಾಮರ್ಥ್ಯ ತಗ್ಗಿದಂತಹ ಸಂದರ್ಭದಲ್ಲಿ ಅವರಿಗಾಗಿ ವೃತ್ತಿನಿರತ ತರಬೇತಿಯನ್ನು ಕೊಡಿಸಿ. ಒಟ್ಟಲ್ಲಿ 18 ವಯಸ್ಸು ತುಂಬುವ ಒಳಗೆ ಒಂದು ಹೆಣ್ಣು ಮಗಳು ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡು ಆರ್ಥಿಕವಾಗಿ ತನ್ನನ್ನು ತಾನು ನೋಡ್ಕೊಳ್ತೀನಿ ಅಂತಹ ಸಂದರ್ಭದಲ್ಲೂ ಅನ್ನುವಷ್ಟು ಸಾಮರ್ಥ್ಯವನ್ನು ಕೊಡಿ. ನಂತರ ಮದುವೆಯ ಮಾತುಕತೆ ಆಡಿ.
1: ಓಕೆ. ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ನಮಗೆ ಮನೇಲಿ ಮದ್ವೆ ನಿಶ್ಚಯ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಿರಲ್ಲ, ಅಂತ ಹೆಣ್ಮಕ್ಳು ಏನ್ ಮಾಡ್ಬೋದು ಮನೇಲಿ ಈ ತರದ ಒಂದು ಇದ್ ಮಾಡ್ತಾ ಇದೆ ಅದನ್ನ ಹೇಳ್ಬಿಟ್ಟು ಕೊನೆಯದಾಗಿ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ?
0: ನೋಡಿ, ಇವಾಗ ಬಾಲ್ಯ ವಿವಾಹ ತಪ್ಪು ಅನ್ನುವುದರ ಬಗ್ಗೆ ನಾವು ಸಾಕಷ್ಟು ವರ್ಷಗಳಿಂದ ಶಾಲೆಗಳಲ್ಲಿ ಮತ್ತು ಶಿಬಿರಗಳಲ್ಲಿ ಮಾಧ್ಯಮಗಳ ಮೂಲಕ ಹೀಗೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನೀವು ಈಗ ಹೋಗಿ 5ನೇ ಕ್ಲಾಸು 6ನೇ ಕ್ಲಾಸು ಬೇಡ, 7ನೇ ಕ್ಲಾಸು ಒಂದು ಮಗುವನ್ನ ಕೇಳಿ ನೀವು, ಬಾಲ್ಯ ವಿವಾಹ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಹುಡುಗಿಗೆ 18 ಹುಡುಗಂಗೆ 21 ಮದುವೆ ಮಾಡ್ಕೋಬಾರ್ದು, ಮದುವೆ ಮಾಡ್ಕೊಂಡ್ರೆ ಅದು ಅಪರಾಧ, ಜೈಲ್ ಶಿಕ್ಷೆ ಕೊಡ್ತಾರಂತೆ, ಇಷ್ಟೆಲ್ಲ ಹೇಳ್ತಾರೆ. ಆದ್ರೆ ಅದೇ ಒಂದು ಹುಡುಗಿಯನ್ನ 9ನೇ ಕ್ಲಾಸ್ ಓದ್ತಾ ಇರ್ತಾಳೆ, ಅವ್ರ ಮನೆಯಲ್ಲಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಮದ್ವೆ ಮಾಡ್ಬೇಕು ಅಂತಾನೋ, ಅಥವಾ ಅವಳು ಅಲ್ಲೇ ಮನೆ ಒಳಗೆ ಇಟ್ಕೊಂಡು ಇನ್ಮೇಲೆ ಸ್ಕೂಲ್ಗೆ ಹೋಗ್ಬೇಡ ಮದ್ವೆ ಮಾಡ್ತೀವಿ ಅಂತ ಹೇಳ್ದಾಗ್ಲೋ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ನಾ ಹೇಳೋದು, ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಆಗಿತ್ತು. ಏನಂದ್ರೆ ಬಿಹಾರದ ರಾಜ್ಯದ ಒಂದು ಹುಡುಗಿ ತನಗೆ ಮದ್ವೆ ಮಾಡ್ಬಿಡ್ತಿದ್ದಾರೆ 33 ವರ್ಷದ ಒಬ್ಬ ಗಂಡಸಿನ ಜೊತೆ, ತಂದೆ ತಾಯಿ ಮಾಡಿರ್ತಕ್ಕಂತಹ ಸಾಲವನ್ನ ತೀರಿಸ್ಲಿಕ್ಕೋಸ್ಕರ ಮದ್ವೆ ಮಾಡ್ಬಿಡ್ತಾರೆ ಅಂತ ಹೇಳಿ ಅವಳ ಸ್ನೇಹಿತೆಯೊಡನೆ ದೆಹಲಿಯ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿ ಅಲ್ಲಿ ಹೋಗಿ ರಿಟ್ ಪಿಟಿಷನ್ ಹಾಕಿ, ಅದು ರಿಟ್ ಪಿಟಿಷನ್ ಗೂಗಲ್ ಮಾಡಿದ್ರೆ ಸಿಗುತ್ತೆ, 589/2025 ಈ ಒಂದು ರಿಟ್ ಪಿಟಿಷನ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರ ಸಹಾಯಕ್ಕೆ ಬಂದಿದೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಗಳು ತಿಳ್ಕೊಳ್ಳಿ, ನಿಮ್ಮ ಮೇಲೆ ಬಾಲ್ಯ ವಿವಾಹದ ಒತ್ತಡ ಬಂದರೆ ನೀವು ತಕ್ಷಣವೇ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಶಾ ಕಾರ್ಯಕರ್ತೆಯರನ್ನ ಸಂಪರ್ಕಿಸಿ, ತಾಲೂಕು ಆಫೀಸಿನ ಯಾವುದೇ ಕಚೇರಿಯ ಸರ್ಕಾರಿ ಅಧಿಕಾರಿಗಳಿ, ಪ್ರತಿ ಸರ್ಕಾರಿ ಅಧಿಕಾರಿಗೂ ನೀವು ಇನ್ಫಾರ್ಮ್ ಮಾಡಬಹುದು, ಇಲ್ಲ ಮಾಧ್ಯಮಗಳ ಸಹಾಯ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಇಮ್ಮಿಡಿಯೇಟ್ ನಿಮ್ಮ ಶಾಲೆಯಲ್ಲಿ ಉಪಾಧ್ಯಾಯರುಗಳು, ಶಿಕ್ಷಕರು ಇವರ ಸಹಾಯ ಪಡೆದುಕೊಳ್ಳಿ. ನಿಮಗೆ ತಕ್ಷಣಕ್ಕೆ ಯಾರು ಸಿಗ್ತಾರೋ ಅವರೆಲ್ಲರೂ ಬಾಲ್ಯ ವಿವಾಹದಿಂದ ನಿಮ್ಮನ್ನು ರಕ್ಷಣೆ ಮಾಡುವಂತಹ ಕಾನೂನಾತ್ಮಕ ಜವಾಬ್ದಾರಿಯನ್ನು ಹೊಂದಿದ್ದವರಾಗಿರ್ತಾರೆ.
1: ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಎಸ್ ನೋಡುತ್ತಿರಲ್ಲ ವೀಕ್ಷಕರೇ, ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಜಲಿಸಿದೀವಿ. ಸೊ ನಿಮ್ಮ ಸುತ್ತಮುತ್ತ ಈ ತರದ ಪ್ರಕರಣಗಳು ಕಂಡು ಬಂದರೆ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಆದಷ್ಟು ಈ ಒಂದು ಬಾಲ್ಯ ವಿವಾಹಗಳು ನಡೆದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
2: ಕೇಳುಗರೆ, ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ವಿಷಯದಲ್ಲಿ ಮಧ್ಯಸ್ಥಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾದ ಅಂಜಲಿ ರಾಮಣ್ಣ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಿ ಚಂದನ ಟಿವಿ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇದನ್ನ ಸಾಕ್ರೆಟಿಸ್, ಅವನು ಬುದ್ಧಿವಂತ, ಅವನು ಗೊತ್ತು ತಾ ಬುದ್ಧಿವಂತ ಇದ್ದೀನಿ ಅಂತ. ಆದರೆ ಎಂಥ ದೊಡ್ಡ ಮಾತು ಅಂದರೆ, ಒರಾಕಲ್ ಆಫ್ ದ ಟೆಂಪಲ್ ಆಫ್ ಡೆಲ್ಫಿ ಅಂತ ಇದೆ ಗ್ರೀಸಲ್ಲಿ, ಒಂದು ಡೆಲ್ಫಿ ದೇವಸ್ಥಾನ ಅಂತ, ಡೆಲ್ಫಿ ದೇವಿ ದೇವಸ್ಥಾನ. ಅಲ್ಲಿ ಪ್ರತಿ ಭಾನುವಾರ ಎಲ್ಲರೂ ಹೋಗಿ ಕೂತ್ಕೋತಾ ಇದ್ರಂತೆ. ಪಂಡಿತರ ಗುಂಪಿಗೆ ಒರಾಕಲ್ ಅಂತ ಕರೀತಾರೆ. ಇವತ್ತು ಕಂಪನಿ ಹೆಸರಾಗಿದೆ ಅದು. ಒರಾಕಲ್ ಅಂದರೆ ಗ್ರೂಪ್ ಆಫ್ ವೈಸ್ ಪೀಪಲ್. ಸಾಕಷ್ಟು ಜನ ಬುದ್ಧಿವಂತರು ಭಾನುವಾರ ಹೋಗಿ ಕೂತ್ಕೊಂಡು ಈ ಪ್ರಪಂಚದ ಬಗ್ಗೆ ವಿಚಾರ ಮಾಡ್ತಿದ್ರಂತೆ. ಮರುದಿವಸ ಇಡೀ ಪ್ರಪಂಚದಲ್ಲಿ ಕೇಳ್ತಾ ಇದ್ರಂತೆ, ವಾಟ್ ಡಿಡ್ ಒರಾಕಲ್ ಸೇ ಯೆಸ್ಟರ್ಡೇ, ನೀನು ಒರಾಕಲ್ ಏನು ಹೇಳ್ತು ಅಂತ ಕೇಳ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿತ್ತು. ಅದರ ಮುಖ್ಯಸ್ಥ ಆಗಿದ್ದವನು ಸಾಕ್ರೆಟಿಸ್. ಈ ಒಂದು ದಿವಸ ಹೋಗಿಲ್ಲ ಇವನು. ಅಲ್ಲಿ ಪಂಡಿತರೆಲ್ಲ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಹೇಳಿದ್ರಂತೆ, ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಸಾಕ್ರೆಟಿಸ್ ಇಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, ಸಾಕ್ರೆಟಿಸ್ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಮನುಷ್ಯ ಅಂತ. ಪ್ಲೇಟೋಗೆ ಬಹಳ ಖುಷಿಯಾಗಿಬಿಡ್ತು, ಅವನು ಶಿಷ್ಯ ಅಲ್ಲ. ಓಡಿ ಬಂದು ಹೇಳಿದಂತೆ ಸಾಕ್ರೆಟಿಸ್ಗೆ, ಸಂತೋಷ, ಇವತ್ತು ಒರಾಕಲ್ ತೀರ್ಮಾನ ಮಾಡಿಬಿಟ್ಟಿದೆ. ಏನು ತೀರ್ಮಾನ ಮಾಡಿದೆ? ಸಾಕ್ರೆಟಿಸ್ ಇಸ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ಆನ್ ಅರ್ಥ ಅಂತ ಹೇಳಿದ್ದಾರೆ. ಪ್ರಪಂಚದಲ್ಲಿ ಅವನೇ ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ ಅಂತ. ಅನ್ನೋತಾನೆ, ಐ ಡೋಂಟ್ ನೋ ವಾಯ್ ಒರಾಕಲ್ ಡಸ್ ಲೈಕ್ ದಿಸ್. ಆ್ಯಕ್ಚುಲಿ ಐ ಡೋ ನಾಟ್ ನೋ ಎನಿಥಿಂಗ್. ಅದು ಯಾಕೆ ಹಂಗೆ ತೀರ್ಮಾನ ಮಾಡಿದ್ರಪ್ಪ, ನನಗೇನೂ ಗೊತ್ತಿಲ್ಲ ಅಂತ ಸಾಕ್ರೆಟಿಸ್ ಅಂದಂತೆ. ಪ್ಲೇಟ್ ವಾಪಸ್ ಹೋದಂತೆ, ನೀವು ಹೇಳ್ತೀರಿ ಆತ ಅತ್ಯಂತ ಬುದ್ಧಿವಂತ ಅಂತ, ಅವನು ಹೇಳ್ತಾನೆ ನನಗೇನೂ ಗೊತ್ತಿಲ್ಲ ಅಂತಾನೆ ಅಂತ. ಅದಕ್ಕೆ ಅವ್ರು ಹೇಳಿದ್ರೆ, ದಟ್ಸ್ ವೈ ಹೀ ಈಸ್ ದಿ ವೈಸೆಸ್ಟ್ ಮ್ಯಾನ್ ಅಂದ್ರಂತೆ. ಎಷ್ಟು ಚಂದ ಅಲ್ಲ, ಅದಕ್ಕೆ ಅವನು ಬುದ್ಧಿವಂತ ಅಂತ. ಅವನು ತಾನು ಬುದ್ಧಿವಂತ ಅಂತ ಹೇಳಿದರೆ ಆ ಬುದ್ಧಿವಂತ ಆಗ್ತಿರಲಿಲ್ಲ.

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಈ ಪರಂಪರೆ ಬಂದದ್ ನೋಡಿ ಹೇಗಿದೆ. ಶ್ರೀನಾಥ ಮುನಿಗಳಿಂದ ಪುಂಡರೀಕಾಕ್ಷರವರಿಗೆ, ಪುಂಡರೀಕಾಕ್ಷರಿಂದ ಮಣಕ್ಕಾಲ್ ನಂಬಿ ಅನ್ನುವಂಥ ರಾಮಮಿಶ್ರರಿಗೆ, ರಾಮಮಿಶ್ರರಿಂದ ಯಾಮುನಾ ಮೂರ್ತಿಗಳಿಗೆ. ಅದು ಯಾಮುನ ಮುನಿಗಳು ಅಂತ ಕರೀತಾರೆ ಅವ್ರನ್ನ. ಯಾಮುನ ಮುನಿಗಳು ಬಹು ದೊಡ್ಡ ಹೆಸರು. ಆ ಬಂದಾಗ ಆ ಹೊತ್ತಿಗೆ ರಾಮಾನುಜಾಚಾರ್ಯರ ಅವತಾರ ಆಯಿತು. ಕ್ರಿಸ್ತಶಕ 1017 ಇಸ್ವಿ ಪಿಂಗಳ ಸಂವತ್ಸರ, ಚೈತ್ರ ಮಾಸ ಶುಕ್ಲ ಪಕ್ಷ, ಆರಿದ್ರ ನಕ್ಷತ್ರ, ಪಂಚಮಿ ತಿಥಿ, ಗುರುವಾರ ಶ್ರೀ ಪೆರಂಬದೂರಲ್ಲಿ ಜನಿಸಿದರು. ಈಗ ಶ್ರೀ ಪೆರಂಬದೂರು ಮದ್ರಾಸ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬರ್ತೆ. ಶ್ರೀ ಪೆರಂಬೂರು ಮೊದಲು ಗುರುತಿಡದ ಜನ ಅದನ್ನು ರಾಮಾನುಜಾಚಾರ್ಯ ಹುಟ್ಟಿದ ಜಾಗ ಅಂತ. ಆದರೆ ಇತ್ತೀಚೆಗೆ ಸ್ವಲ್ಪ ಹೆಸರು ಬದಲಿ ಆಗಿಬಿಟ್ಟಿದೆ. ಅದು ಜನ ಅದು ನೆನಪಿಡೋದು ಬೇರೆ ರೀತಿಯಿಂದ ನೆನಪಿಡ್ತಾರೆ. ಆ ಜಾಗದಲ್ಲೇ ರಾಜೀವ್ ಗಾಂಧಿ ಅಸಾಸಿನೇಷನ್ ಆದದ್ದು ಅಂತ. ನಾನು ಇಷ್ಟು ದುಃಖ ಆಗಿಬಿಡ್ತು ನನಗೆ. ನಾನು ಹೋಗ್ತಿರ್ಬೇಕಾದ್ರೆ ಡ್ರೈವರಿಗೆ ಹೇಳಿದೆ, ಶ್ರೀ ಪೆರಂಬೂರಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಡು, ನೋಡ್ಕೊಂಬರ್ಬೇಕು ಅಂತಂದೆ. ಹ್ಞೂ ಸರ್ ಅಂದ. ಸೀದಾ ಕರ್ಕೊಂಡೋಗಿ ಇದ್ರ ಮುಂದೆ ನಿಲ್ಲಿಸ್ಬಿಟ್ಟ. ಇದೆಲ್ಲೇ ದೇವಸ್ಥಾನ ಅಂದೆ. ಇದೇ ಸರ್ ಫೇಮಸ್ ಇಲ್ಲಿ ಅಂದ. ನಾ ಇದೆ ನೀನು ಹಣೆಬೇಡ, ಅದು ನಾನೇನು ಮಾಡಲಿ ಅಂದರೆ. ಹೇಗಾಗಿದೆ ಅಂದರೆ, ಯಾವುದೋ ಒಂದು ಘಟನೆ ಎಷ್ಟೊಂದು ಮರೆಸಿಬಿಡುತ್ತದೆ ಜನನ ಅಂತ. ವಿಸ್ಮೃತಿ ಅಂದರೆ ಇದೇನೆ. ಅಲ್ಲಿ ಹುಟ್ಟಿದವರು ಮಧ್ಯಾಹ್ನ, ಅದು ತಾರೀಖು ಪ್ರಕಾರ ಹೇಳೋದಾದರೆ 10 ಏಪ್ರಿಲ್ 1017 ಮಧ್ಯಾಹ್ನ 12 ಗಂಟೆಗೆ ಹುಟ್ಟಿದರು ಅಂತ. ಅವರ ತಂದೆ ಹೆಸರು ಕೇಶವ ಸೋಮಯಾಜಿ ಅಂತ. ಯಾವ ಮನೆತನದಲ್ಲಿ ಸೋಮಯಾಜಿ ಯಾಗಗಳನ್ನು ಮಾಡ್ತಾ ಇದ್ರು ಅವ್ರನ್ನೆಲ್ಲ ಸೋಮಯಾಜಿಗಳು ಅಂತ ಕರೆಯೋ ಪದ್ಧತಿ, ಕೇಶವ ಸೋಮಯಾಜಿಗಳು ಅಂತ. ಇವರ ಹೆಂಡತಿ ಕಾಂತಿಮತಿ ಅಂತ. ಕಾಂತಿಮತಿ ಅನ್ನೋರು ಶ್ರೀ ಶೈಲಪೂರ್ಣರು ಅಂತ ಇದ್ರು. ಅವ್ರಿಗೆ ತಿರುಮಲೆ ನಂಬಿ ಅಂತ ಇದ್ರು. ತಿರುಮಲದಲ್ಲೇ ಇರೋರವರು. ದಯವಿಟ್ಟು ಗಮನಿಸಿ, ಇವತ್ತಿನ ತಿರುಮಲೆ ವಿಚಾರ ಮಾಡಬೇಡಿ. 1000 ವರ್ಷಗಳ ಹಿಂದೆ ತಿರುಮಲೆ ಹೇಗಿತ್ತು ಅಂತ. ಮುಂದೆ ಆ ಪುಸ್ತಕ ಓದೋ ನನಗಂತೂ ಭ್ರಮೆ ಆಗ್ಬಿಡ್ತು. ಏನೂ ಇರಲಿಲ್ಲ ಅಂತ್ರಿ ಅಲ್ಲಿ, ತುಳಸಿ ಇರಲಿಲ್ಲ. ಇವ್ರು ಹೋಗಿ ತಿರುಮಲೆ ನಂಬಿಗಳು ಹೋಗಿ ತುಳಸಿ ತೋಟ ಮಾಡಿ ಹೂ ಮಾಡಿ ಒಳಗಡೆ ಹೋಗಿ ಕೂತ್ಕೋಬೇಕಾದ್ರೆ, ಮುಂದೆ ತಾವೇ ವಿಗ್ರಹದ ಮುಂದೆ ಕೂತ್ಕೊಂಡು ಮಾಲೆ ಮಾಡಿ ಹಾಕಿಬರ್ತಿದ್ರಂತೆ. ಅಂದರೆ ಯಾರೂ ಇರಲ್ಲ ಜನ ಅಲ್ಲಿ ಬೆಟ್ಟದ ಮೇಲೆ. ಆ ಥರದ ಕಾಲದಲ್ಲಿ ತಿರುಮಲೆ ನಂಬಿ ಅಂತ ಹೆಸರು ಅವ್ರು. ತಿರುಮಲೆದಲ್ಲೇ ಇರೋವಂಥವ್ರು. ಅವ್ರ ಹೆಸರು ಶ್ರೀಶೈಲ ಪೂರ್ಣರು ಅಂತ. ಅವರ ತಂಗಿ ಈಕೆ ಕಾಂತಿಮತಿ, ಮತ್ತು ಯಮುನಾಚಾರ್ಯರ ಮೊಮ್ಮಗಳು. ಈ ದಂಪತಿಗಳಿಗೆ ಭಾಳ ವರ್ಷ ಮಕ್ಕಳಿರಲಿಲ್ಲಂತೆ. ಅದಕ್ಕೆ ತಿರುವಲ್ಲಿಕೇಣಿ ಅನ್ನಕ್ಕೆ ಹೋಗಿ ಪಾರ್ಥಸಾರಥಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸಮುದ್ರ ಸ್ನಾನ ಮಾಡಿ ಸೇವೆ ಮಾಡಿದರು. ಆಗ ಭಗವಂತನ ಕೃಪೆ ಆಯಿತು. ಪಾರ್ಥಸಾರಥಿ ಕೃಪೆಯಿಂದ ಸುಂದರವಾದ ಮಗು ಹುಟ್ಟಿತು ಅಂತ ಬರೀತಾರೆ. ಮಗುವಿನ ಸೋದರ ಮಾವ ಶ್ರೀಶೈಲ ಪೂರ್ಣರಿದ್ದ ತಿರುಮಲೆಯಿಂದಿದ್ದರಲ್ಲ, ಅವ್ರು ಬಂದರು. ಬಂದು ಮಗುಗೆ ಹೆಸರಿಟ್ರಂತೆ 12ನೇ ದಿವಸ. ಆ ಮಗು ನೋಡಿ ಅವ್ರು ಭಾಳ ಚಂದ ಹೇಳ್ತಾರೆ, ಅಂಗಾಲ್ ನೋಡಿದ್ರಂತೆ ಮಗುದು. ಅದು ಜ್ಞಾನಿಗಳಿಗೆ ಗೊತ್ತಾಗ್ತದೆ ಅನಿಸುತ್ತೆ. ಅಂಗಾಲ್ ನೋಡಿ, ಅಂಗಾಲ್ನಲ್ಲಿ ಗೆರೆ ಇದ್ದದನ್ನು ನೋಡಿ ಆ ಹುಡುಗನಿಗೆ ಇಳೆಯ ಪೆರುಮಾಳ್ ಅಂತ ಹೆಸರಿಟ್ರಂತೆ. ಇಳೆಯ ಪೆರುಮಾಳ್ ಅಂದರೆ ಲಕ್ಷ್ಮಣ ಅಂತ ಹೆಸರು, ಇಳೆಯ ಪೆರುಮಾಳ್ ಅಂತ. ಅದನ್ನು ಸಂಸ್ಕೃತದಲ್ಲಿ ರಾಮಾನುಜ ಅಂತ, ರಾಮನ ಅನುಜ ಶಿಷ್ಯ ರಾಮಾನುಜ ಅಂತ, ಲಕ್ಷ್ಮಣ ಅಂತ, ರಾಮಾನುಜ ಅಂತ ಹೆಸರಿಟ್ರು. ಸ್ವಲ್ಪ ದಿವಸದಲ್ಲ ಮಗು ಬೆಳ್ಕೊಂಡು ಹೋದ ಹಾಗೆ ಆ ಶ್ರೀ ಪೆರಂಬದೂರಲ್ಲಿ ಜ್ಞಾನಿಗಳು ಜ್ಯೋತಿಷಿಗಳು ಯಾರಿದ್ರೋ ಅವರಿಗೆಲ್ಲ ಇವರ ಮುಖದಲ್ಲಿ ಲಕ್ಷ್ಮಣನ ಆದಿಶೇಷನ ಲಕ್ಷಣಗಳು ಕಾಣಿಸೋಕೆ ಶುರು ಆಯ್ತಂತೆ. ನಮ್ಗೆ ಗೊತ್ತಿದ್ದ ಹಾಗೆ, ತಾವು ಕೇಳಿದ ಹಾಗೆ, ಆದಿಶೇಷ, ಲಕ್ಷ್ಮಣ, ಬಲರಾಮ, ಹೀಗೆ ಆದಿಶೇಷ, ಲಕ್ಷ್ಮಣ, ಬಲರಾಮ ಇಲ್ಲ ಒಂದು ಅವತಾರ, ಆದಿಶೇಷನ ಅವತಾರಗಳು ಅಂತ. ಹಾಗೆ ರಾಮಾನುಜರು ಕೂಡ ಆದಿಶೇಷನ ಅವತಾರ ಅಂತ ಹೇಳಿ ಶ್ರೀ ಪೆರಂಬದೂರಲ್ಲಿ ಭಾವನೆ ಬಂತು.

0: रेडियो सारंग 107.8 FM
1: ವೇದಗಳು ಹೇಳೋ ಕ್ರಮದಂತೆ ಆಯಾ ಕಾಲದಲ್ಲಿ ಮಗುಗೆ ಏನೇನಾಗಬೇಕು, ಅನ್ನಪ್ರಾಶನ, ಚೌಲ ಮತ್ತು ಉಪನಯನ ಎಲ್ಲ ಕ್ರಿಯೆಗಳನ್ನು ಕೇಶವ ಸ್ವಾಮ್ಯಾಜಿಗಳು ಮಾಡಿದರು. 8ನೇ ವರ್ಷಕ್ಕೆ ವೇದಾಧ್ಯಯನ ಶುರುವಾಯಿತು. ಮುಂದೆ 8 ವರ್ಷ ಸತತವಾಗಿ ವೇದಾಧ್ಯಯನ ಮಾಡಿ 16 ವರ್ಷ ಆಗೋದ್ರೊಳಗೆ ಎಲ್ಲ ವೇದಾಂಗಗಳ ಕರತಲ ಮಲಕ ಆಗಿತ್ತು ಅವರಿಗೆ, ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ರು. ಅಧ್ಯಯನ ಆದಮೇಲೆ ಅವಾಗೆಲ್ಲ 16 ಅಂದರೆ ಭಾಳ ವಯಸ್ಸು ಮದುವೆಗೆ. ಅಪ್ಪ ಅಮ್ಮ ವಿಚಾರ ಮಾಡಿದರು, ಹುಡುಗನಿಗೆ 16 ವರ್ಷ ಆಯಿತು, ಬೇಗ ಮದುವೆ ಮಾಡಬೇಕು ಅಂತ ಹೇಳಿ ಅಪ್ಪನ ಒತ್ತಾಯ, ಕೇಶವ ಸ್ವಾಮ್ಯಾಜಿ ಒತ್ತಾಯ ಮಾಡಿ ತಂಜಮಾಂಬೆ ಅಂತ ಕೆಲವು ಪುಸ್ತಕದಲ್ಲಿ ಬರೀತಾರೆ, ಮತ್ತು ಭಾಳಷ್ಟು ಹೆಸರು ರಕ್ಷಾಂಬ ಅಂತ, ತಂಜಮಾಂಬೆ ಅಥವಾ ರಕ್ಷಾಂಬ ಅನ್ನೋ ಹುಡುಗಿನ ಮದುವೆ ಮಾಡಿದರು ರಾಮಾನುಜಾಚಾರ್ಯರಿಗೆ. ಮದುವೆ ಆದ ಸ್ವಲ್ಪ ದಿವಸಕ್ಕೆ ತಂದೆ ಸ್ವಾಮ್ಯಾಜಿ ತೀರ್ಕೊಂಡ್ರು. ಮುಂದೆ ವೇದಾಧ್ಯಯನ ಮಾಡಬೇಕು, ವೇದಾಂತ ತಿಳ್ಕೊಳ್ಬೇಕು ಅಂತ ಆಸೆ ಅಲ್ಲ, ಎಲ್ಲಿ ಹೋಗಬೇಕು? ಶ್ರೀಪರಂಬೋದರದಲ್ಲಿದ್ದಾರೆ ಇವರು. ಅಲ್ಲಿಂದ 33 ಕಿಲೋಮೀಟರ್ ದೂರ ಇರುವಂಥದ್ದು, ಆವಾಗ ಕಾಂಚೀಪುರ ಅಂದರೆ ಭಾಳ ದೊಡ್ಡದು ವಿಶ್ವವಿದ್ಯಾಲಯ ಇದ್ದ ಹಾಗೆ, ಅಲ್ಲಿಗೆ ಹೋಗೋಣ ಕಲಿಯೋದಕ್ಕೆ ಅಂತ. ಯಾರ ಕಡೆ ಕಲಿಯಬೇಕು ನೋಡಿ, ಆವಾಗ ಕಲಿಯೋ ಹಸಿವಿತ್ತಲ್ಲ, ಹುಡ್ಕೊಂಡು ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತ. ಕಾಂಚೀಪುರಮ್ಗೆ ಹೋದರೆ ಅಲ್ಲಿ ಏಕದಂಡಿ ಸನ್ಯಾಸಿ ಒಬ್ಬರಿದ್ದಾರೆ, ಅದ್ವೈತ ಮತದವರು, ಯಾದವ ಪ್ರಕಾಶ್ ಅಂತ ಅವ್ರ ಹೆಸರು. ಅವರೊಬ್ಬರೇ ವೇದಾಂತದಲ್ಲಿ ತುಂಬ ಗಟ್ಟಿಯಾಗಿರುವಂಥವ್ರು. ಅಲ್ಲಿ ಹೋಗಿ ವೇದಾಧ್ಯಯನ ಮಾಡಿ ನೀವು ಅಂತ ಹೇಳಿದ್ರಂತ. ಇವ್ರು ಹೋದರು ಅಲ್ಲಿ ಕಾಂಚೀಪುರಕ್ಕೆ, ಹೋಗಿ ಸಂಸಾರ ಸಮೇತ ಹೋಗಿ ಅಲ್ಲಿ ಮನೆ ಮಾಡಿಕೊಂಡಿದ್ರು. ಅಲ್ಲಿ ಹೋಗಿ ಮೀಟ್ ಭೇಟಿಯಾಗಿ ಗುರುಗಳನ್ನ ಭೇಟಿ ಮಾತಾಡಿಸಿದರು. ಗುರುಗಳು ಹುಡುಗನ ಮುಖ ನೋಡಿದರು, ಭಾರಿ ಮುಖದ ಮೇಲೆ ಕಳೆ ಇದೆ, ತೇಜಸ್ಸಿದೆ, ಆಯಿತು ಶಿಷ್ಯನಿಗೆ ಹೇಳಬೇಕು, ವೇದಾಂತ ಅದ್ವೈತ ವೇದಾಂತವನ್ನು ಕಲಿಸ್ಬೇಕು ಅಂತ ಶುರು ಮಾಡಿದರು. ಇದು ಹೇಗಿದೆ ನೋಡಿ, ಗುರುಗಳು ಅದ್ವೈತ ವೇದಾಂತಿಗಳು, ಮಗ ಶ್ರೀವೈಷ್ಣವ ಪಂಥಕ್ಕೆ ಸೇರಿದವರು ಇವು ಶಿಷ್ಯ.

ಎಲ್ಲಿವರೆಗೂ ಹೊಂತು ಹೊಂತು, ಒಂದು ಹಂತಕ್ಕೆ ಬಂದಾಗ ಹೊಂದಲಿಲ್ಲ, ಭಿನ್ನಾಭಿಪ್ರಾಯ ಬರೋಕ್ಕೆ ಶುರು ಆಯಿತು. ಎಷ್ಟೋ ಬಾರಿ ಪಾಠ ಮಾಡುವಾಗ ಗುರುಗಳು ಇವನ್ ಮುಖ ನೋಡ್ತಿದ್ರಂತೆ ವಿದ್ಯಾರ್ಥಿದು, ಅವನಿಗೇನು ಪ್ರಶ್ನೆ ಕೇಳಿಬಿಡ್ತಾನೋ ಅಂತ ಹೆದರಿಕೆ. ಆ ಥರದ ಹೆದರಿಕೆಯಲ್ಲಿ ಗುರುಗಳು ಪಾಠ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದೊಂದು ವಿಚಿತ್ರ ಪ್ರಸಂಗ, ನನಗೆ ಭಾಳ ವಿಚಿತ್ರ ಅನಿಸೋದು. ನನಗೆ ಈ ಸಂಸ್ಕೃತ ಪಂಡಿತರು ವಿದ್ವಾಂಸರಿದ್ದರೆ ಅವರು ದೆವ್ವ ಬಿಡಿಸ್ತಾರೆ ಅನ್ನೋ ಗೊತ್ತಿಲ್ಲ, ಅದೊಂದು ನಂಬಿಕೆ ಇತ್ತಂತೆ. ಅಲ್ಲಿ ಕಾಂಚೀಪುರದ ಅರಸನ ಮಗಳಿಗೆ ಬ್ರಹ್ಮರಾಕ್ಷಸ ಹಿಡ್ಕೊಂಡಿತ್ತಂತೆ. ಬ್ರಹ್ಮರ ಹಿಡ್ಕೊಂಡಾಗ ಬಿಡಿಸೋದು ಯಾರು, ವೇದ ಪ್ರಕಾಶ ಯಾದವ ಪ್ರಕಾಶರೇ ಬಿಡಿಸ್ಬೇಕು, ಮಹಾಜ್ಞಾನಿಗಳವರೇ ಅಂತ ಹೇಳಿ ಆ ಬ್ರಹ್ಮರಾಕ್ಷಸ ಹಿಡ್ಕೊಂಡಂಥ ಹುಡುಗಿಯನ್ನು ಕರ್ಕೊಂಡು ಬಂದ್ರಂತೆ ಇವ್ರ ಕಡೆ ಯಾದವ ಪ್ರಕಾಶ್ ಕಡೆಗೆ. ಇವ್ರು ಬಿಡಿಸ್ತೀನಿ ನಾನು, ನನಗೆಲ್ಲ ಗೊತ್ತಿದೆ, ಒಂದು ವಿಶೇಷವಾದ ಮಂತ್ರ ಇದೆ, ರಾಕ್ಷೋಘ್ನ ಅನ್ನುವಂಥ ಮಂತ್ರ ಇದೆ, ಆ ಮಂತ್ರದಿಂದ ಬ್ರಹ್ಮರಾಕ್ಷಸ ಓಡಿಸ್ತೇನೆ ಅಂತ ಹೇಳಿದರು. ರಾಜ ಮಗಳನ್ನು ಕರ್ಕೊಂಡು ಬಂದ, ಆದರೆ ಯಾವ ಮಂತ್ರ ಹೇಳಿದರೂ ಅದು ಬ್ರಹ್ಮರಾಕ್ಷಸ ಹೋಗಲಿಲ್ಲ. ಕೊನೆಗೆ ಇವರು ರಾಕ್ಷೋಘ್ನ ಮಂತ್ರ ಹೇಳಿ ನೀರು ಸಿಂಪಡಿಸಿದರಂತೆ. ಸಿಂಪಡಿಸಿದಾಗ ಬ್ರಹ್ಮರಾಕ್ಷಸ ಇನ್ನೂ ಜೋರಾಗಿ ಗಗಗಿಸಿ ನಗೋಗಿ ಶುರು ಮಾಡ್ತಂತೆ. ನಕ್ಕ ಬಿಟ್ಟು ಹೇಳ್ತಂತೆ, ಇದು ಭಾಳ ನನಗೆ ತಮಾಷೆ ಅನಿಸೋದಿದ್ದು. ರಾಕ್ಷಸ ಹೇಳ್ತಂತೆ, ನೀ ಏನು ಮಂತ್ರ ಹೇಳಿದೆಲ್ಲ ಎಲ್ಲ ಮಂತ್ರ ನನಗೆ ಬರ್ತಾವೆ. ಇದು ನೋಡಿ ಭಾಳ ಮಂತ್ರ ಕಲ್ತ್ರೆ ಹಂಗಾಗ್ಬಿಡ್ತಾರೇನೋ ಅನಿಸ್ಬಿಡ್ತು ಒಂದ್ಸಲ ನನಗೆ. ಅದು ಹೇಳ್ತಂತೆ, ನಿನಗೇನು ಮಂತ್ರ ಹೇಳಿದೆಲ್ಲ ಎಲ್ಲ ಮಂತ್ರ ನನಗೆ ಬರ್ತದೆ, ಅದಲ್ಲದೆ ನನ್ನ ಪೂರ್ವ ಚರಿತ್ರೆ ನಿನಗೆ ಗೊತ್ತದೇನೋ, ಏನಾದರೂ ನಿನ್ನ ಚರಿತ್ರೆ ನನಗೆ ಗೊತ್ತಿದೆ, ನನ್ನ ಮಂತ್ರ ಹಾಕಿದಲ್ಲ ನನ್ನ ಮೇಲೆ, ನಿನ್ನ ಚರಿತ್ರೆ ಪೂರ್ತಿ ಗೊತ್ತಿದೆ ನನಗೆ. ನೀನು ಹೋದ ಜನ್ಮದಲ್ಲಿ ಒಂದು ಹುತ್ತದ ಹತ್ರ ಉಡ ಆಗಿದ್ದೆ, ಉಡ ಅಂತಂದು ಪ್ರಾಣಿ ಇದೆಯಲ್ಲ, ಉಡ ಆಗಿದ್ದೆ ನೀನು, ಹುತ್ತದ ಹತ್ರ ಇರ್ತಾ ಇದ್ದೆ. ಒಂದು ದಿವಸ ಒಬ್ಬ ವೈಷ್ಣವ ಬಂದ, ಅಲ್ಲಿ ಊಟ ಮಾಡಿ ಆ ಎಲೆಯನ್ನು ಹುತ್ತದ ಹತ್ರ ಬಿಸಾಕಿ ಹೋದ. ಅದಕ್ಕೆ ಅಂಟಿದಂಥ ಅಗಳು ತಿಂದೆಯಲ್ಲ ನೀನು, ಅದಕ್ಕೆ ಈ ಜನ್ಮದಲ್ಲಿ ದೊಡ್ಡ ವಿದ್ವಾಂಸಾಗಿ ಹುಟ್ಟಿದ್ಯಾ ನೀನು ಅಗಳು ತಿಂದದ್ದಕ್ಕೆ. ನಾನೇನು ಮಾಡಿದೆ, ಹಿಂದಿನ ಜನ್ಮದಲ್ಲಿ ಹೋಮ ಯಜ್ಞ ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಆ ತಪ್ಪು ಮಾಡಿದ್ದರಿಂದ ನಾನು ಬ್ರಹ್ಮರಾಕ್ಷಸ ಆಗಿದ್ದೇನೆ. ಎಷ್ಟು ಚಂದ ವಾರ್ನಿಂಗ್ ಅಲ್ಲ ಇದು, ಯಜ್ಞ ಮಾಡುವಾಗ ಹೋಮ ಮಾಡುವಾಗ ತುಂಬ ಎಚ್ಚರ ಆಗಿರಬೇಕು ಅಂತ, ಇಲ್ಲದೆ ಹೋದರೆ ಏನಾಗ್ತದೆ ಅಂತ ಹೇಳ್ತದೆ. ಅದು ನಾನು ಹಾಗಿರೋದ್ರಿಂದ ನಾನು ಬ್ರಹ್ಮರಾಕ್ಷಸ ಆಗಿದ್ದೀನಿ, ಈ ಅವಸ್ಥೆ ಬಂದಿದೆ ಅಂಥೇಳಿ ನಿನ್ನಿಂದ ನನ್ನ ಮೈಯಲ್ಲಿ ಸೇರಿಕೊಂಡಂಥ ಬ್ರಹ್ಮರಾಕ್ಷಸ ನಾನಿದ್ದೀನಲ್ಲ, ನಾನು ಓಡಿಸೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೊತೆಗಿದ್ದಾರಲ್ಲ ಅದು ಬೇರೆ, ನಿನ್ನ ಜೊತೆಗಿದ್ದಾರಲ್ಲ ಅವ್ರು ಬೇಕಾದ್ರೆ ಓಡಿಸ್ಬೋದು ನನ್ನ. ಅವ್ರೇನು ಮಾಡಬೇಕು, ಅವ್ರು ಏನು ಮಾಡಬೇಕಾಗಿಲ್ಲ, ಅವ್ರ ಪಾದ ತೊಳೆದು ಆ ನೀರು ನನ್ನ ಸಿಡಿಸಿದ್ರೆ ಸಾಕು, ನಾನು ಹೋಗ್ಬಿಡ್ತೀನಿ ಅಂತ. ಇವರದು ವ್ಯವಸ್ಥೆ ಮಾಡಿದವರಲ್ಲ ಇವರು. ಆ ರಾಜ ಹೇಳಿದ, ಮರ ನೀನು ಓಡಿಸ್ಬಿಡ್ರಪ್ಪ, ನೀವೇ ಓಡಿಸಿ ಅದನ್ನು ಅಂತ. ಗುರುಗಳು ನೋಡಿದ್ರು ಮುಖ ಇವರು, ಆಯ್ತು ನೀನಾದರೂ ಮಾಡು, ಪ್ರಯತ್ನ ಮಾಡು. ಗುರುಗಳಿಗೆ ಏನು ಅಂದರೆ, ನಾನೇ ಸೋತಿದ್ದೀನಿ ನೀವೇನೇನು ಗೆಲ್ತಾನೆ ಅಂತ. ಇವರು ಕಾಲು ತೊಳೆದ್ರು, ಆ ಪಾದ ತೊಳೆದಂಥ ನೀರನ್ನು ಆ ಮುಖಕ್ಕೆ ಸಿಂಪಡಿಸಿದ್ರು, ಆ ಕ್ಷಣದಲ್ಲೇ ಬ್ರಹ್ಮರಾಕ್ಷಸ ಹೋಗ್ಬಿಡ್ತು. ಹೋದ ತಕ್ಷಣ ರಾಜನಿಗೆ ಭಾರಿ ಖುಷಿಯಾಯಿತು, ಮಗಳಿಗೆ ಬಂದಂಥ ಬ್ರಹ್ಮರಾಕ್ಷಸ ಬಿಟ್ಟು ಹೋಯ್ತಲ್ಲ ಅಂತ ಹೇಳಿ ಇವ್ರನ್ನ ಕುರ್ಚಿ ಮೇಲೆ ಕೂಡಿಸಿ ಬಂಗಾರದ ನಾಣ್ಯಗಳಿಂದ ಅಭಿಷೇಕ ಮಾಡಿದ್ದಂತೆ. ಇವರೇನು ಮಾಡಿದರು, ಅಭಿಷೇಕ ಮಾಡಿದ ನಾಣ್ಯಗಳನ್ನೆಲ್ಲ ಎತ್ಕೊಂಡು ಗುರುಗಳಿಗೆ ಕೊಟ್ಟರು, ನಿಮಗೆ ಇದು ಅಂತ ಹೇಳಿ. ಬಂಗಾರ ಕೊಟ್ಟರು ಕೂಡ ಯಾದವ ಪ್ರಕಾಶರಿಗೆ ಸಂಕಟ ಕಮ್ಮಿ ಆಗಲಿಲ್ಲ, ಸಿಟ್ಟು ವಿಪರೀತ ಆಯಿತು, ಈರ್ಷೆ ಆಯಿತು. ನನಗೆ ಮಾಡಲಾರ್ದ ನನ್ನ ಶಿಷ್ಯ ಮಾಡಿಬಿಟ್ನಲ್ಲ, ನಾಳೆ ಹೀಗೆ ಮುಂದುವರೆದ್ರೆ ನನ್ನ ಪ್ರಭಾವ ಕಮ್ಮಿ ಆಗಿಬಿಡುತ್ತೆ, ಅವಂದೇ ಜಾಸ್ತಿ ಪ್ರಭಾವ ಆಗ್ತದೆ ಅಂತ. ಆ್ಯಕ್ಚುಲಿ ನಮ್ಮಲ್ಲಿ ಒಂದು ಮಾತಿದೆ, ಶಿಷ್ಯಾದಿ ಛೇತ್ ಪರಾಜಯಂ ಅಂತ. ಶಿಷ್ಯ ನಮಗಿಂತ ದೊಡ್ಡವನಾದರೆ ಹೆಚ್ಚು ಸಂತೋಷ ಆಗತ್ತೆ ಅಂತ. ಇಲ್ಲಿ ಯಾಕೋ ರಿವರ್ಸ್ ಆಯ್ತದೆ, ಶಿಷ್ಯ ಚೆನ್ನಾಗಿದ್ದ ಹಾಗೆ ಅವ್ರ ದುಃಖ ಜಾಸ್ತಿ ಆಯಿತು, ಸಂಕಟ ಶುರು ಆಯಿತು, ಈರ್ಷೆ ಶುರು ಆಯಿತು. ಈ ಹೊತ್ತಿಗೆ ಏನಾಯಿತು ಅಂದರೆ, ರಾಮಾನುಜರ ಚಿಕ್ಕಮ್ಮನ ಮಗ ದ್ಯುತಿಮತಿ ಅಂತ, ಕಾಂತಿಮತಿ ಇವ್ರ ತಾಯಿ, ಆಕೆ ತಂಗಿ ದ್ಯುತಿಮತಿ ಅಂತ, ಅವ್ರ ಮಗ ಗೋವಿಂದ ಅನ್ನೋ ಹುಡುಗ ಬಂದು ಸೇರಿಕೊಂಡ ಇವ್ರ ಜೊತೆಗೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಅವನು ಕ್ಲಾಸಿಗೆ ಬರದೆ ಹೋದಾಗ, ತರಗತಿಗೆ ಬರದೆ ಹೋದಾಗ, ಇನ್ನು ಊರಲ್ಲೇ ಹೇಳ್ಕೊಂಬರ್ತಾನೆ ಇವನು ನನ್ನ ಬಗ್ಗೆ ಅಂತ ಚಿಂತೆ ಶುರುವಾಯಿತು. ಆದ್ದರಿಂದ ಅವನು ಹೇಗಾದರೂ ಮಾಡಿ ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು ಪ್ಲಾನ್ ಹಾಕಿದ್ರಂತೆ. ಉತ್ತರ ಭಾರತ ಪ್ರವಾಸಕ್ಕೆ ಹೋಗೋದು, ಎಲ್ಲರೂ ಶಿಷ್ಯರೆಲ್ಲ ಸೇರಿ ಹೋಗೋದು. ಗಂಗಾ ನದಿ ಸ್ನಾನಕ್ಕೆ ಹೋದಾಗ ಪ್ರವಾಹ ತುಂಬ ಜಾಸ್ತಿ ಇರುತ್ತೆ, ಅಲ್ಲಿ ತಳ್ಳಿಬಿಡೋದು ಅವನ, ಹೋಗ್ಬಿಡ್ತಾನೆ. ಅದು ದೂರ ಇದ್ದರೆ ಗೊತ್ತೂ ಆಗಲ್ಲ ಏನಾಯಿತು ಅಂತ ಹೇಳಿ ಅವನು ಹಾಕೊಂಡ್ಬಿಡ್ಬೇಕು ಅಂತ ಪ್ರಯಾಣ ಮಾಡಿಕೊಂಡು ಹೊರಡೋಣ ಪ್ರವಾಸಕ್ಕೆ ಅಂತ ವಿಚಾರ ಮಾಡಿದರು. ಆ ಯಾದವ ಪ್ರಕಾಶರ ಅತ್ಯಂತ ಆತ್ಮೀಯ ಶಿಷ್ಯ ಒಬ್ಬ ಇದ್ದ ಅವರಿಗೆ, ಅವನ ಮೂಲಕ ಗೋವಿಂದಕ್ಕೆ ಗೊತ್ತಾಯ್ತಿದ್ದು. ರಾಮಾನುಜರು ತಮ್ಮ ಇದ್ದಾರಲ್ಲ, ಗೋವಿಂದಕ್ಕೆ ಗೊತ್ತಾಯ್ತು ಹಿಂಗೆ ಪ್ಲಾನ್ ಇದೆ ಅಂತ. ರಾಮಾನುಜರನ್ನು ಕರೆಸಿದರು ಗುರುಗಳು. ನೋಡಪ್ಪ, ನನ್ನ ಅತ್ಯಂತ ಶ್ರೇಷ್ಠ ಶಿಷ್ಯ ನೀನೇ, ನಿನ್ನಂಥ ಶಿಷ್ಯ ಜಗತ್ತಿನಲ್ಲಿ ಎಲ್ಲೂ ಸಿಕ್ಕಿಲ್ಲ ನನಗೆ. ನಾನೊಂದು ತೀರ್ಮಾನ ಮಾಡಿದ್ದೀನಿ. ಭಾರತ ವರ್ಷದಲ್ಲಿ ಪ್ರಯಾಗ ಕ್ಷೇತ್ರ ಬಹಳ ದೊಡ್ಡದು, ಅದು ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅಂತದೆ, ಪುಣ್ಯಪ್ರದ ಅದು. ಆದ್ದರಿಂದ ನೀನು ನಮ್ಮ ಜೊತೆಗೆ ಬಂದ್ಬಿಡು, ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ, ಗಂಗಾ ನದಿ ಸ್ನಾನ ಆಗ್ತದೆ ಅಂದರು. ಗುರುಗಳು ಕರೀತಾರೆ ಅಂತ ಹ್ಞೂ ಅಂದರು. ಇವರು ಜೊತೆಗೆ ಹೊರಟರು, ಹತ್ತಾರು ಜನ ಶಿಷ್ಯರು, ಗುರುಗಳು ಎಲ್ಲರೂ ಹೊರಟರು ನಡ್ಕೊಂಡು ಹೋಗ್ಬೇಕು. ಅವಾಗೆಲ್ಲ ಹೋದರೆ ವರ್ಷಗಟ್ಟಲೆ ನಡ್ಕೊಂಡು ಹೋಗಬೇಕು. ಹಾಗೆ ನಡೀತಾ ನಡೀತಾ ನಡೀತಾ ಹೋದ್ರಂತೆ ಎಷ್ಟೋ ತಿಂಗಳುಗಳು ನಡೆದ ಮೇಲೆ ವಿಂಧ್ಯ ಪರ್ವತದ ಕಾಡುಗಳಲ್ಲಿ ಹೋಗ್ತಾ ಇದ್ರಂತೆ. ಕಾಡಲ್ಲಿ ಹೋಗುವಾಗ ಇನ್ನೊಂದು ಎರಡು ದಿವಸ ಆದರೆ ಕಾಡು ದಾಟಿಬಿಡಬೇಕು, ಬಯಲು ಪ್ರದೇಶ ಬರ್ತದೆ. ಆಗ ಗೋವಿಂದ ಬಂದು ರಾಮಾನುಜರು ಹೇಳ್ತಾನೆ, ಅಣ್ಣ ಹುಷಾರಾಗಿರು, ನನಗೆ ಪ್ಲ್ಯಾನ್ ಗೊತ್ತಿದೆ. ನೀನು ಗಂಗಾ ನದಿಯಲ್ಲಿ ತಳ್ಳಿಬಿಡ್ತಾರವರು, ಪಾರಾಗೋದಿದ್ದರೆ ಇಲ್ಲೇ ಕಾಡಲ್ಲೇ ಪಾರಾಗಬೇಕು, ನೀನು ಮುಂದೆ ಪಾರಾಗೋಕ್ಕಾಗಲ್ಲ ಅಂತ ಗೊತ್ತಾದ ನಂತರ ರಾಮಾನುಜನ್ ಮಾಡಿ ಹಾಗೆ ಆಗಲಿ ಅಂಥೇಳಿ ಹಿಂದೆ ಉಳ್ಕೊಂಡ್ಬಿಟ್ರು. ಗುರುಗಳು ಮಶಿಷ್ಠರೆಲ್ಲ ಮುಂದೆ ಹೋದರು, ಇವರೊಬ್ಬರು ಹಿಂದೆ ಉಳ್ಕೊಂಡ್ಬಿಟ್ರು, ದಾರಿ ತಪ್ಪಿಸ್ಕೊಂಡ್ಬಿಟ್ರು ಬೇರೆ ಕಡೆ ಹೋಗಿ. ಗುರುಗಳು ನೋಡ್ತಾರೆ ರಾಮಾನುಜ ಇಲ್ಲ, ಎಲ್ಲಿ ಹೋದ, ಹುಡ್ಕೊಂಬನ್ನಿ ಅಂತ ಹೇಳಿದರು. ಶಿಷ್ಯರು ಒಂದಿಷ್ಟು ಜನ ಆ ಕಡೆ ಈ ಕಡೆ ಹುಡುಕಾಡಿದಾಗ ಎಲ್ಲೂ ಕಾಣಿಸ್ಲಿಲ್ಲ. ಗುರುಗಳು ಅಂದ್ಕೊಂಡ್ರು ಹೇಗಿದ್ರು ಯಾವುದೋ ಒಂದು ಪ್ರಾಣಿಗೆ ಆಹಾರ ಆಗಿರಬೇಕು, ಗಂಗಾ ನದಿ ತಳ್ಳಿ ಕೊಲ್ಲೋ ಅಂತ ಪಾಪ ಉಳಿತಲ್ಲ ನನ್ನ ಕಡೆಯಿಂದ, ಹೇಗೋ ಸತ್ತು ಹೋದ ಅವನು ಅಂಥೇಳಿ ಸಂತೋಷವಾಗಿ ಹೊರಟುಬಿಟ್ರಂತೆ ಮುಂದೆ. ಈ ಘನವಾದ ಕಾಡಿನಲ್ಲಿ ಕೂತಿದ್ದಾರಲ್ಲ ರಾಮಾನುಜರು, ಅವ್ರೇನು ಮಾಡಬೇಕೀಗ? ಒಬ್ಬರೇ ಒಂದು ಮರದ ಕೆಳಗೆ ಕೂತು ನಾರಾಯಣನ ಧ್ಯಾನ ಶುರು ಮಾಡಿದ್ರಂತೆ. ಭಗವಂತ ಬಂದಿದ್ದೀನಿ, ಏನು ಮಾಡಬೇಕು ಬಿಡಬೇಕು ನಿನಗೇ ಗೊತ್ತು, ಗುರುಗಳೇ ಕೊಲ್ಲಬೇಕು ಅಂತ ಹೊರಟ್ರೆ ಉಳಿಸೋರು ಯಾರು ನಮ್ಮನ್ನು, ನೀನೇ ಪಾರು ಮಾಡಬೇಕು ನನ್ನ ಅಂತೇನು ಬೇಡ್ಕೊಂಡ್ರು. ಬೇಡ್ಕೊಂಡಾಗ ಆ ಹೊತ್ತಿಗೆ ಇಬ್ಬರು ಬೇಡರು ಬಂದು, ಬೇಡ ಮತ್ತು ಬೇಡತಿ ಬಂದ್ರಂತೆ. ಭಾಳ ಚೆಂದ ಹೇಳ್ತಾರೆ, ವರದರಾಜ ಒಬ್ಬ ಬೇಡದ ವೇಷದಲ್ಲಿ, ಪೆರುಂದೇವಿ ಲಕ್ಷ್ಮಿ ಬೇಡತಿಯಾಗಿ ಇಬ್ಬರು ಬಂದ್ರಂತೆ. ಬೇಡ ಬೇಡತಿ ಇಬ್ಬರು ಬಂದರು. ಇವನು ಕೇಳಿದರು, ಯಾರಪ್ಪ ನೀನು, ಇಲ್ಲಿ ಯಾಕೆ ಬಂದಿದ್ದೀಯೋ ಕಾಡಲ್ಲಿ ಒಬ್ಬನೇ, ಎಲ್ಲಿಗೆ ಹೋಗ್ಬೇಕಂತೀಯ, ಯಾವೂರಿಂದ ಬಂದಿ ಅಂತ ಕೇಳಿದ್ರಂತೆ. ಆಗ ರಾಮಾನುಜರ್ ಹೇಳಿದರು, ನನಗೆ ಏನೇನಾಯಿತು, ಹಿಂಗಾಯಿತು, ಬಂದಿದ್ದೀನಿ, ಸಿಕ್ಕಾಕ್ಕೊಂಡಿದ್ದೀನಿ, ನಾನು ಕಾಂಚೀಪುರಕ್ಕೆ ಹೋಗಬೇಕು ಅಂತೆಲ್ಲ ಹೇಳಿದ್ರಂತೆ. ನೋಡಿ ಲೆಕ್ಕ ಹೇಳ್ತಾರೆ, ಕಾಂಚೀಪುರಂದಿಂದ ಈ ವಿಂಧ್ಯ ಪರ್ವತ ಕಡೆ ಬಂದಿದ್ದಾರಲ್ಲ, ಇದು ಸುಮಾರು 800 ಕಿಲೋಮೀಟರ್ ದೂರ ಬಂದಿದ್ದಾರೆ, 800 ಕಿಲೋಮೀಟರ್ ಬಂದಿದ್ದಾರೆ, ಅಲ್ಲಿದ್ದಾರೆ ಕಾಡಲ್ಲಿ. ಆ ಬೇಡ ಬೇಡತೆ ಇದೆ ಅಂತ ಚಿಂತೆ ಮಾಡಿಬಿಡಪ್ಪ, ನಾನು ತೋರಿಸಿದ ದಾರಿ ಗೊತ್ತು ನನಗೆ, ಕಾಂಚೀಪುರಕ್ಕೆ ಹೆಂಗೆ ಹೋಗೋದು, ಕರ್ಕೊಂಡು ಹೋಗ್ತಿ ಬಾ ಅಂಥೇಳಿ ಮುಂದೆ ಮಾರ್ಗದರ್ಶನ ಮಾಡೋಕೆ ಹೋಗೋದು. ಅವ್ರ ಜೊತೆ ಅವ್ರ ಹಿಂದೆ ಇವ್ರು ಹೋಗೋರು. ರಾತ್ರಿವರೆಗೂ ನಡೆದ್ರಂತೆ. ರಾತ್ರಿ ಆದಾಗ ಇಲ್ಲಿ ವಿಶ್ರಾಂತಿ ತೊಗೊಳ್ಳೋಣ 3 ಜನ ಅಂತ ಹೇಳಿ ಕೂತ್ಕೊಂಡ್ರು, ಮರದ ಕೆಳಗೆ ಮಲ್ಕೊಂಡ್ರು. ಮಧ್ಯರಾತ್ರಿ ಆದಾಗ ಆ ಬೇಡ ಬೇಡತಿ ಇಬ್ಬರು, ನೀರಡಿಕೆ ಆಗ್ತಾ ಇದೆಯೋ, ಸ್ವಲ್ಪ ನೀರಡಿಕೆ ಆಗ್ತಾ ಇದೆ ಅಂದ್ರಂತೆ. ಇವ್ರು ರಾಮಾನುಜರು ಪಾಪ ಕೇಳ್ತಾರಲ್ಲ ನಂಗೆ ಹಾದಿ ತೋರಿಸಿದವರು ಅಂತ ಹೇಳಿ ಒಂದು ಪಾತ್ರೆ ಹಿಡ್ಕೊಂಡು ಅಲ್ಲ ಸುತ್ತ ಹುಡುಕಾಡಿದ್ದಾರೆ. ಬೆಳಗಿನ ಜಾವ ಹೊತ್ತಿಗೆ ಒಂದು ಕೊಳ ಸಿಕ್ತಂತೆ. ಆ ಕೊಳದಲ್ಲಿ ನೀರು ತಂದು, ಅದು ಎಷ್ಟು ಸಿಂಬಾಲಿಕ್ ಆಗಿದೆ ಅಂದರೆ, ಕೊಳದಿಂದ ನೀರು ತಂದು ತಂದು ಇಬ್ಬರಿಗೂ ಮೂರು ಸಲ ನೀರು ಕೊಟ್ರಂತೆ. ಇಬ್ಬರಿಗೂ ಮೂರು ಸಲ ನೀರು ಕೊಟ್ರಂತೆ. ಇನ್ನು 4ನೇ ಸಲ ತೊರಕ್ಕೆ ಹೋದರು, ಬರೋ ಹೊತ್ತಿಗೆ ಇಬ್ಬರೂ ಇಲ್ಲ, ಬೇಡ ಬೇಡತಿ ಇಬ್ಬರೂ ಇಲ್ಲ. ಎಲ್ಲಿ ಹೋದ್ರು ಅವರು ಅಂತ ಹುಡುಕಾಡಿದ್ರೆ ಏನು ಲಕ್ಷಣನೇ ಇಲ್ಲ, ಅವ್ರು ಬಂದದ ಲಕ್ಷಣನೇ ಇಲ್ಲ. ಅಲ್ಲೇ ಕೂತ್ಕೊಂಡ್ರು. ಬೆಳಗಾಯಿತು, ಯಾವುದೋ ಹಳ್ಳಿ ಕಾಣಿಸ್ತಾ ಇದೆ ಪಕ್ಕದಲ್ಲಿ, ಇದು ಯಾವ ಹಳ್ಳಿ ಇದು ಕೇಳಬೇಕು ಅಂತ ಅಲ್ಲಿ ಬರೋ ರೈತನ ಕೇಳಿದಂತೆ, ಯಾವ ಊರು ಇದು ಅಂತ. ಇದು ಸತ್ಯವ್ರತ ಕ್ಷೇತ್ರ ಅಂತ. ಸತ್ಯವ್ರತ ಕ್ಷೇತ್ರ ಅಂದರೆ ಕಂಚಿ ಪಕ್ಕದ್ದೇ, ಕಂಚಿ ಊರಿನ ಪಕ್ಕದ್ದೇ. ಹೊರ ಬರೋ ಗಾಡಿಯಿಂದ ಸ್ವಲ್ಪ ಮುಂದೆ ಬಂದು ನೋಡಿದರೆ ಕಂಚಿದು ಆ ಗುಡಿಗಳು ಗೋಪುರ ಕಾಣಿಸ್ತಾ ಇದೆ. ಆಶ್ಚರ್ಯ ಆಗಿ ಹೋಯ್ತು ಅವರಿಗೆ. ನಾವು 8 ತಿಂಗಳು ನಡ್ಕೊಂಡು ಹೋಗಿದ್ದೀವಿ ಹೋಗೋದಕ್ಕೆ, ಆದರೆ ಒಂದು ರಾತ್ರಿಯಲ್ಲಿ ವಾಪಸ್ ಬಂದುಬಿಟ್ವಲ್ಲ, ಹಾಗಾದರೆ ಬಂದವ್ರು ಕರ್ಕೊಂಬಂದವ್ರು ಬೇಡ್ರಲ್ಲ ಅವರು, ಅವರು ವರದರಾಜ ಮತ್ತು ಲಕ್ಷ್ಮೀದೇವಿನೇ ಕರ್ಕೊಂಬಂದದ್ದು ನಮ್ಮನ್ನು ಅಂತ ಹೇಳಿ ಮನೆ ಮುಟ್ಟಿದ್ರಂತೆ, ಮನೆ ಮುಟ್ಟಿ ಎಲ್ಲ ವಿಷಯ ಹೇಳಿದ್ರಂತೆ. ಹೀಗಾಯಿತು ಪವಾಡ ಇದು. ಒಂದು ರಾತ್ರಿಯಲ್ಲಿ ವಿಂಧ್ಯ ಪರ್ವತದಿಂದ ಇಲ್ಲಿ ಬಂದುಬಿಟ್ಟಿದ್ದೆ ನಾನು, ಭಗವಂತನೇ ಕರ್ಕೊಂಬಂದದ್ದು ಅಂತ ಹೇಳಿದ್ರಂತೆ. ಎಲ್ಲ ಸಂತೋಷ ಆಯಿತು ಅವರಿಗೆ. ಅಂತೂ ಪಾರಾಗಿ ಬಂದೆಲ್ಲಪ್ಪ, ಇನ್ನೊಂದು ಪುನರ್ಜನ್ಮ ಆದಂಗೆ ಆಯಿತು ನಿನಗೆ ಅಂತ ಒಪ್ಕೊಂಡ್ರಂತೆ.

0: ನಾನು ಅಮೃತ್ ಸೋಮೇಶ್ವರ್ ರೇಡಿಯೋ ಸಾರಂಗ್ ಏಪಲ ಕೇಳ್ದು ಸಂತೋಷ ಪಡೆಯಲೆ
1: ಕಂಡೊಡೆ ಪಲ ತೂಪೆ ನಾಳೆನು ಕಿರಿಂಚಿಡಿತ್ತಿನ ಮಾಡಿಗೋ ಇತ್ತೆ ತೋದಗ ಒಪ್ಪ ಪಾಡಿನ ಪದ್ದ ಇದಲೆ ಕಲ ಕಲ.
2: ಈ ಕಾಂತಿಮತಿ ಹೇಳಿದ್ರಂತೆ ನೋಡಪ್ಪ, ಇನ್ನು ಯಾದವ ಪ್ರಕಾಶರದ್ದು ವಿಷಯ ಗೊತ್ತಾಯ್ತಲ್ಲ ನಿನಗೆ, ಇನ್ನು ಆ ಕಡೆ ಹೋಗ್ಲಿಬೇಡ. ನಿನಗೇನಾದರೂ ವಿಷಯ ಕೇಳೋದಿದ್ರೆ ಕಾಂಚೀಪೂರ್ಣರು ಇದ್ದಾರೆ. ಕಾಂಚೀಪೂರ್ಣರು ವರದರಾಜ ದೇವಸ್ಥಾನದಲ್ಲಿ ಚಾಮರ ಸೇವೆ ಮಾಡುವಂಥವ್ರು. ನೆನಪಿಟ್ಕೋಬೇಕು ಇದನ್ನು, ಭಾಳ ಚಂದ ಇದೆ. ಕಾಂಚಿ ವರದರಾಜ ಗುಡಿಯಲ್ಲಿ ಚಾಮರ ಸೇವೆ ಮಾಡೋರು, ಸಾಯಂಕಾಲ ದೇವರಿಗೆ ಮೀಸಣಿಕೆ ಗಾಳಿ ಹಾಕಬೇಕು. ಅವರು ಶೂದ್ರರು, ಆದರೆ ಅಷ್ಟು ಜವಾಬ್ದಾರಿ ಇತ್ತು. ಅವರಿಗೆ ಅಂತರಂಗ ಭಕ್ತರು ಅಂತ ಕರೀತಾ ಇದ್ರಂತೆ. ದಿನಾಲೂ ರಾತ್ರಿ ಪೂಜೆ ಮಾಡುವಾಗ, ಚಾಮರ ಬೀಸುವಾಗ ವರದರಾಜ ಅವ್ರ ಜೊತೆ ಸಂಭಾಷಣೆ ಮಾಡ್ತಿದ್ದ ಅಂತ ಒಂದು ಪ್ರತೀತಿ. ಅಷ್ಟರು ಅಂತರಂಗ ಭಕ್ತರಾಗಿದ್ದವರು. ಅವ್ರ ಕಡೆ ಹೋಗಿ ತಿಳ್ಕೊಂಡು ನಿನಗೆ ಏನು ಕೇಳೋದಿದ್ರು ಹೋಗು ಅಂತ. ಈ ಹೋಗಿ ಅವ್ರನ್ನ ಭೇಟಿಯಾದಾಗ ಕಾಂಚೀಪೂರ್ಣರು ಹೇಳಿದ್ರಂತೆ, ಆಯ್ತಪ್ಪ ನೀನಿರು, ದಿವಸ ಸೇವೆ ಮಾಡು. ನಿನಗೊಂದು ಘಟನೆ ನೆನಪಿದೆಯಾ? ಇಬ್ಬರು ಬೇಡ ಬೇಡತಿ ಮೂರು ಸಲ ನೀರು ಕೊಟ್ಟಿದ್ದೆಯಲ್ಲ ನೀನು. ಅಂದರೆ ಏನರ್ಥ ಅಂದರೆ, ವರದರಾಜ ನಿನ್ನ ಕಡೆಯಿಂದ ಸೇವೆ ಅಪೇಕ್ಷೆ ಮಾಡ್ತಾನೆ. ಯಾವ ಸೇವೆ ಅಪೇಕ್ಷೆ ಮಾಡ್ತಾನೆ? ನೀರು ಕೊಟ್ಟಿಲ್ವಾ ನೀನು ಅವನಿಗೆ? ಅಭಿಷೇಕಕ್ಕೆ ನೀನು ನೀರು ತೊಗೊಂಡು ಬಾ. ಇಲ್ಲಿ ಶಾಲಕ್ಕಾಣರ್ ಅಂತ ಒಂದು ಬಾವಿ ಇದೆ. ಶಾಲಕ್ಕಾಣರ್ ಬಾವಿಯಿಂದ ದಿನಾಲೂ ಅಭಿಷೇಕಕ್ಕೆ ಅಲ್ಲಿಂದಲೇ ತರಬೇಕು. ನೀನೇ ನೀರು ತೊಗೊಂಬ ಪ್ರತಿ ದಿವಸ ಅಂತ ಹೇಳಿ ಆ ಕೆಲಸವನ್ನು ರಾಮಾನುಜರು ತಗೊಂಡ್ರು. ಬಹಳ ಪ್ರೀತಿಯಿಂದ ಭಗವಂತನ ಆರಾಧನೆಗೆ ತಿರುವಾರಾಧನೆ ಪೂಜೆ ಮತ್ತು ಅಭಿಷೇಕಕ್ಕಾಗಿ ಚಿನ್ನದ ಬಿಂದಿಗೆ ಕೊಟ್ಟಿದ್ರಂತೆ. ಅಲ್ಲಿಂದ ನೀರು ತಂದು ಅಭಿಷೇಕಕ್ಕೆ ಕೊಡಬೇಕು. ಆ ಕೆಲಸ ರಾಮಾನುಜರದು. ಒಂದ್ಸಲ ಹೋಗಿ ಇವರು ಕೇಳಿದ್ರಂತೆ ಕಾಂಚೀಪೂರ್ಣರಿಗೆ, ನನಗೆ ನೀವೇ ನಮಗೆ ಪಂಚ ದೀಕ್ಷೆ ಕೊಟ್ಬಿಡಿ, ನನಗೆ ದೊಡ್ಡವರಿದ್ದೀರಿ ಜ್ಞಾನಿಗಳಿದ್ದೀರಿ ಅಂತ. ಅವ್ರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಇಲ್ಲಪ್ಪ ನಾನು ಕೊಡೋದು ಸರಿ ಆಗಲ್ಲ, ಯಾಕಂದರೆ ನೀನು ಬ್ರಾಹ್ಮಣ, ನಾನು ಶೂದ್ರ ಆಗಿದ್ದೀನಿ, ನನಗೇನು ಸಂಬಂಧ ಇಲ್ಲ ಅಂತ ಇವರು ಅಂದ್ರು. ಇಲ್ಲಪ್ಪ ನಾನು ಕೊಡೋ ಟೈಮ್ ಬಂದಾಗ ನೋಡೋಣ, ಈಗಂತೂ ಬೇಡ ಅಂತ ಬಿಟ್ರು. ಈ ಹೊತ್ತಲ್ಲಿ ಏನಾಗಿತ್ತು ಅಂದರೆ, ಶ್ರೀರಂಗದಲ್ಲಿ ಯಮುನಾಚಾರ್ಯರು ಇದ್ದಾರೆ, ಅಧ್ಯಕ್ಷರಾಗಿದ್ದಾರೆ. ಅವರು ಪೀಠಾಧಿಕಾರಿಗಳಾಗಿದ್ದಾರೆ. ಅವ್ರಿಗೆ ಆಳವಂದಾರ್ ಅಂತ ಕರೆಯೋರು, ಆಳವಂದಾರ್ ಅಂತ ಹೆಸರು. ಶ್ರೀ ವೈಷ್ಣವ ಸಿದ್ಧಾಂತದ ಅಧ್ವೈರ್ಯುಗಳವರೀಗ. ಅವ್ರಿಗೆ ನೋಡಿಕೊಂಡ್ರು, ವಯಸ್ಸಾಯಿತು ನನಗೀಗ, ಇನ್ನು ಉತ್ತರಾಧಿಕಾರಿಗಳನ್ನು ನೋಡಬೇಕಲ್ಲ, ಇದು ಬಹುದೊಡ್ಡ ಜವಾಬ್ದಾರಿ ಯಾವುದೇ ಸಂಸ್ಥೆ ನಡೆಸೋರಿಗೆ. ನಾವು ಸಾಮಾನ್ಯವಾಗಿ ನಮ್ಮ ನಂತರ ಯಾರು ಅಂತ ವಿಚಾರ ಮಾಡೋದೇ ಇಲ್ಲ. ನಾವು ಸಂಸ್ಥೆ ನಡೆಸೋರು ಎಷ್ಟು ಜವಾಬ್ದಾರಿ ನೋಡಿ. ಈ ಪೀಠ ನೋಡಿದ್ರೆ ನಾಥ ಮುನಿಗಳು ಹೇಗೆ ಪುಂಡರೀಕಾಕ್ಷರಿಗೆ ಕೊಟ್ಟರು, ಪುಂಡರೀಕಾಕ್ಷರು ರಾಮಮಿಶ್ರರಿಗೆ ಹೇಳಿದರು, ರಾಮಮಿಶ್ರರು ಯಾರನ್ನು ಮಾಡಬೇಕು ಅಂತ ಕೂಡ ಹೇಳಿದರು. ಈಗ ಯಮುನ ಮೂರ್ತಿಗಳವರು ಕೂಡ ಏನು ಮಾಡ್ತಾರೆ, ಯಮುನಾಚಾರ್ಯರು ಏನು ಮಾಡ್ತಾರೆ, ನನ್ನ ನಂತರ ಯಾರು ಬರಬೇಕು, ನನಗೆ ವಯಸ್ಸಾಗ್ತಾ ಇದೆ ಈಗ, ಅದಕ್ಕೊಬ್ಬ ದಕ್ಷ ಇರಬೇಕು, ಯೋಗ್ಯ ಇರಬೇಕು, ವೇದಾಂತದಲ್ಲಿ ಚೆನ್ನಾಗಿ ಪರಿಶ್ರಮ ಮಾಡಿದವನಿರಬೇಕು, ತರುಣ ಇರಬೇಕು. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಸ್ಪೆಕ್ಟ್. ಅವ್ರು ಬೇಕಾದದ್ದು ವಯಸ್ಸಾದರೆ ಹಿಡ್ಕೊಂಡು ಬರಲಿಲ್ಲ, ತರುಣರು ಕರ್ಕೊಂಡ್ಬರಬೇಕು ಅಂತ. ಬದಲಾವಣೆ ಗಾಳಿ ಬೀಸ್ತಾ ಇದೆ, ಅದಕ್ಕೆ ಪೂರಕವಾಗಿರುವಂಥ ತರುಣ ಬರಬೇಕು ಅಂತ ಹುಡುಕ್ತಾ ಇದ್ರು. ಎಲ್ಲಿದ್ದಾರೆ ಹುಡುಗ ಅಂತ ಅವರು ಅಂತ. ಆವ ಕೆಲವು ಶಿಷ್ಯರು ಹೇಳಿದ್ರಂತೆ, ಕಾಂಚೀಪುರದಲ್ಲೂ ಹುಡುಗ ಇದ್ದಾನೆ, ರಾಮಾನುಜ ಅಂತಿದ್ದಾನೆ ಹುಡುಗ. ಅವನು ಎಲ್ಲ ವಿಚಾರ ತಂದುಕೊಟ್ರು. ನೋಡಿ, ಆತ ಯಾದವ ಪ್ರಕಾಶ ಚರ್ಚೆ ಮಾಡಿ ವಿಶಿಷ್ಟಾತ್ವೈತದ ಬಗ್ಗೆ ತುಂಬ ಪ್ರೀತಿ ಇದೆ, ತಿಳ್ಕೊಂಡಿದ್ದಾನೆ, ಹೀಗೆಲ್ಲ ಚರ್ಚೆಗಳಾಗ್ತಾ ಇತ್ತು ಅಂತೆಲ್ಲ ಹೇಳಿದಾಗ, ಹಾಗಾದ್ರೆ ಅವ್ನು ನೋಡಬೇಕು ಅವನ್ನ ಅಂದರು. ಆ ಕ್ಷಣದಲ್ಲಿ ಆರೋಗ್ಯ ಸರಿ ಇರಲಿಲ್ಲ, ಹೋಗಲಿಲ್ಲ ಅವರು. ಇಲ್ಲಿ ಮುಂದೆ ಇವರು ಯಾದವ ಪ್ರಕಾಶರ ಯಾತ್ರೆ ಏನಾಯಿತು ಅಂತ ಇಂಟ್ರೆಸ್ಟಿಂಗ್. ಇವನು ಬಿಟ್ರಲ್ಲ, ಇಲ್ಲಿ ರಾಮಾನುಜ ಸಿಗಲಿಲ್ಲ, ಮುಂದೆ ಹಾಗೆ ಪ್ರವಾಸಕ್ಕೆ ಹೋದರು. ಹೋಗಿ ಕಾಶಿ ಮಣಿಕರ್ಣಿಕಾ ಘಾಟದೊಳಗೆ ಸ್ನಾನ ಮಾಡುವಾಗ, ಈ ಗೋವಿಂದ ಇದ್ರಲ್ಲ ರಾಮಾನುಜ ತಮ್ಮ, ಅವರು ಸ್ನಾನ ಮಾಡುವ ಕೈಗೊಂದು ಶಿವಲಿಂಗ ಸಿಕ್ಬಿಡ್ತಂತವ್ರಿ. ಆ ಶಿವಲಿಂಗ ಸಿಕ್ಕ ತಕ್ಷಣ ಅದೇನು ಮಾಡಬೇಕು, ಅದನ್ನು ಪೂಜೆ ಮಾಡಿಕೊಂಡು ಶಿವಧ್ಯಾನ ಮಾಡ್ತಾ ಇಡೀ ಮಾಘ ಮಾಸ ಅಲ್ಲೇ ಇದ್ದುಕೊಂಡು ಮಣಿಕರ್ಣಿಕ ಘಾಟದಲ್ಲಿ ಸ್ನಾನ ಮಾಡಿ, ಮಾಘ ಮಾಸ ಮುಗಿದ ನಂತರ ತಮ್ಮ ಊರಿಗೆ ಬಂದರು, ತಿರುಮಂಗಲ ಅಂತ ಒಂದು ಊರು. ಅಲ್ಲಿ ಬಂದು ಆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಒಂದು ಗುಡಿ ಕಟ್ಟಿಸಿದರು. ನಂತರ ಕಾಳಹಸ್ತಿಗೆ ಹೋದ್ರಂತೆ, ಶಿವದರ್ಶನ ಮಾಡ್ಕೊಂಬರೋಣ ಅಂತ. ಕಾಳಹಸ್ತಿಗೆ ಹೋದಾಗ ಅಲ್ಲಿ ಏನೋ ಪ್ರೇರಣೆ ಆಯಿತು ಅವರಿಗೆ, ಇಲ್ಲೇ ಇದ್ದುಬಿಡು ನೀನು ಅಂತ ಹೇಳಿ ಆ ಮನುಷ್ಯ ಅಲ್ಲಿ ಹೋಗಿ ಗೋವಿಂದರು ಅಲ್ಲೇ ಉಳ್ಕೊಂಬಿಟ್ರು ಕಾಳಹಸ್ತಿಯಲ್ಲಿ. ನನಗಿದು ಬಹಳ ಚಂದ ಅನಿಸುತ್ತೆ, ಎಲ್ಲಿ ಹೋದ್ರೆ ಅಲ್ಲೇ ಉಳ್ಕೊಂಬಿಡೋದು, ಹಾಗೆ ಇದ್ದುಬಿಡೋದು, ಭಗವಂತ ಹೇಳಿದ ಅಂತ ಇದ್ದುಬಿಡೋದು. ಅದು ಎಷ್ಟು ಮಟ್ಟಿಗೆ ವಿಚಿತ್ರ ನೋಡಿ ಅವ್ರದು. ಕಾಳಹಸ್ತಿಗೆ ಹೋದ ಮನುಷ್ಯ ಅಲ್ಲಿ ಉಳ್ಕೊಂಬಿಟ್ರಂತೆ, ಅದು ಭಸ್ಮ ರುದ್ರಾಕ್ಷಿ ಹಚ್ಕೊಂಡು ಅಲ್ಲೇ ಇದ್ದುಬಿಡೋದು, ಪೂರ ಗಡ್ಡ ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ರಂತೆ, ಊರಿಗೆ ಬರಲಿಲ್ಲ ಒಟ್ಟು.

0: ஹாய் நமஸ்கார, யார் நிக்கலாம் அர்ஜுன் காபி கார்ட்.
1: நமஸ்கார், யார் நிக்கலாம் விஜயகுமார் கொடியால் பயில் பாத்திருந்தோம்ல.
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார, யார் நிக்கலாம் தெலிக்கத பள்ளி தேவதாஸ் காபி கார்ட்.
4: நமஸ்கார, யார் நிக்கல தின குசந்தர் சின்ன விண்டி படில் நிக்கிற கிளந்து பிளே 107.8 FM ரங்க ரங்கதா பதில். ஜெய ஹே.
5: ಕಾಂಚೀಪುರಕ್ಕೆ ಹೋದಾಗ ಕಾಂಚೀಪೂರ್ಣರು ಅಂತ ಹೇಳಿದ್ನಲ್ಲ, ಕಾಂಚೀಪೂರ್ಣರು ಅಂತ ಅವರು ಚಾಮರ ಸೇವೆ ಮಾಡುವಂಥವ್ರು, ಅವ್ರು ಬಹಳ ಗೌರವ ಅಲ್ಲಿ. ಅವ್ರು ಎದುರುಗೊಂಡು ಕರ್ಕೊಂಬಂದು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ದರ್ಶನ ಮಾಡಿಸಿದ್ರಂತೆ. ವರದರಾಜ ಸ್ವಾಮಿ ದರ್ಶನ ಆಗಿ ಹೊರಗೆ ಬರಬೇಕಾದ್ರೆ ಎದುರುಗಡೆ ಯಾದವ ಪ್ರಕಾಶರು ಬರ್ತಾಯಿದ್ರು ಗುರುಗಳು. ಅವರು ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಅಲ್ಲಿದ್ದವರು. ಅವ್ರು ಪರಿಚಯ ಮಾಡಿಸಿದ್ರು. ಮಾಡಿದ್ಮೇಲೆ ಅವ್ರ ಹಿಂದೆ ಒಬ್ಬ ಹುಡುಗ ಬರ್ತಿದ್ದ, ರಾಮಾನುಜರು ಬರ್ತಾಯಿದ್ರು. ಅವ್ರು ಯಾರು ಅಂತ ಕೇಳಿದ್ರಂತೆ. ಇದು ವಜ್ರ ವ್ಯಾಪಾರಿಗೆ ವಜ್ರದ ಬೆಲೆ ಗೊತ್ತಾಗೋದು, ಉಳಿದವ್ರಿಗೆ ಗೊತ್ತಾಗಲ್ಲ. ತಕ್ಷಣ ಯಮುನಾಚಾರ್ಯ ಅಂತ, ಹುಡುಗ ಯಾರು ಅಂತ ಕೇಳಿದ್ರಂತೆ. ಆ ಹುಡುಗನ ವಿವರಣೆ ಮಾಡಿ ಈತನ ಬಗ್ಗೆನೇ ಹೇಳಿದ್ನಲ್ಲ, 800 ಮೈಲಿ ದೂರ ಒಂದೇ ರಾತ್ರಿಯಲ್ಲಿ ಬಂದಂಥವನು, ವರದರಾಜಸ್ವಾಮಿ ಇದು ಮತ್ತು ಲಕ್ಷ್ಮೀದೇವಿ ಕೃಪೆ ಆಗಿದೆ ಅವನಿಗೆ, ಆದ್ದರಿಂದ ಬಂದಿದ್ದಾನೆ, ತುಂಬ ಶಾಸ್ತ್ರದಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರಂತೆ. ತಕ್ಷಣ ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಬಿಟ್ರು ಯಮುನಾಚಾರ್ಯರು, ನನ್ನಿಂದ ಏನಾದರೂ ಯಾರಿಗೆ ಕೊಡೋದಿದ್ದರೆ ಅಧಿಕಾರ ಈತನಿಗೆ ಕೊಡಬೇಕು, ತೀರ್ಮಾನ ಮಾಡ್ಕೊಂಬಿಟ್ರು. ತಕ್ಷಣ ಹೇಳು ಹಂಗಿಲ್ಲ, ಇನ್ನು ನೋಡಬೇಕು ಪರಿಸ್ಥಿತಿ ಹೇಗಿದೆ ಅಂತ ಬಿಟ್ಟು ಬಂದರು. ಬಂದು ಶ್ರೀರಂಗಕ್ಕೆ ಬಂದು ಒಂದು ವೈಷ್ಣವ ಸಿದ್ಧಾಂತಕ್ಕೆ ಸಾರ ರೂಪ ಆದಂಥ ಒಂದು ಸ್ತೋತ್ರ ರತ್ನ ಅಂತ ಒಂದು ಸ್ತೋತ್ರ ಬರೆದ್ರು. ಶ್ರೀ ವೈಷ್ಣವರಿಗೆ ಬಹಳ ಮುಖ್ಯವಾದಂಥ ಸ್ತೋತ್ರ ಅದು, ಸ್ತೋತ್ರರತ್ನ ಅಂತ ಕರೀತಾರೆ. ಅದನ್ನು ಬರೆದು ಒಂದು ಏನು ಐಡಿಯಾ ಮಾಡಿದರು ಅಂದರೆ, ರಾಮಾನುಜರ ಮನಸ್ಸು ಎಳ್ಕೋಬೇಕು. ನಾನಾಗೆ ಬಾ ಅಂದರೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರ ಮನಸ್ಸು ತಾನಾಗೆ ಬರಬೇಕು ಅಂತ ಅನ್ನಿಸಂಗೆ ಮಾಡಬೇಕಲ್ಲ ಏನಾದರೂ. ಈ ಸ್ತೋತ್ರ ರತ್ನವನ್ನು ಬರೆದು ಅವರ ಶಿಷ್ಯರಿದ್ದರು, ಪೆರಿಯ ನಂಬಿ ಅಂತ, ಮಹಾಪೂರ್ಣ ಅಂತ ಅವ್ರ ಹೆಸರು, ನಮ್ಮ ಕನ್ಫ್ಯೂಷನ್ ಆಗಬಾರ್ದು. ಕಾಂಚಿಯಲ್ಲಿರೋರು ಕಾಂಚೀಪೂರ್ಣರು, ಶ್ರೀರಂಗದಲ್ಲಿ ಯಮುನಾಚಾರ್ಯ ಜೊತೆಗಿರೋರು ಮಹಾಪೂರ್ಣರು ಅಂತ, ಪೆರಿಯ ನಂಬಿ, ಪೆರಿಯ ಅಂದರೆ ದೊಡ್ಡವರು, ದೊಡ್ಡ ಶಿಷ್ಯ. ಅವ್ರಿಗೆ ಸ್ತೋತ್ರ ರತ್ನ ಬರೆದು ಕಳಿಸ್ಕೊಟ್ರಂತೆ. ಇದನ್ನೇನು ಮಾಡಬೇಕು ಅಂದರೆ, ನೀನು ರಾಮಾನುಜನ ಕಿವಿ ಮೇಲೆ ಬೀಳೋ ಹಂಗೆ ಮಾಡಬೇಕು. ಅದು ಹೇಗೆ ಮಾಡೋದು, ನಿನ್ನ ಕರ್ಮ. ಕಾಂಚಿಗೆ ಹೋಗು, ಕಂಚಿಗೆ ಹೋಗಿ ರಾಮಾನುಜನ ಕಿವಿ ಮೇಲೆ ಬೀಳ್ಬೇಕು ಸ್ತೋತ್ರ ರತ್ನ, ಅಷ್ಟು ಮಾಡು ನಿನ್ನ ಕೆಲಸ ಅಂತ. ಅವ್ರು ಹೋದರು ವಾಪಸ್ ಮಹಾಪೂರ್ಣರಲ್ಲಿ. ಹೋಗಿ ಇವ್ರು ನೀರು ತೊಗೊಂಡು ಬರ್ತಾ ಇದ್ದಾರಲ್ಲ ಬಾವಿಯಿಂದ, ನಾಲ್ಕಾಳರ ಬಾವಿಯಿಂದ ಹೋಗಿ ಆ ಚಿನ್ನದ ಬಿಂದಿಗೆಯಲ್ಲಿ ನೀರು ತರಬೇಕಾದ್ರೆ, ಅಲ್ಲಿ ಕೂತ್ಕೊಂಡು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಜೋರು ಜೋರಾಗಿ ಆ ಸ್ತೋತ್ರ ರತ್ನ ಓದ್ತಾ ಇದ್ದಾರಂತೆ ಇವರು, ಕಿವಿಗೆ ಬೀಳಲಿ ಅಂತ. ಇವ್ರು 2-3 ಸಲ ಕೇಳ್ಕೊಂಡ್ರು, ತಡ್ಕೊಳ್ಳೋಕ್ಕಾಗಲಿಲ್ಲ. ನೀರಿನ ಸೇವೆ ಮುಗಿಸಿ ಬಂದು ಕೂತ್ಕೊಂಡ್ರಂತೆ. ಏನು ಸ್ತೋತ್ರ ಇದು, ಯಾರು ಬರೆದದ್ದು, ಅದ್ಭುತ ಆಗಿದೆಯಲ್ಲ ಇದು ಅಂತ. ಅದಕ್ಕೋಸ್ಕರ ಕಾಯ್ತಿದ್ರು ತಾನೇ ಅವರು, ಅದಕ್ಕೆ ಮಾಡಿದ್ದು ಅದನ್ನು. ಹೇಳಿದ ತಕ್ಷಣ ಕೂತ್ಕೋ, ಇಲ್ಲಿ ತೋರಿಸ್ತೀನಿ, ನನ್ನ ಗುರುಗಳಿದ್ದಾರೆ ಯಮುನಾಚಾರ್ಯರು ಅಂತ, ಶ್ರೀರಂಗದಲ್ಲಿ ಮಹಾಗುರುಗಳು, ಬಹಳ ದೊಡ್ಡವರು ಅವರು, ಅವ್ರು ಎಷ್ಟು ಜ್ಞಾನಿಗಳು ಅಂತೆಲ್ಲ ವರ್ಣನೆ ಮಾಡಿ ಅವರ ಪರಂಪರೆಯನ್ನೆಲ್ಲ ಹೇಳ್ಕೊಂಬಂದು ಈಗ ಆಚಾರ್ಯರಾಗಿದ್ದಾರೆ. ಅವರು ಮತ್ತೊಬ್ಬರು ನೋಡಬೇಕು ಅಂತಿದ್ದಾರೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ. ತರುಣನ ನೋಡ, ಎಲ್ಲ ಕ್ವಾಲಿಫಿಕೇಶನ್ ಹೇಗಂದರೆ ನೀನೇ ಅಂತ ಹೇಳೋಲ್ಲ ಅಷ್ಟೇ. ತರುಣನ ನೋಡ್ತಾ ಇದ್ದಾರೆ, ಶ್ರೀ ವೈಷ್ಣವ ಸಿದ್ಧಾಂತ ನಂಬಿಕೆ ಇರೋರು ಇರಬೇಕು, ವೇದ ವೇದಾಂತ ಓದ್ಕೊಂಡವ್ರು ಇರಬೇಕು ಅಂತ ಹುಡುಕ್ತಾ ಇದ್ದಾರೆ ಅಂದ್ರಂತೆ. ಇಷ್ಟು ದೊಡ್ಡವರು ಇದ್ದಾರಲ್ಲ, ಅವ್ರು ನೋಡ್ಬೇಕು, ಹಾಗಾದರೆ ಹೋಗೋ ನಡೀರಿ ಅಂದರು. ತಕ್ಷಣ ಹೊರಟೇ ಬಿಡೋದು, ಮುಂದೇನಿಲ್ಲೇ ಇಲ್ಲ ಅಲ್ಲಿ. ಮಹಾಪೂರ್ಣರು ಇಬ್ಬರು ಕೂಡ ಹೊರಟ್ರಂತೆ, ಶ್ರೀರಂಗಕ್ಕೆ ಹೋಗಬೇಕು, ಗುರುಗಳು ನೋಡಬೇಕು ಅಂತ.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಹಳೆಯ ತಲೆಮಾರಿನ ಶ್ರೇಷ್ಠ ಗೀತ ರಚನಾಕಾರರು ಎಂದುಕೊಂಡಾಗ ತಕ್ಷಣ ನೆನಪಾಗುವ ಹೆಸರು ಕೂರಾ ಸೀತಾರಾಮ್ ಶಾಸ್ತ್ರಿ ಅವರದು. ಸ್ವಾರಸ್ಯವೆಂದರೆ ಕೂರಾಸಿ ಗೀತ ರಚನಾಕಾರರಾಗಬೇಕೆಂಬ ಹಂಬಲದಿಂದ ಚಿತ್ರರಂಗಕ್ಕೆ ಬಂದವರಲ್ಲ. ಅವರು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿಯೇ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಚಿನ್ನದ ಪದಕ ಪಡೆದಿದ್ದ ಪ್ರತಿಭಾವಂತ, ಜೊತೆಗೆ ಕಾನೂನು ಪದವಿಯನ್ನು ಪಡೆದಿದ್ದರು. ಅವರು ಚಿತ್ರರಂಗಕ್ಕೆ ಬಂದದ್ದೇ ಆಕಸ್ಮಿಕ. 1943 ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದಲ್ಲಿ ವೇಮಣ್ಣನ ಪಾತ್ರಕ್ಕಾಗಿ ಬಣ್ಣ ಹಚ್ಚಿದ ಶಾಸ್ತ್ರಿಗಳನ್ನ ಹತ್ತಿರ ಕರೆದ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು, ಒಂದು ರಾಗ ಸಿದ್ಧಪಡಿಸಿದ್ದೇನೆ, ಅದಕ್ಕೊಂದು ಹಾಡು ಬರೆಯಯ್ಯ ಅಂದ್ರಂತೆ. ಪರಿಣಾಮ ಆ ಕ್ಷಣವೇ ಸೇವೆಯ ಕೊಡು ತೋರುದಯ ದೇವರ ದೇವ ಎಂಬ ಹಾಡು ಬರೆದ ಶಾಸ್ತ್ರಿಗಳು ಅಂದಿನಿಂದಲೇ ನಟ ಮತ್ತು ಗೀತರಚನೆಕಾರರಾಗಿ ಹೋದರು. ಇಂತಹ ಸ್ವಾರಸ್ಯಕರ ಹಿನ್ನೆಲೆಯ ಕೂರಾ ಸೀತಾರಾಮ್ ಶಾಸ್ತ್ರಿಗಳು ಮನಮೆಚ್ಚಿದ ಮಡದಿ ಚಿತ್ರ ನಿರ್ದೇಶಿಸಿದರು. ಆ ಚಿತ್ರದಲ್ಲಿ ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನ ಟೈಟಲ್ ಟ್ರ್ಯಾಕ್ ಹಾಡಾಗಿ ಬಳಸಿ ಹೊಸತನ ತಂದರು. ಅವರ ಪಾಂಡಿತ್ಯ ತಿಳುವಳಿಕೆ ಕುರಿತು ಎಲ್ಲರಿಗೂ ಗೌರವವಿತ್ತು. ಮನಮೆಚ್ಚಿದ ಮಡದಿಯ ಶೂಟಿಂಗ್ ಸಂದರ್ಭದಲ್ಲಿಯೇ ಶಾಸ್ತ್ರಿಗಳು ಕವಿತೆ ಬರೀತಾರೆ ಎಂಬ ಸಂಗತಿ ಡಾಕ್ಟರ್ ರಾಜ್ಕುಮಾರ್ಗೆ ಗೊತ್ತಾಯಿತು. ಅದೊಂದು ಸಂಜೆ ಶಾಸ್ತ್ರಿಗಳ ಬಳಿ ಬಂದ ರಾಜ್, ಗುರುಗಳೇ ನಿಮ್ಮ ಕವಿತೆಗಳನ್ನು ಕೊಡಿ, ಈಗ ಹೇಗಿದ್ರೂ ಬಿಡುವಿದೆ, ನಾನು ಓದ್ತೀನಿ ಅಂದ್ರಂತೆ. ಅವತ್ತು ರಾತ್ರಿ ಕುತೂಹಲದಿಂದ ಪದ್ಯ ಓದಲು ಕೂತಂತ ರಾಜ್ ಅವರನ್ನ ಒಂದು ಪದ್ಯ ಬಹಳವಾಗಿ ಸೆಳೆಯಿತು. ಅದೇ ಈಗಲೂ ಎಲ್ಲರ ತುಟಿಯ ಮೇಲೂ ನಲಿಯುತ್ತಿರುವ ತುಟಿಯ ಮೇಲೆ ತುಂಟ ಕಿರುನಗೆ. ಮರುದಿನ ಸರಸರನೆ ಶಾಸ್ತ್ರಿಗಳ ಬಳಿ ಬಂದ ರಾಜ್ಕುಮಾರ್, ಗುರುಗಳೇ ಈ ಪದ್ಯ ತುಂಬಾ ಚೆನ್ನಾಗಿದೆ, ನನ್ನನ್ನು ವಿಪರೀತ ಕಾಡ್ತಾ ಇದೆ, ಇದನ್ನ ನಮ್ಮ ಚಿತ್ರದಲ್ಲಿ ಡ್ಯುಯೆಟ್ ಸಾಂಗ್ ಆಗಿ ಬಳಸೋಣ ಅಂದ್ರಂತೆ. ಅದಕ್ಕೆ ಒಪ್ಪದ ಶಾಸ್ತ್ರಿಗಳು, ನೋಡಪ್ಪ ಮುತ್ತುರಾಜ, ನಮ್ಮ ಸಿನಿಮಾದ ಕಥಾನಾಯಕ ಹಳ್ಳಿಗಮರ, ಆದರೆ ಈ ಗೀತೆ ಪಾಂಡಿತ್ಯಪೂರ್ಣವಾಗಿದೆ, ಹಾಗಾಗಿ ಇದನ್ನ ಚಿತ್ರದಲ್ಲಿ ಅಳವಡಿಸಿದ್ರೆ ಆ ಸನ್ನಿವೇಶದ ತೀವ್ರತೆಗೆ ಧಕ್ಕೆ ಬರ್ತದೆ ಅಂದ್ರಂತೆ. ಆದರೆ ಸೀತಾರಾಮಯ್ಯನವರು ಬರೆದ ಹಾಡಿನ ಮೇಲೆ ಅದೇನೋ ಮೋಹ ಹೊಂದಿದ್ದ ರಾಜ್ಕುಮಾರ್, ಹಾಗಲ್ಲ ಗುರುಗಳೇ, ಚಿತ್ರಗೀತೆ ಅಂದ್ರೆ ಕಲ್ಪನೆ ತಾನೆ, ಅಲ್ಲೇನು ನಾಯಕನ ನೈಜವಾದ ಚಿತ್ರಣ ಬರ್ತದೆಯೇ ಇಲ್ವಲ್ಲ, ಒಂದು ಕೆಲಸ ಮಾಡೋಣ, ಈ ಹಾಡನ್ನ ಕನಸಿನ ದೃಶ್ಯದಲ್ಲಿ ಬಳಸೋಣ, ಕನಸಿನ ಹಾಡಲ್ಲಿ ಹಾಡಿನ ಭಾಷೆ ಹೇಗಿದ್ರೂ ನಡೆಯುತ್ತೆ ಅಲ್ವಾ, ಪಾಂಡಿತ್ಯಪೂರ್ಣವಾದ ಭಾಷೆ ಕನಸಿನ ಹಾಡಿನಲ್ಲಿ ಅಸಹಜವಾಗಿಯಾದರೂ ಹೇಗೆ ಎಂದು ಪ್ರತಿವಾದ ಹೂಡಿದ್ರಂತೆ. ಈ ಇಬ್ಬರ ಮಾತುಗಳನ್ನು ಕೇಳಿ ಮಧ್ಯಪ್ರವೇಶಿಸಿದ ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್, ಒಂದು ಕೆಲಸ ಮಾಡೋಣ, ಈ ಹಾಡಿಗೆ ನಾನು ಟ್ಯೂನ್ ಮಾಡ್ತೇನೆ, ಅದು ಎಲ್ರಿಗೂ ಇಷ್ಟವಾದರೆ ಮಾತ್ರ ಚಿತ್ರದಲ್ಲಿ ಬಳಸೋಣ, ಇಲ್ಲವಾದ್ರೆ ಬೇಡ ಎಂದರು. ಈ ಮಾತಿಗೆ ಸೀತಾರಾಮಯ್ಯನವರು ಕೂಡ ಒಪ್ಪಿಕೊಂಡ್ರು. ನಂತರ ವಿಜಯಭಾಸ್ಕರ್ ಹಾಕಿದ ಟ್ಯೂನ್ ಕೇಳಿದ ಸೀತಾರಾಮಯ್ಯನವರು, ನಿಮ್ಮ ಟ್ಯೂನ್ ಚೆನ್ನಾಗಿದೆ, ಇದನ್ನ ಚಿತ್ರದಲ್ಲಿ ಮುತ್ತುರಾಜ್ ಹೇಳಿದ ಹಾಗೆ ಕನಸಿನ ಹಾಡಾಗಿ ಬಳಸೋಣ ಅಂದ್ರಂತೆ. ತುಟಿಯ ಮೇಲೆ ತುಂಟ ಕಿರುನಗೆ ಹಾಡು ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ ಬಳಕೆಯಾದದ್ದು ಹೀಗೆ. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಹಾಡಿರುವ ಈ ಹಾಡು ನಿಮ್ಗಾಗಿ ಹೊತ್ತಲ್ಲಿ ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಶುಭಮಂಗಳ ಚಿತ್ರದ ಪೂರ್ವ ತಯಾರಿ ನಡೀತಾ ಇತ್ತು. ಉದಯಶಂಕರ್, ವಿಜಯ ನರಸಿಂಹ ಮತ್ತು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರಿಂದ ತಲಾ ಒಂದು, ಕವಿ ವ್ಯಾಸರಾವ್ ಅವರಿಂದ ಎರಡು ಹಾಡನ್ನ ಬರೆಸಿ ಅವುಗಳಿಗೆ ವಿಜಯಭಾಸ್ಕರ್ ಅವರಿಂದ ಸಂಗೀತ ಸಂಯೋಜನೆ ಮಾಡಿಸಿಯಾಗಿತ್ತು. ಹಾಡುಗಳ ರೆಕಾರ್ಡಿಂಗ್ ಎಂದು ಚೆನ್ನೈನ ವಾಹಿನಿ ಸ್ಟುಡಿಯೋಗೆ ಬಂದರು ಪುಟ್ಟಣ್ಣ. ಅದೇ ಸಂದರ್ಭಕ್ಕೆ ಯಾವುದೋ ಒಂದು ಚಿತ್ರಕ್ಕೆ ಹಾಡು ಬರೆಯಲೆಂದು ಅಥವಾ ಹಾಡುಗಳ ಧ್ವನಿ ಮುದ್ರಣಕ್ಕೆಂದು ವಿಜಯ ನರಸಿಂಹ ಕೂಡ ಅಲ್ಲಿಗೆ ಬಂದಿದ್ರು. ಸ್ಟುಡಿಯೋದ ಮೆಟ್ಟಿಲಿನ ಬಳಿ ಮುಖಾಮುಖಿಯಾದಾಗ ಹಳೆಯ ಗೆಳೆತನದ ಸಲಿಗಿತ್ತಲ್ಲ, ಅದನ್ನೇ ಜೊತೆಗಿಟ್ಕೊಂಡು ವಿಜಯ ನರಸಿಂಹ ತಮಾಷೆಯಾಗಿ ಕೇಳಿದ್ರಂತೆ, ಪುಟ್ಟಣ್ಣ, ನಿನ್ನ ಹಿಂದಿನ ಸಿನಿಮಾದಲ್ಲೆಲ್ಲ ನಾನು ಎರಡು ಮೂರು ಸಾಂಗ್ ಬರಿತಾ ಇದ್ದೆ, ಈ ಸಿನಿಮಾದಲ್ಲಿ ಮಾತ್ರ ಒಂದೇ, ನನಗೆ ಇನ್ನೊಂದು ಹಾಡು ಬರೆಯೋದಕ್ಕೆ ಅವಕಾಶ ಕೊಡಪ್ಪ. ಅದಕ್ಕೆ ಉತ್ತರವಾಗಿ, ಇಲ್ಲ ಸರ್, ನಿಮಗೆ ಗೊತ್ತಿರುವಂತೆ ಶುಭಮಂಗಳಕ್ಕೆ ಈಗಾಗಲೇ ಹಾಡು ಬರೆಸಿ ಆಗಿದೆ, ರೆಕಾರ್ಡಿಂಗ್ ನಡೀತಾ ಇದೆ, ಮುಂದಿನ ಸಿನಿಮಾದಲ್ಲಿ ನೋಡೋಣ ಅಂತ ಹೇಳಿ ರೆಕಾರ್ಡಿಂಗ್ ರೂಮ್ಗೆ ಹೋದರು ಪುಟ್ಟಣ್ಣ. ಅಲ್ಲಿ ಅವರು ಕೂತಿರುವಾಗ 5 ನಿಮಿಷಕ್ಕೆ ಸ್ಟುಡಿಯೋಗೆ ಹುಡುಗನೊಬ್ಬ ಕಾಫಿ ಮತ್ತು ಟಿಶ್ಯೂ ಪೇಪರ್ ತಂದುಕೊಟ್ಟ. ಆ ಹುಡುಗ ಅವಸರ ಅವಸರದಲ್ಲಿ ಹೋಗುವಾಗ ಇಷ್ಟು ಬೇಗ ಎಲ್ಲಿ ಹೋಗ್ತೀಯಪ್ಪ ಅಂತ ಹೇಳಿ ಪುಟ್ಟಣ್ಣ ಕೇಳಿದರು. ಅದಕ್ಕೆ ಆ ಹುಡುಗ ಹೇಳ್ತಾನೆ, ಪಕ್ಕದ ಫ್ಲೋರಲ್ಲಿ ವಿಜಯ ನರಸಿಂಹ ಅವರಿದ್ದಾರೆ, ಅವರಿಗೂ ಕಾಫಿ ಕೊಡಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಈ ಮಾತು ಕೇಳಿದ ಕ್ಷಣ ಪುಟ್ಟಣ್ಣ ಹೇಳ್ತಾರೆ, 1 ನಿಮಿಷ ನಿಂತ್ಕೋ, ಈ ಚೀಟಿಯನ್ನು ವಿಜಯ ನರಸಿಂಹ ಅವರಿಗೆ ಕೊಟ್ಟು ಬಿಡು ಅಂತ ಹೇಳಿ ಒಂದು ಟಿಶ್ಯೂ ಪೇಪರ್ನ ಮೇಲೆ ಈಗಲೇ ಒಂದು ಹಾಡು ಬರೆದು ಕೊಟ್ಟರೆ ಅದನ್ನು ಶುಭಮಂಗಳದಲ್ಲಿ ಬಳಸಿಕೊಳ್ತೇನೆ ಅಂತ ಹೇಳಿ ಬರೆದರು. ಅದರ ಜೊತೆಗೆ ಒಂದು ಗುಲಾಬಿಯನ್ನು ಕೂಡ ಟಿಶ್ಯೂ ಪೇಪರ್ನ ಜೊತೆಗೆ ಫಿಕ್ಸ್ ಮಾಡಿ ಇದಿಷ್ಟನ್ನು ವಿಜಯ ನರಸಿಂಹ ಅವರಿಗೆ ಕೊಡು ಎಂದರು. ಕಾಫಿಯ ಹುಡುಗ ಹಾಗೆ ಮಾಡಿದ. ಪತ್ರ ಬಿಡಿಸಿ ನೋಡಿದ ವಿಜಯ ನರಸಿಂಹ ಸಹಜವಾಗಿಯೇ ಖುಷಿಪಟ್ಟರು. ಪತ್ರದ ಜೊತೆಗಿದ್ದ ಗುಲಾಬಿಯನ್ನೇ ಸಂಭ್ರಮದಿಂದ ನೋಡಿದರು. ನಂತರ ತಮ್ಮಾಗಿನ ಮನಸ್ಥಿತಿ ಮತ್ತು ಆ ಕ್ಷಣದ ಸನ್ನಿವೇಶವನ್ನೇ ಜೊತೆ ಇಟ್ಕೊಂಡು ಆ ಕ್ಷಣ ಮೈಮರೆದರು. ಹೂ ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಎಂದು ಪಲ್ಲವಿಯನ್ನ ಬರೆದೇ ಬಿಟ್ರು. ನಂತರದ 10 ನಿಮಿಷದಲ್ಲಿ ಪೂರ್ತಿ ಹಾಡನ್ನೇ ಸಿದ್ಧಪಡಿಸಿ ಪುಟ್ಟಣ್ಣ ಕಣಗಾಲರಿಗೆ ತಲುಪಿಸಿಬಿಟ್ರು. ಹಾಡನ್ನು ನೋಡಿ ಪುಟ್ಟಣ್ಣ ಕಣಗಾಲ್ ಕುಣಿದಾಡ್ಬಿಟ್ರಂತೆ. ನಂತರ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರಿಗೆ ಹಾಡು ಕೊಟ್ಟು ಇದಕ್ಕೆ ಒಂದು ಟ್ಯೂನ್ ಹಾಕಿ ಅಂತ ಹೇಳಿದರು. ಮುಂದಿನ 15 ನಿಮಿಷದಲ್ಲಿ ಟ್ಯೂನ್ ಕೂಡ ರೆಡಿಯಾಯಿತು. ಆದರೆ ಹಾಡಲು SP ಇಲ್ಲ, ಅವರು ರೆಕಾರ್ಡಿಂಗ್ ಮುಗಿಸಿ ಹೋಗಿ ಆಗಿತ್ತು. ಮುಂದಿನ 10-20 ದಿವಸ ಅವರು ಕೈಗೆ ಸಿಗೋದಿಲ್ಲ ಅನ್ನೋದು ಕೂಡ ಪುಟ್ಟಣ್ಣವರಿಗೆ ಗೊತ್ತಿತ್ತು. SP ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಆ ಗೀತೆಯನ್ನು ಬಿಡೋದಕ್ಕೆ ಪುಟ್ಟಣ್ಣವರಿಗೆ ಮನಸ್ಸಾಗಲಿಲ್ಲ. ಆಗ ಪಕ್ಕದ ಸೆಟ್ನಲ್ಲೇ ಇದ್ದ ಸೀತೆಯಲ್ಲ ಸಾವಿತ್ರಿ ಚಿತ್ರದ ಶೂಟಿಂಗ್ನಲ್ಲಿ RN ಸುದರ್ಶನ್ ಇದ್ದಾರೆ ಅನ್ನೋದು ತಿಳಿಯಿತು. RN ಜಯಗೋಪಾಲ್ ಅವರ ಸೋದರ ಸುದರ್ಶನ್ ಕೂಡ ಅಪರೂಪದ ಗಾಯಕ. ತಕ್ಷಣ ಅವರನ್ನು ಕರೆಸಿಕೊಂಡು ಪುಟ್ಟಣ್ಣ, ತಮ್ಮ ಈ ಹಾಡಿಗೆ ನಿನ್ನ ಧ್ವನಿ ಹೊಂದಿಕೆಯಾಗುತ್ತೆ, ಹಾಡಿಬಿಡು ಮೈ ಲಾರ್ಡ್ ಅಂದ್ರಂತೆ. ಪುಟ್ಟಣ್ಣನ ಬಗ್ಗೆ ಅಭಿಮಾನ ಹೊಂದಿದಂಥ ಸುದರ್ಶನ್ ಎರಡು ಮಾತಾಡದೆ ಅದ್ಭುತ ಅದ್ಭುತ ಎಂಬಂತೆ ಕಥಾನಾಯಕ ಶ್ರೀನಾಥ್ ಅವರ ಕಂಠವನ್ನೇ ಹೋಲುವ ರೀತಿಯಲ್ಲಿ ಹೂ ಒಂದು ಬಳಿ ಬಂದು ಗೀತೆಯನ್ನು ಹಾಡಿಯೇ ಬಿಟ್ರಂತೆ. ಮುಂದಿನ ಸ್ವರಸ್ಯವನ್ನು ನೀವು ಕೇಳಲೇಬೇಕು. ಆ ವೇಳೆಗೆ ಚಿತ್ರದಲ್ಲಿ ಎಲ್ಲೆಲ್ಲಿ ಹಾಡು ಬರಬೇಕು ಅಲ್ಲಲ್ಲಿ ಹಾಡು ನಿರ್ಧಾರ ಆಗೋಗಿತ್ತು. ಈ ಹಾಡಿಗೆ ಶುಭಮಂಗಳದಲ್ಲಿ ಜಾಗನೇ ಇರಲಿಲ್ಲ. ಆಗ ತಲೆ ಓಡಿಸಿದಂಥ ಪುಟ್ಟಣ್ಣ ಕಥಾನಾಯಕ ಶ್ರೀನಾಥ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾಯಕಿ ಅವರಿಗೆ ಗುಲಾಬಿ ಹೂವೊಂದನ್ನು ಕಾಣಿಕೆಯಾಗಿ ಕೊಡುವ ಸಂದರ್ಭವನ್ನು ಸೃಷ್ಟಿ ಮಾಡಿ ಅಲ್ಲಿ ಈ ಹಾಡನ್ನು ಹಾಕುವುದೆಂದು ನಿರ್ಧರಿಸಿದರು. ಆಕಸ್ಮಿಕವಾಗಿ ಹುಟ್ಟಿ ಆಕಸ್ಮಿಕವಾಗಿ ಸೇರ್ಪಡೆಗೊಂಡಂಥ ಈ ಹಾಡು ತನ್ಮೂಲಕ ಶುಭಮಂಗಳದ ಜನಪ್ರಿಯತೆಯನ್ನು ಹೆಚ್ಚಿಸಿತು. ಹಾಡಿನ ಹಿಂದಿನ ಕತೆ ಕೇಳಿದ್ರಿ, ಈ ಹಾಡನ್ನು ಕೇಳಿ. ನಾನು RJ ಅಭಿಷೇಕ್, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಒಂದು ರೀತಿಯಲ್ಲಿ ಮನೆ ಮನೆಯ ಕಥೆಯಂತಿರುವ, ಎಲ್ಲಾ ಗಂಡಂದಿರ ಕಾಸ್ ಬಾತ್ ನಂತಿರುವ ಈ ಹಾಡು ಬರೆದವರು MN ವ್ಯಾಸರಾವ್. ಈ ಹಾಡನ್ನು ಎಲ್ಲಿ ಬರೆದ್ರಿ, ಹೇಗೆ ಬರೆದ್ರಿ, ಎಷ್ಟು ದಿನದಲ್ಲಿ ಬರೆದ್ರಿ, ಸ್ವತಃ ಅನುಭವವನ್ನೇ ಹಾಡಾಗಿಸಿದ್ದೀರೋ ಹೇಗೆ, ಹೀಗೆ ಕೇಳಿದ್ರೆ ಅಯ್ಯೋ ಅದೊಂದು ದೊಡ್ಡ ಕತೆ ಅಂತ ಹೇಳಿ ವ್ಯಾಸರಾವ್ ಅವರು ಆರಂಭಿಸಿಯೇ ಬಿಟ್ರು. ಇದು 1985 ಮಾತು. ಅದೊಂದು ದಿನ ನಟ ಶಂಕರ್ನಾಗ್ ಫೋನ್ ಮಾಡಿ, ಸರ್ ಪರಮೇಶಿ ಪ್ರೇಮ ಪ್ರಸಂಗ ಅನ್ನೋ ಸಿನಿಮಾ ಮಾಡ್ತಿದ್ದೀವಿ, ಅದಕ್ಕೆ ನೀವೊಂದು ಹಾಡು ಬರಿಬೇಕು ಅಂದರು. ಮೊದಲ ಭೇಟಿಯಲ್ಲೇ ಕತೆ ಹೇಳಿದರು, ಹಾಡು ಬರಿಬೇಕಾದಂಥ ಸಂದರ್ಭವನ್ನು ವಿವರಿಸಿದರು. ಹಾಡು ಕೇಳಿದರೆ ಎಲ್ರಿಗೂ ಅವರವರ ಮನೆಯ ಪಜೀತಿ ನೆನಪಾಗಬೇಕು, ಹೀರೋನ ಸಂಕಟ ನೋಡಿ ಜನ ನಗುವಂತಿರಬೇಕು ಅಂತ ಹಾಡು ಕೊಡಿ ಸರ್ ಅಂದರು. ಅದಕ್ಕೂ ಒಪ್ಪಿಕೊಂಡೆ. ನಂತರ ರೇಸ್ ಕೋರ್ಸ್ ಬಳಿ ಇರುವ ಜನಾರ್ದನ ಹೋಟೆಲ್ನಲ್ಲಿ ರೂಮ್ ಮಾಡಿದ್ದೇನೆ. ಅಲ್ಲಿ ಸಂಗೀತ ನಿರ್ದೇಶಕ GK ವೆಂಕಟೇಶ್ ಇದ್ದಾರೆ, ಅವರನ್ನು ಭೇಟಿ ಮಾಡಿ ಅವರು ಟ್ಯೂನ್ ಕೇಳಿಸ್ತಾರೆ, ನಂತರ ಹಾಡು ಬರೀರಿ ಅಂದರು. ಸರಿ ಎಂದು ಬ್ಯಾಂಕ್ಗೆ ರಜೆ ಹಾಕಿ ಕವಿ ದೊಡ್ಡರಂಗೇಗೌಡ ಅವರೊಂದಿಗೆ ಜನಾರ್ದನ ಹೋಟೆಲ್ಗೆ ಹೋದೆ. ರೂಮ್ ಬಾಗಿಲೇನೋ ತೆರೆದಿತ್ತು, ಕಾಫಿ ತಿಂಡಿ ಊಟದ ವ್ಯವಸ್ಥೆ ಕೂಡ ಇತ್ತು. ಆದರೆ ಇಡೀ ದಿನಕ್ಕಾದರೂ GK ವೆಂಕಟೇಶ್ ಬರಲೇ ಇಲ್ಲ. ಕಡೆಗೆ ಬೇಜಾರಾಗಿ ಎದ್ದು ಬಂದೆ. ಮರುದಿನ ಮತ್ತೆ ರಜೆ ಹಾಕಿ ಬೆಳಿಗ್ಗೆ 10 ಹೋಟೆಲ್ಗೆ ಹೋದೆ. ಆ ವೇಳೆಗಾಗಲೇ GK ವೆಂಕಟೇಶ್ ನಾಪತ್ತೆ. ಸಂಜೆಯಾದರೂ ಆ ಸ್ವಾಮಿ ಬರಲೇ ಇಲ್ಲ. ಮರುದಿನವೂ ಇದೇ ರಿಪೀಟ್ ಆಯಿತು. ಒಂದು ಕಡೆಯಲ್ಲಿ 3 ರಜೆ ವೇಸ್ಟ್ ಆಯ್ತಲ್ಲ ಎಂಬ ಸಿಟ್ಟು, ಇನ್ನೊಂದು ಕಡೆಯಲ್ಲಿ GK ವೆಂಕಟೇಶ್ ಕೈಗೆ ಸಿಗುತ್ತಿಲ್ಲ ಎಂಬ ಬೇಸರ. ಕಡೆಗೆ ಶಂಕರ್ನಾಗ್ ಅವರಿಗೆ ಹೇಳಿದೆ, ನೋಡಪ್ಪ ಕಾಯೋದಕ್ಕೂ ಒಂದು ಮಿತಿ ಇರ್ತದೆ, ಹಾಗೆಯೇ ಕಾಯಿಸುವುದಕ್ಕೂ ಒಂದು ಮಿತಿ ಇರ್ತದೆ. ಬನ್ನಿ ಅಂತ ಕರೆಯೋದು, ಆಮೇಲೆ ಕೈಗೆ ಸಿಗದೆ ಓಡಿ ಹೋಗೋದು. ಹೀಗೆ ಮಾಡಿದರೆ ಹೇಗೆ? ಸ್ವಲ್ಪ ತೀರಿ ಸರ್ ಈಗ ಬಂದೆ ಅಂದವರೇ ಹೊರಗೋದ್ರು. ಆ ಕಡೆಯಿಂದ GK ವೆಂಕಟೇಶ್ ಜೊತೆಗೆ ಬಂದರು. ನನ್ನನ್ನು ಕಂಡ GK ವೆಂಕಟೇಶ್, ನೋಡಪ್ಪ ವ್ಯಾಸರಾವ್, ನನಗೆ ಇಲ್ಲಿ ಫ್ರೆಂಡ್ಸ್ ವಿಪರೀತ. ಅವರೆಲ್ಲ ಬೆಳಬೆಳಗ್ಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗಿಬಿಡ್ತಿದ್ರು. 3 ಅವರ ಜೊತೆ ರೇಸ್ಗೆ ಹೋಗ್ತಿದ್ದೆ. ಅಲ್ಲಿ ದುಡ್ಡು ಕಳ್ಕೊಂಡದ್ದೇ ಆಯಿತು. ಈಗ ನಾನಂತೂ ಲಾಸ್ನಲ್ಲಿದ್ದೇನೆ, ಟೆನ್ಷನ್ನಲ್ಲಿದ್ದೇನೆ. ಯಾವ ಟ್ಯೂನ್ ಮಾಡೋಕ್ಕೂ ಈಗ ಮನಸ್ಸಾಗ್ತಾ ಇಲ್ಲ, ತಲೆಯೇ ಓಡ್ತಾ ಇಲ್ಲ. ಒಂದು ಕೆಲಸ ಮಾಡು, ನೀನೇ ಒಮ್ಮೆ ಮದ್ರಾಸ್ಗೆ ಬಂದು ಬಿಡು, ಅಲ್ಲಿ ಟ್ಯೂನ್ ಹೇಳ್ತೇನೆ ಅಂದರು. ಶಂಕರ್ನಾಗ್ ಕೂಡ ಹಾಗೆ ಮಾಡಿ ಸರ್ ಅಂದ್ಬಿಟ್ರು. 3 ಕಾಯಿಸಿದ್ರಲ್ಲ ಅನ್ನೋ ಸಿಟ್ಟಿತ್ತು. ಆ ಕಾರಣದಿಂದಲೇ, ತುಸು ಬೇಸರದಿಂದಲೇ ಹೇಳಿದೆ, ಈಗಾಗಲೇ 3 ಹಾಳಾಗಿದೆ. ನಾನು ಮದ್ರಾಸ್ಗೆ ಬರ್ತೇನೆ, ಆದರೆ ಶನಿವಾರ ಭಾನುವಾರ ಆದರೆ ಮಾತ್ರ ಬರ್ತೀನಿ ಸರ್. ಏನೇ ಆದರೂ ಸೋಮವಾರ ನಾನು ಬೆಂಗಳೂರಲ್ಲಿ ಇರಬೇಕು. ಈ ಮಾತಿಗೆ ಶಂಕರ್ ಹಾಗೂ GK ಇಬ್ಬರು ಸರಿ ಅಂದರು. ವಾರದ ಬಳಿಕ ಶಂಕರ್ನಾಗ್ ಫೋನ್ ಮಾಡಿ ಮದ್ರಾಸಿನ ಪಾಮ್ಗ್ರೋ ಹೋಟೆಲ್ಗೆ ಬರುವಂತೆ ಸೂಚಿಸಿದರು. ಶನಿವಾರ ಬೆಳಿಗ್ಗೆ ಮದ್ರಾಸ್ಗೆ ಹೋದೆ. ಅಲ್ಲಿ GK ವೆಂಕಟೇಶ್, ರಮೇಶ್ ಭಟ್ ಹಾಗೂ ಶಂಕರ್ನಾಗ್ ಕಾಯ್ತಾ ಇದ್ರು. ಇವತ್ತು ಕೆಲಸ ಮುಗಿಸೋಣ ಅಂದ್ಕೊಂಡೇ ಕೂತೆವು, ಆದರೆ ನಂತರ ನಡೆದದ್ದೆಲ್ಲ ಬರೀ ಕಾಡು ಹರಟೆ.

ಬೆಳಗ್ಗೆ ಕಳೆದು, ಮಧ್ಯಾಹ್ನ ಮುಗಿದು, ಸಂಜೆ ಆಯಿತು. ಜಿ ಕೆ ವೆಂಕಟೇಶ್ ಒಂದೇ ಒಂದು ಟ್ಯೂನ್ ಅನ್ನು ಕೊಡಲಿಲ್ಲ. ನನಗೂ ಕೋಪ ಒತ್ತರಿಸಿಕೊಂಡು ಬರ್ತಾ ಇತ್ತು. ತಕ್ಷಣವೇ ಶಂಕರ್ನಾಗಿ ಹೇಳಿದ್, ನೋಡಪ್ಪ, ಈ ಮಾತಿಂದ ನೀನು ಬೇಜಾರು ಮಾಡ್ಕೋಬೇಡ. ಆಗಲೇ ಒಂದು ದಿನ ಕಳೆಯಿತು, ಆದರೆ ಈ ಜಿ ಕೆ ವಿ ಟ್ಯೂನ್ ಹೇಳ್ತಾನೆ ಇಲ್ಲ. ನನಗೆ ನಾಳೆ ಸಂಜೆ 6 ಗಂಟೆ ತನಕ ಮಾತ್ರ ಟೈಮ್ ಇದೆ. ಅಷ್ಟರೊಳಗೆ ಟ್ಯೂನ್ ಮಾಡದಿದ್ರೆ ನಾನು ಹಾಡು ಬರೆಯೋದಿಲ್ಲ, ಬೆಂಗಳೂರಿಗೆ ಹೋಗಿಬಿಡ್ತೇನೆ. ನಾನು ಇಷ್ಟೆಲ್ಲ ಹಾರಾಡಿದರೂ ಪ್ರಯೋಜನವಾಗಲಿಲ್ಲ. ಭಾನುವಾರವೂ ಬಹುಪಾಲು ಹಾಗೇ ಕಳೆಯಿತು. ಸಂಜೆ 5 ಗಂಟೆ ಆಗ್ತಾ ಇದ್ದಂತೆ ನಾನು ಬೆಂಗಳೂರಿಗೆ ಬರೋದಕ್ಕೆ ತಯಾರಾಗ್ತಾ ಇದ್ದೆ. ಅದನ್ನು ಗಮನಿಸಿದ ಜಿ ಕೆ ವಿ ಸರಸರನೆ ಬಳಿ ಬಂದು, ನೋಡಪ್ಪ, ಯಾಕೋ ಟ್ಯೂನ್ ಕೊಡೋಕೆ ಆಗ್ತಾ ಇಲ್ಲ, ನೀನೇ ಒಂದು ಟ್ಯೂನ್ ಕೊಡಪ್ಪ ಅಂದರು. ಈ ಮಾತು ಕೇಳಿ ಆ ಗಡಿಬಿಡಿಯಲ್ಲೂ ನಗು ಬಂತು. ನಕ್ಕು ಹೇಳಿದೆ, ಸರ್, ನಾನು ಹಾಡು ಬರಿತೀನಿ ಅಷ್ಟೇ, ಆದರೆ ಹಾಡಲು ಬರಲ್ಲ, ಹಾಗಿರುವಾಗ ಟ್ಯೂನ್ ಎಲ್ಲಿಂದ ತರಲಿ? ಆಗ ಜಿ ಕೆ ವಿ, ಹಾಗಲ್ಲ ಕಣಯ್ಯ, ನಿನಗೆ ಇಷ್ಟವಾಗಿರುವ ಯಾವುದಾದ್ರೂ ಜಾನಪದ ಗೀತೆ ಹಾಡು, ಅದನ್ನು ಕೇಳಿದಾಗ ಯಾವುದಾದ್ರೂ ಟ್ಯೂನ್ ಹೊಳಿಬಹುದು ಅಂದರು. ತಕ್ಷಣವೇ ನನಗೆ ನೆನಪಾದದ್ದು ಬಾರಯ್ಯ ಬೆಳದಿಂಗಳೇ ಹಾಡು. ಬೇಸರವನ್ನು ಅಂಗೈಯಲ್ಲಿ ಹಿಡಿದೇ ಹಾಡಿದೆ. ಆ ಹಾಡಿಗೆ ತಲೆದೂಗಿದ ಜಿ ಕೆ ವಿ ಚಕ್ಕನೆ ಚಿಟಿಕೆ ಹೊಡೆದು, ವಾ, ತುಂಬ ಚೆನ್ನಾಗಿದೆ ಕಣಯ್ಯ, ಇದೇ ಟ್ಯೂನ್ ಇಟ್ಕೊಂಡು ಹಾಡು ಬರಿ ಅಂದರು. ಸರಿ, ಟ್ಯೂನ್ ಸಿಕ್ಕ ಹಾಗಾಯ್ತಲ್ಲ, ಹಾಡು ಬರೀಬೇಕು ಅಂದ್ಕೊಂಡೆ. ತಕ್ಷಣವೇ ಸಿನಿಮಾದ ನಾಯಕ ನೆನಪಾದ. ಅವನ ಪಾಲಿಗೆ ಅವಳೇ ಸುಂದರಾಗಿದ್ದಾನೆ ಅನ್ನಿಸ್ತು. ಹಾಗೆಂದುಕೊಂಡು ಮರುಕ್ಷಣವೇ ಸುತ್ತೂರ ಸಿಂಗಾರಿ ಸುರಸುಂದರಿ ಎಂಬ ಸಾಲು ಹೊಳೆಯಿತು. ಇದನ್ನೇ ಜಿ ಕೆ ವಿ ಅವರಿಗೆ ಹೇಳಿದೆ. ಅವರು ತುಂಬ ಖುಷಿಯಾಗಿ ಗುಡ್ ಗುಡ್ ಎಂದು ಉದ್ಗರಿಸಿ ಮುಂದಿನ 15 ನಿಮಿಷದಲ್ಲಿ ಟ್ಯೂನ್ ಕಂಪೋಸ್ ಮಾಡಿದರು. ಅಡುಗೆ ಮನೆಗೆ ಕಾಲಿಡದ ಪರಿಸ್ಥಿತಿಯಲ್ಲಿರುವ ಹೆಂಡತಿ ಹೊರಗಿದ್ದುಕೊಂಡು ಹೇಗೆಲ್ಲ ಸಲಹೆ ನೀಡಬಹುದು, ಆಗ ಏನೆಲ್ಲ ತಮಾಷೆಯ ಮಾತುಗಳು ಬರಬಹುದು ಎಂದು ಅಂದಾಜು ಮಾಡಿಕೊಂಡು ಕಲ್ಪಿಸಿಕೊಂಡು, ಒಂದು ಸಂದರ್ಭದ ನನ್ನ ಅನುಭವಗಳನ್ನು ನೆನಪು ಮಾಡಿಕೊಂಡು ನಂತರದ 15 ನಿಮಿಷದಲ್ಲಿ ಹಾಡು ಬರೆದು ಮುಗಿಸಿದೆ. ಸಂಜೆ 5:10 ಶುರುವಾದ ಹಾಡು ಸೃಷ್ಟಿಯ ಕೆಲಸ 5:50 ಮುಗಿದು ಹೋಯಿತು. 6 ಗಂಟೆಗೆ ಬೆಂಗಳೂರಿಗೆ ಹೊರಡಲು ನಾನು ಲಗೇಜ್ ಎತ್ತಿಕೊಂಡೆ. ಆ ಕ್ಷಣದ ಖುಷಿಗೆ ಸಾಕ್ಷಿಯಾಗಿದ್ದ ಶಂಕರ್ನಾಗ್, ರಮೇಶ್ ಭಟ್ ಹಾಗೂ ಜಿ ಕೆ ವೆಂಕಟೇಶ್ ಕಂಗಳಲ್ಲಿ ಆನಂದ ಬಾಷ್ಪವಿತ್ತು. ಪರಮೇಶಿ ಪ್ರೇಮ ಪ್ರಸಂಗ ಸಿನಿಮಾದ MN ವ್ಯಾಸರಾವ್ ಅವರ ಗೀತ ರಚನೆಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದ ರಾಜ್ಕುಮಾರ್ ಭಾರತಿ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು ಆರ್ಜೆ ಅಭಿಷೇಕ್.

0: ಏನ್ ಇಲ್ಲಿದೆಯೋ?
1: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ಸ್ ಹಾಕಿ.
0: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
1: ಅಯ್ಯೋ, ಕೈಗ್ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
0: ಸರಿ,
1: ನೀರ್ ಕುದಿತಾ ಇದೆ.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ನಾಯಕನಾಗಿ ಡಾಕ್ಟರ್ ರಾಜ್ಕುಮಾರ್, ಅವರ ಪತ್ನಿಯಾಗಿ ಆರತಿ, ನಾಯಕಿಯ ಪಾತ್ರದಲ್ಲಿ ಜಯಂತಿ ಹಾಗೂ ಆಕೆಯ ಪತಿಯಾಗಿ ರಾಜಾ ಶಂಕರ್ ನಟಿಸಿರುವ ಕಸ್ತೂರಿ ನಿವಾಸದ ಚಿತ್ರಕತೆ ರಚನೆಯ ಸಂದರ್ಭದಲ್ಲಿ ನಾಯಕ ಬರಿಗೈದಾಸನಾಗಿ ಗುಡಿಸಲಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಹಾಡು ಇದರ ಚಂದ ಅನಿಸ್ತಂತೆ. ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಆಡುತ್ತಾ ಕೂತಿದ್ದಾಗ ತನ್ನ ಕ್ಷಣದ ಸ್ಥಿತಿಯ ಬಗ್ಗೆ ತಾನೇ ಮರುಕ ಪಡುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ವಿಧಿ ಆಟದ ಮುಂದೆ ನಾವೆಲ್ಲ ದಾಳಗಳು ಎಂದು ವಿವರಿಸುತ್ತಾ, ಎಂಥ ಸಂದರ್ಭವೇ ಎದುರಾದರೂ ನಾನು ದೇಹಿ ಅನ್ನಲಾರೆ ಅಳುತ್ತಾ ಕೂರಲಾರೆ ಎಂದು ಕಥಾನಾಯಕ ಹಾಡಬೇಕು. ಅದೇ ಸಂದರ್ಭಕ್ಕೆ ಆ ಹಾಡು ಮಗುವಿನ ಆಟಕ್ಕೂ ಅನ್ವಯಿಸಬೇಕು. ಅಂಥದೊಂದು ಹಾಡು ಬರೆಯಿರಿ ಉದಯ ಶಂಕರ್ ಅಂದ್ರಂತೆ ದೊರೆ ಭಗವಾನ್. ಈ ಚರ್ಚೆ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲ್ನಲ್ಲಿ. ಗುಡಿಸಲಿಗೆ ಬಂದು ಮಗು ಆಡ್ತಾ ಇರುತ್ತೆ ಅಂದಮೇಲೆ ಆ ಸಂದರ್ಭಕ್ಕೆ ಒಂದು ಗೊಂಬೆಯನ್ನು ಇಟ್ಕೊಳ್ಳೋಣ. ಗೊಂಬೆ ಅಂದರೆ ಮಕ್ಕಳಿಗೆ ಇಷ್ಟ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ದೃಶ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ವಿದ್ಯೆ ಮುಂದೆ ಮನುಷ್ಯ ಕೂಡ ಒಂದು ಗೊಂಬೆ ಎಂದು ಆ ಮೂಲಕ ಹೇಳಿದಂತಾಗುತ್ತೆ ಎಂದು ಚರ್ಚೆಯಲ್ಲಿ ಮಾತಾಗಿದೆ. ನಂತರ ತಂಜಾವೂರಿನ ಕುರುಲಗಂ ಹ್ಯಾಂಡಿಕ್ರಾಫ್ಟ್ನಿಂದ ಒಂದು ಗೊಂಬೆಯನ್ನು ತರಿಸಿಕೊಂಡ್ರಂತೆ ದೊರೆ ಭಗವಾನ್. ತಂಜಾವೂರಿನ ಮಣ್ಣಿನ ಗೊಂಬೆಗಳ ವಿಶೇಷವೆಂದರೆ ನಗುಮೊಗದ ಗೊಂಬೆಗಳು ತಳಭಾಗದಲ್ಲಿ ಭಾರವಿರುತ್ತದೆ. ಹಾಗಾಗಿ ನೆಲದ ಮೇಲೋ ಟೇಬಲ್ನ ಮೇಲೋ ಇಟ್ಟು ಅದನ್ನು ನೂಕಿದ್ರೆ ಅವು ಎಡಕ್ಕೂ ಬಲಕ್ಕೂ ವಾಲಾಡ್ತವೆ ವಿನಃ ಮಕ್ಕಾಡೆ ಬೀಳುವುದಿಲ್ಲ. ಸ್ವಾಗತ್ ಹೋಟೆಲ್ನ ಟೇಬಲ್ ಮೇಲೆ ಗೊಂಬೆ ಇಟ್ಟು ಅದನ್ನೇ ಒಮ್ಮೆ ನೂಕಿದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್, ಯಾರು ಹೇಗೆ ನೂಕಿದ್ರೂ ಇದು ವಾಲಾಡುತ್ತೆ ವಿನಃ ಉರುಳಿ ಹೋಗೋದಿಲ್ಲ, ನಗೋದನ್ನು ನಿಲ್ಲಿಸೋದಿಲ್ಲ. ಇದನ್ನು ತಯಾರಿಸಿದ್ದನಲ್ಲ ಶಿಲ್ಪಿ, ಅವನ ಕೈ ಚಳಕ ದೊಡ್ಡದು ಅಂದ್ರಂತೆ. ಈ ಮಾತನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಿದ ಚಿ ಉದಯಶಂಕರ್ ಮುಂದಿನ 5 ನಿಮಿಷದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಬರೆದೇ ಬಿಟ್ರು. ಅದರಲ್ಲಿ ಮಗುವಿನ ಸಂಭ್ರಮವಿತ್ತು, ನಾಯಕನ ಸಂಕಟವಿತ್ತು, ಒಂದು ಸಂದೇಶವಿತ್ತು, ಎಚ್ಚರಿಕೆ ಇತ್ತು. ನಾವೆಲ್ಲರೂ ವಿಧಿ ಆಡಿಸುವ ಗೊಂಬೆಗಳು ಎಂಬ ವಿವರಣೆ ಇತ್ತು. ಆಡಿಸಿದ ಆತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಎಂಬ ಸಾಲಿನಲ್ಲಿ ಗೊಂಬೆಯೊಂದಿಗೆ ನಾಯಕನ ಬದುಕಿನ ಕಥೆಯು ತಳುಕು ಹಾಕಿಕೊಂಡಿತ್ತು. ಕಸ್ತೂರಿ ನಿವಾಸದಲ್ಲಿ ಈ ಹಾಡು 2 ಬಾರಿ ಬರ್ತದೆ. ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರು, ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಶೋಕಗೀತೆಯನ್ನು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ.

ಮುಂದೆ ಉದಯಶಂಕರ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ 250 ಗೀತೆಗಳ ಸಂಕಲನವೊಂದನ್ನು ತರಲು ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಸಂಸ್ಥೆ ನಿರ್ಧರಿಸಿತು. ಹಾಡುಗಳ ಆಯ್ಕೆಗೆಂದು ಚಿ ಉದಯಶಂಕರ್ ಜೊತೆಯೇ ಈಗಿನ ಮಲ್ಲಿಗೆ ಮಾಸಿಕದ ಸಂಪಾದಕ ಎನ್ಎಸ್ ಶ್ರೀಧರಮೂರ್ತಿ ಕುಳಿತಿದ್ರು. ಆಗ ಮೂರ್ತಿಯವರು, ಸರ್, ಸಂಕಲನಕ್ಕೆ ಕಸ್ತೂರಿ ನಿವಾಸದ ಹಾಡು ಸೇರಿಸೋಣ, ಅದು ಚೆನ್ನಾಗಿದೆ ಅಂದರಂತೆ. ಅದಕ್ಕೆ ಉದಯಶಂಕರ್, ಸಂಕಲನಕ್ಕೆ ಅದು ಬೇಡಪ್ಪ, ಯಾಕಂದ್ರೆ ನಾನು ಸತ್ತಾಗ ಖಂಡಿತ ಎಲ್ಲರೂ ಅದನ್ನ ನೆನಪು ಮಾಡಿಕೊಳ್ತಾರೆ ಅಂದರಂತೆ. ಮುಂದೆ ಆ ಗೀತಗುಚ್ಛ ಬರುವ ಮೊದಲೇ ಉದಯಶಂಕರ್ ತೀರಿಕೊಂಡ್ರು. ಆಗ ಪತ್ರಿಕೆಗಳು ನೀಡಿದ ಹೆಡ್ಲೈನ್, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅನ್ನುವಂಥದ್ದು. ಕಸ್ತೂರಿ ನಿವಾಸ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವಂತಹ, ಪಿ ಬಿ ಶ್ರೀನಿವಾಸ್ ಹಾಡಿರುವಂತ ಹಾಡು ನಿಮ್ಗಾಗಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಉಡುಪಿ ಕುಂದಾಪುರದ ಮಧ್ಯೆ ಇದ್ದ ಒಂದು ನದಿ ಪ್ರದೇಶದಲ್ಲಿ ಈ ಸಂಭಾಷಣೆ ಹಾಡಿನ ಚಿತ್ರೀಕರಣ ಶುರುವಾಯಿತು. ಆಗಷ್ಟೇ ಮದುವೆಯಾದ ಜೋಡಿಯ ಪ್ರಣಯ ಗೀತೆ ಇದು. ಇದನ್ನ ಪುಟ್ಟಣ್ಣ ವಿಶೇಷ ಆಸಕ್ತಿ ವಹಿಸಿ ಬರೆಸಿದ್ರು. ಆದರೆ ಚಿತ್ರೀಕರಣ ಶುರುವಾಗುವ ವೇಳೆ ಶ್ರೀನಾಥ್ ಹಾಗೂ ಪುಟ್ಟಣ್ಣವರ ನಡುವೆ ಮುನಿಸಿ ಬೆಳೆದಿತ್ತು, ಮಾತುಕತೆ ನಿಂತು ಹೋಗಿತ್ತು. ಶ್ರೀನಾಥ್ ಅವರು ಹೇಳುವಂತೆ, ನಾನು ಮೇಕಪ್ ಮಾಡಿಸಿಕೊಂಡು ಕೂತಿದ್ರೆ ಪುಟ್ಟಣ್ಣವರು ತಮ್ಮ ಸಹಾಯಕರನ್ನು ಕರೆದು, ಎಲ್ಲಪ್ಪ ನಮ್ಮ ಹೀರೋ, ಕರಿಯಪ್ಪ ಅವರನ್ನ ಕ್ಯಾಮರಾ ಮುಂದೆ ನಿಲ್ಲೋಕೆ ಹೇಳಿ ಎಂದು ನನಗೆ ಕೇಳಿಸುವಂತೆ ಹೇಳ್ತಾ ಇದ್ರು. ನಾನು ಒಂದೂ ಮಾತಾಡದೆ ಕ್ಯಾಮರಾ ಮುಂದೆ ನಿಂತರೆ ಅವರಿಗೆ ಹಾಡಿನ ಸಾಲು ಹೇಳಪ್ಪ ಅಂತ ಇದ್ರು. ಸಹಾಯಕರು ಹಾಡಿನ ಸಾಲು ಹೇಳಿ ಮುಖಭಾವ ಹೇಗಿರಬೇಕೆಂದು ವಿವರಿಸಲು ಹೊರಟ್ರೆ, ಹಾಗಲ್ಲಪ್ಪ, ಅವರಿಗೆ ಹಾಡಿನ ಸಾಲು ಹೇಳಿದರೆ ಸಾಕು, ಅವ್ರ ಹೀರೋ, ಅವರಿಗೆ ಉಳಿದಿದ್ದೆಲ್ಲ ಅರ್ಥ ಆಗುತ್ತೆ ಅಂತ ಇದ್ರು. ಅವರ ಪ್ರತಿ ಮಾತಲ್ಲೂ ಪ್ರೀತಿ ವ್ಯಂಗ್ಯ ಸಿಡಿಮಿಡಿ ಇರ್ತಾ ಇತ್ತು. ತಮ್ಮ ಸಿಟ್ಟನ್ನು ಅವರು ಮಾತಿನ ಮೂಲಕವೇ ತೋರಿಸ್ತಾ ಇದ್ರು. ಹಾಡಿನ ಚಿತ್ರೀಕರಣ ಮುಗಿದ ವೇಳೆ ಗುರುಗಳ ಸಿಟ್ಟು ಇಳಿದಿತ್ತು, ಮಾತಾಡಲು ಶುರು ಮಾಡಿದರು. ಕೆಲ ಸಮಯದ ನಂತರ ಪುಟ್ಟಣ್ಣನವರು ಹೇಳಿದರು, ಶ್ರೀನಾಥ್, ಈ ಸಂಭಾಷಣೆ ಹಾಡು ಪ್ರೀತಿಸುವ ಗಂಡು ಹೆಣ್ಣಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದು ಗೆಳೆಯರ ಮಾತು ಆಗಬಹುದು, ಮುನಿದು ಕೂತವರ ಮನಸ್ಸುಗಳ ಮಾತು ಆಗಬಹುದು, ಮಾತಿಲ್ಲದ ಸಂದರ್ಭದಲ್ಲೂ ಜೊತೆಗಿರುತ್ತೆ ನೋಡು, ಆ ನಂಬಿಕೆಯ ಸಂಭಾಷಣೆಯೂ ಆಗಬಹುದು. ಹಾಗಾಗಿ ಈ ಹಾಡು ಎಲ್ಲರ ಮನಸ್ಸಿನ ಹಾಡು, ಇದು ಎಲ್ಲಾ ವಯೋಮಾನದವರಿಗೂ ಇಷ್ಟವಾಗುತ್ತೆ ಅಂದರು. ಅವರ ಮಾತು ನಿಜವಾಗಿದೆ. ಅಗಲಿದ ಗುರುಗಳನ್ನು ನೆನೆದು ಪ್ರಣಯರಾಜ ಶ್ರೀನಾಥ್ ಕಣ್ತುಂಬಿಕೊಂಡರು. ಧರ್ಮಸೆರೆ ಸಿನಿಮಾದ ವಿಜಯ ನರಸಿಂಹ ಗೀತ ರಚನೆಯ, ಉಪೇಂದ್ರ ಕುಮಾರ್ ಸಂಗೀತದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ನಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಎರಡು ಕನಸು ಚಿತ್ರ ತೆರೆ ಕಂಡದ್ದು 1974. ಅವತ್ತಿನ ಸಂದರ್ಭಕ್ಕೆ ಒಂದು ಹಾಡಿನಲ್ಲಿ ಅತ್ತ ಒಂದು ಪದವೂ ಅಲ್ಲದ, ಇತ್ತ ಬಿಡಿಯಕ್ಷರ ಕೂಡ ಅಲ್ಲದ ತನನಂ ತನನಂ ಎಂಬುದರ ಬಳಕೆಯೇ ಒಂದು ಅದ್ಭುತ. ಒಂದು ಕನಸಿನ ಹಾಡಿಗೆ ಅದುವರೆಗೆ ಯಾರೂ ಕೇಳಿರದಂತಹ ಸಾಲುಗಳನ್ನು ಹಾಕಲು ಧೈರ್ಯ ಇರಬೇಕಾಗಿತ್ತು. ಅದರಲ್ಲೂ ರಾಜ್ಕುಮಾರ್ ಅವರಂತಹ ಸೂಪರ್ ಸ್ಟಾರ್ ನಟಿಸಿದ್ದ ಚಿತ್ರದಲ್ಲಿ ಇಂಥ ಹಾಡು ಬಳಸಲು ಒಂದೆರಡಲ್ಲ 10 ಬಾರಿ ಯೋಚಿಸಬೇಕಿತ್ತು. ಈ ಕುತೂಹಲದಿಂದಲೇ ತನನಂ ತನನಂ ಹಾಡು ಸೃಷ್ಟಿಯಾದ ಸಂದರ್ಭದ ಬಗ್ಗೆ ಕೇಳಿದಾಗ ದೊರೆ ಭಗವಾನ್ ಜೋಡಿಯಲ್ಲಿ ಒಬ್ಬರಾದ ಭಗವಾನ್ ಹೀಗೆ ಹೇಳ್ತಾರೆ. ಎರಡು ಕನಸು ವಾಣಿ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಈ ಚಿತ್ರದ ನಿರ್ದೇಶನ ಮಾತ್ರವಲ್ಲ, ನಿರ್ಮಾಣ ಕೂಡ ಅವರದ್ದೇ. ಆ ಚಿತ್ರದ ನಾಯಕ ಹಳೆಯ ಪರಿಚಯದ ಹುಡುಗಿಯನ್ನು ಪ್ರೀತಿಸಿರ್ತಾನೆ, ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವನ ಪಾಲಿಗೆ ಅವಳೇ ಜಗತ್ತು, ಅವಳೇ ಬದುಕು. ಹೀಗಿರುವಾಗಲೇ ಆಕಸ್ಮಿಕವಾಗಿ ಆ ಹುಡುಗಿಗೆ ಬೇರೆ ಕಡೆ ಮದುವೆ ಆಗ್ತದೆ. ಮುಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ನಾಯಕ ಬೇರೊಂದು ಮದುವೆ ಆಗ್ತಾನೆ. ಆದರೆ ಅವನ ಮನದ ತುಂಬ ಹಳೆಯ ಗೆಳತಿಯ ಹೆಜ್ಜೆ ಗುರುತು, ಪಿಸು ಮಾತು, ಮುಗುಳ್ನಗೆ, ತುಂಟತನವೆಲ್ಲ ಹೆಜ್ಜೆಯ ಗುರುತಿನಂತೆ ಉಳಿದುಕೊಂಡಿರ್ತದೆ. ಈ ಕಾರಣದಿಂದಲೇ ಕೈ ಹಿಡಿದ ಹೆಂಡತಿಯನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾನೆ. ಒಂದೇ ಮನೆಯಲ್ಲಿದ್ದರೂ ಅವಳನ್ನು ಆಕಸ್ಮಿಕವಾಗಿಯಾದರೂ ಆತ ಮುಟ್ಟುವುದಿಲ್ಲ, ಮಾತಾಡಿಸುವುದಿಲ್ಲ, ಜೊತೆಗೆ ಸೇರುವುದಿಲ್ಲ, ಜಗಳ ಮಾಡುವುದೂ ಇಲ್ಲ. ಬದಲಿಗೆ ಅವಳನ್ನು ಕಂಡರೂ ಕಾಣದಂತೆ ಹೋಗ್ತಾ ಇರ್ತಾನೆ. ರಾತ್ರಿ ಬೇಗ ಬಂದರೆ ಅವಳೊಂದಿಗೆ ಮಾತನಾಡಬೇಕಾಗ್ತದೆ ಎಂಬ ಕಾರಣಕ್ಕೆ ತಡವಾಗಿ ಬರುತ್ತಿರ್ತಾನೆ. ಇಷ್ಟಾದರೂ ಆತನ ಹೆಂಡತಿ ಗಂಡನ ಒಂದೇ ಒಂದು ಪ್ರೀತಿ ಮಾತಿಗಾಗಿ ಬಾಗಿಲಲ್ಲೇ ಕಾದು ಕೂತಿರ್ತಾಳೆ ನಡುರಾತ್ರಿಯವರೆಗೂ. ಚೆನ್ನೈನ ಸ್ವಾಗತ್ ಹೋಟೆಲಿನ 108 ನಂಬರಿನ ಕೊಠಡಿಯಲ್ಲಿ ಕೂತು ಈ ಸನ್ನಿವೇಶ ಕುರಿತು ಚರ್ಚೆ ಆಗ್ತಾ ಇತ್ತು. 1-2 ನಿಮಿಷ ಸುಮ್ಮನಿದ್ದ ಉದಯಶಂಕರ್ ಹೇಳಿದರು, ನೋಡ್ರಿ, ಈ ಸಿನಿಮಾದ ನಾಯಕಿ ವಿಪರೀತ ಕಷ್ಟಪಡ್ತಾಳೆ, ಗಂಡನ ಪ್ರೀತಿಗೆ ಒಂದು ಅಪ್ಪುಗೆಗೆ ಪಿಸು ಮಾತಿಗೆ ಹಾತೊರಿತಾ ಇರ್ತಾಳೆ, ಅದು ಸಿಗದಿರುವುದರಿಂದ ಪರಿತಪಿಸ್ತಿರ್ತಾಳೆ. ಅವಳಿಗೆ ಕನಸಿನಲ್ಲಾದರೂ ಆಕೆ ಬಯಸಿದ ಪ್ರೀತಿ ಸಿಗುತ್ತೆ ಎಂದು ಯಾಕೆ ಕಲ್ಪಿಸಿಕೊಳ್ಳಬಾರದು? ಇಂಥದ್ದೊಂದು ಕಲ್ಪನೆ ಇಟ್ಕೊಂಡೇ ಒಂದು ಹಾಡು ಬರಿತೇನೆ, ಅದನ್ನು ಸಿನಿಮಾದಲ್ಲಿ ಬಳಸಿಕೊಳ್ಳೋಣ. ಹೇಗಿದ್ರೆ ಸಿನಿಮಾದ ಹೆಸರೇ ಎರಡು ಕನಸು ಅಂತ ಇರೋದ್ರಿಂದ ಈ ಕನಸಿನ ಹಾಡು ಅದಕ್ಕೆ ಹೊಂದಿಕೊಳ್ಳುತ್ತೆ ಎಂದರಂತೆ. ಆಗ ಭಗವಾನ್, ಸರ್, ನಾನು ಈಗ ಅದನ್ನೇ ಯೋಚಿಸ್ತಾ ಇದ್ದೆ, ನಿಮಗೆ ಬಂದ ಯೋಚನೆಯೇ ನನಗೂ ಬಂದಿದೆ, ಕಾಕತಾಳಿ ಅಂದರೆ ಇದೇ ಇರಬಹುದು ಎಂದರಂತೆ. ನಂತರ ಇಬ್ಬರೂ ರಾಜನ್ ನಾಗೇಂದ್ರವರ ಬಳಿ ಹೋಗಿ ಹೀಗೀಗೆ ಹೇಳಿದರು. ಎಲ್ಲವನ್ನೂ ಕೇಳಿದಂಥ ಅವರು, ವಾಹ್, ಇದೊಂದು ಅದ್ಭುತ ಕಲ್ಪನೆ, ಹಾಡು ಬರೀರಿ ಉದಯಶಂಕರ್ ಅಂದರಂತೆ. ತಕ್ಷಣವೇ ಕಥಾನಾಯಕಿಯ ಪಾತ್ರವನ್ನು ಕಣ್ಮುಂದೆ ತಂದುಕೊಂಡ್ರಂತೆ ಉದಯಶಂಕರ್. ಆಕೆ ಕೈತುಂಬ ಬಳೆ ತೊಟ್ಟು, ತುರುಬಿಗೆ ಹೂ ಮುಡಿದು ಗಂಡನ ಧ್ಯಾನದಲ್ಲಿ ಕೂತಿರ್ತಾಳೆ. ಅದುವರೆಗೂ ಹತ್ತಿರ ಬಾರದ, ಮಾತೇ ಆಡದ, ರಮಿಸದ ಗಂಡ ಅವತ್ತು ಆಸೆಯಿಂದ ಬಂದು ಅವಳನ್ನು ಬಾಚಿ ತಬ್ಬಿಕೊಳ್ತಾನೆ. ಹಾಗೆ ತಬ್ಬಿಕೊಂಡೇ ಕೆನ್ನೆ ಸವರ್ತಾನೆ, ಅವಳ ಕೈಬಳೆನಾದಕ್ಕೆ ಮನಸೋತು ಮುದ್ದು ಮಾಡ್ತಾನೆ, ಅವಳೆದೆಯ ಹಾಡಿಗೆ ದನಿಯಾಗ್ತಾನೆ. ಇಂಥ ಕ್ಷಣದಲ್ಲಿ ಉಂಟಾಗುವ ಮಧುರ ಭಾವಗಳನ್ನೇ ಹಾಡಾಗಿಸಬೇಕು. ನಿನ್ನ ಪ್ರೀತಿಯ ಮಾತು ಕೇಳಿ ನನ್ನ ಮನವೆಂಬ ವೀಣೆ ತಂತಾನೆ ಮಿಡಿಯುತ್ತಿದೆ, ಅದಕ್ಕೆ ಹಿಮ್ಮೇಳದಂತೆ ಕೈಬಳೆ ನಾದ ಕೂಡ ಸೇರಿಕೊಂಡಿದೆ ಎಂದೆಲ್ಲ ಆಕೆ ಹೇಳಿದಂಥ ಭಾವದಲ್ಲಿ ಹಾಡಿದಬೇಕು. ಹೀಗೆಲ್ಲ ಯೋಚಿಸಿದ ಉದಯಶಂಕರ್ ಯಾವುದೋ ಮೋಡಿಗೆ ಒಳಗಾದವರಂತೆ ತಮ್ನಂ ತಮ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಎಂದು ಆರಂಭಿಸಿ ನಂತರದ 13ನೇ ನಿಮಿಷದಲ್ಲಿ ಇಡೀ ಹಾಡನ್ನು ಪೂರ್ಣಗೊಳಿಸಿದರಂತೆ. ಮುಂದಿನದು ಇತಿಹಾಸ. ಎರಡು ಕನಸು ಚಿತ್ರ ತೆರೆ ಕಂಡ ನಂತರ ತಮ್ನಂ ತಮ್ನಂ ಹಾಡು ಸೂಪರ್ ಹಿಟ್ ಆಯಿತು. ಅದನ್ನು ಹಾಡುವುದು ಅವತ್ತಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ಒಂದು ಹವ್ಯಾಸವೇ ಆಗಿ ಹೋಗಿತ್ತು. ಆ ಹಾಡು ಹುಟ್ಟುಹಾಕಿದ ಕ್ರೇಜ್ ನೆನಪಿಸಿಕೊಂಡು ಭಗವಾನ್ ಈಗಲೂ ಸಂಭ್ರಮದಿಂದ ಹೇಳ್ತಾರೆ, ಉದಯಶಂಕರ್ ಕೈಯಲ್ಲಿ ಸರಸ್ವತಿಯೇ ಇದ್ದು ಸರ್, ಅಂತ ಗೀತ ರಚನೆಕಾರರು 1000ಕ್ಕೆ ಒಬ್ಬರು ಅಂತ. ಅವರ ಮಾತಿಗೆ ಸಾಕ್ಷಿ ಎಂಬಂತೆ ಚಿ ಉದಯಶಂಕರ್ ಅವರು ಬರೆದ ಅದೆಷ್ಟೋ ಹಾಡುಗಳು ಇಂದಿಗೂ ಇದೆ. ಎರಡು ಕನಸು ಚಿತ್ರದ ಚಿ ಉದಯಶಂಕರ್ ಗೀತ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತದ, ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ಕೇಳ್ತಾ ಬನ್ನಿ ರೇಡಿಯೋ ಸಂಜೆಯಲ್ಲಿ.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್.
1: ಎಂಥ ಮರುಳಯ್ಯಾಗಿದ್ದು ಎಂಥ ಮರುಳು.
0: ಮೂರು ದಶಕಗಳಿಂದಲೂ ಕನ್ನಡಿಗರನ್ನು ಕಾಡ್ತಾ ಇರುವಂಥ ಈ ಹಾಡು ಸೃಷ್ಟಿಯಾದದ್ದು ಬೆಳದಿಂಗಳ ರಾತ್ರಿಯಲ್ಲಿ, ಅದು ದೂರದ ಚಂಬಲ್ ಕಣಿವೆಯಲ್ಲಿ ಅನ್ನೋದನ್ನ ನೀವು ನಂಬ್ತೀರಾ? ನಂಬಲೇಬೇಕು, ಯಾಕಂದ್ರೆ ಇದು ನಿಜ. ಈ ಮರುಳು ಮಾಡುವ ಹಾಡಿಗೂ ಚಂಬಲ್ ಕಣಿವೆಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಈ ಕುತೂಹಲದ ಪ್ರಶ್ನೆಗೆ ಉತ್ತರವಿದೆ. 1977 ಜಮಾನ ಅದು. ನಟ ಸಿ ಆರ್ ಸಿಂಹ ನೇತೃತ್ವದ ನಟರಂಗಕ್ಕೆ ಕವಿ ಲಕ್ಷ್ಮೀನಾರಾಯಣ ಭಟ್ರು ಮೃಚ್ಛಕಟಿಕ ನಾಟಕದ ಕನ್ನಡ ಅನುವಾದ ಮಾಡಿಕೊಟ್ಟಿದ್ರು. ದಿಲ್ಲಿಯಲ್ಲಿ ನಡೆಯಲಿದ್ದಂಥ ಕನ್ನಡ ರಾಜ್ಯೋತ್ಸವದಲ್ಲಿ ನಾಟಕದ ಮೊದಲ ಪ್ರದರ್ಶನವೆಂದು ನಿರ್ಧಾರವಾಗಿತ್ತು. ನಾಟಕದ ಮೊದಲ ಪ್ರದರ್ಶನ ಅದು ದೂರದ ದಿಲ್ಲಿಯಲ್ಲಿ ಅಂದ ಮೇಲೆ ಕೇಳಬೇಕೆ, ನಟರಂಗದ ಎಲ್ಲರಿಗೂ ಹಿಗ್ಗೋ ಹಿಗ್ಗು. ಸಿಂಹ ಅವರ ಸಾರಥ್ಯದಲ್ಲಿ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದ ಸಿ ಅಶ್ವಥ್, ಕವಿ ಲಕ್ಷ್ಮೀನಾರಾಯಣ ಭಟ್ಟರು ಸೇರಿದಂತೆ ಒಟ್ಟು 45 ಮಂದಿ ರೈಲಿನಲ್ಲಿ ದಿಲ್ಲಿಗೆ ಹೋದರು. ತಂಡದ ಎಲ್ಲ ಸದಸ್ಯರು ಒಂದೇ ಬೋಗಿಯಲ್ಲಿದ್ದರು, ಹಾಗಾಗಿ ತಿಂಡಿ ತೀರ್ಥದ ಸಮಾರಾಧನೆ ಜೋರಾಗಿ ನಡೀತಾ ಇತ್ತು. ನಾಟಕ ತಂಡದವರ ಹಾಡು ಕುಣಿತ ತಮಾಷೆ ಕೇಕೆಯ ಮಧ್ಯೆಯೇ ಹಗಲು ಕಳೆದು ಕತ್ತಲಾಯಿತು. ಅದು ಬೆಳದಿಂಗಳ ರಾತ್ರಿ. ರೈಲು ಓಡ್ತಾ ಇದ್ದದ್ದು ಚಂಬಲ್ ಕಣಿವೆಯಲ್ಲಿ. ನಮ್ಮ ಶಿರಾಡಿಘಾಟ್ನ ತಿರುವುಗಳಂತೆ ಕಾಣ್ತಾ ಇದ್ದಂಥ ಆ ಪ್ರದೇಶದಲ್ಲಿ ಚಂದ್ರನ ಬೆಳಕು ಸುಮ್ಮನೆ ಒಮ್ಮೆ ತೇಲಿ ಹೋದ್ರೆ ನೆರಳು ಬೆಳಕಿನ ಆಟ ನಡೆದಂತೆ ಕಾಣ್ತಾ ಇತ್ತು. ಮುಂದೆ ಏನಾಯಿತು ಎಂಬುದನ್ನು ಕವಿ ಲಕ್ಷ್ಮೀನಾರಾಯಣ ಭಟ್ರ ಮಾತುಗಳಲ್ಲೇ ಕೇಳಬೇಕು. ನನ್ನ ಪಕ್ಕದಲ್ಲಿ ಕೂತಿದ್ದ ಅಶ್ವಥ್ ಯಾವುದೋ ರಾಗ ಹಾಕ್ತಾ ಸಿಗರೇಟನ್ನ ಭಂಗಿಯಂತೆ ಸೇತ್ತ ಆನಂದದ ಅಮಲ್ನಲ್ಲಿದ್ರು. ಏನಾಯ್ತೋ ಏನೋ, ಹಠಾತ್ತನೆ ನನ್ನ ಕಡೆ ತಿರುಗಿ ಒಂದು ಕವಿತೆ ಕೊಡಿ ಮೇಷ್ಟ್ರೆ, ಸೊಗಸಾದ ರಾಗ ಉಡಿಸಿಬಿಡ್ತೇನೆ ಅಂದರು. ಅದು ಬುದ್ಧಿಗೆ ಮಂಕು ಕವಿಸುವ ಬೆಳದಿಂಗಳ ರಾತ್ರಿ. ರೈಲು ಯಾವುದೋ ಅಪರಿಚಿತ ಕಾಡು ಮರಗಳ ನಡುವೆ ಇರುಳಿನ ಗೂಢತೆಯನ್ನು ಸೀಳುವಂತೆ ಸಾಕ್ತಾ ಇತ್ತು. ನಾನು ಲಹರಿಯಲ್ಲಿದ್ದೆ. ರೈಲಿನ ತಾಳದಲ್ಲಿ ಹಳೆಯ ಸ್ಮೃತಿಯೊಂದು ನೆಪಕ್ಕೆಂಬಂತೆ ಬಿಚ್ಚಿಕೊಂಡಿತು. ಬಳಿಯಲ್ಲಿದ್ದ ಸಿಗರೇಟ್ ಪ್ಯಾಕಿನ ಕಾಗದದ ಮೇಲೆ ಎಂಥ ಇರುಳಯ್ಯಾಗಿದು, ಎಂಥ ಇರುಳು, ಬೆಳಗಿನ ಹಿಮದಂತೆ ಸರಿವ ನೆರಳು ಎಂದು ಬರೆದೇ ಬಿಟ್ಟೆ. ನೋಡ ನೋಡತ್ಲೆ ಪದ್ಯ ಸೃಷ್ಟಿಯಾಯಿತು. ಜೊತೆಗಿದ್ದ ರಾಜಾರಾಮ್ ತಬಲ ಎತ್ತಿಕೊಂಡ್ರು, ಅಶ್ವಥ್ ಮೈಮರೆತು ಹಾಡತೊಡಗಿದ್ರು. ನಟರಂಗದವರ ಚಪ್ಪಾಳೆ ತಾಳದಲ್ಲಿ ಹಾಡು ಗೆರೆಯಾಗಿ, ಝರಿಯಾಗಿ, ತೊರೆಯಾಗಿ, ಹಿರಿಯ ಪ್ರವಾಹವಾಗಿ ಹರಿಯಿತು. ನೆನಪಿಡಿ, ಚಂಬಲ್ ಕಣಿವೆಯಲ್ಲಿ ನಿಗೂಢವನ್ನ ಸೀಳಿಕೊಂಡು ಸಾಗುವ ರೈಲು, ಬೆಳದಿಂಗಳ ತೇಲು ಮೇಲಾಟ, ಹಾಗೊಮ್ಮೆ ಹೀಗೊಮ್ಮೆ ಕಾಣ್ತಾ ಇದ್ದ ಹಿಮವನ್ನು ನೋಡ್ತಾ ಬರೆದಂತ ಹಾಡು ಇದು. ಹಾಡಿನ ಮೊದಲ ಸಾಲು ಎಂತ ಇರುಳಯ್ಯ ಇದು ಎಂತ ಇರುಳು ಎಂದಿತ್ತು. ಮುಂದೆ ಸ್ಪಂದನ ಸಿನಿಮಾ ತಯಾರಾಯ್ತಲ್ಲ, ಆಗ ಸಿನಿಮಾಕ್ಕೆ ಸಂಗೀತ ನಿರ್ದೇಶನದ ಹೊಣೆ ಹೊತ್ಕೊಂಡ ಸಿ ಅಶ್ವಥ್ ಮತ್ತೆ ಭಟ್ರ ಬಳಿ ಬಂದು, ನೀವು ಬರೆದ ಕವಿತೆಗೆ ಟ್ಯೂನ್ ಮಾಡ್ತೀನಿ, ಒಂದು ಹಾಡು ಕೊಡಿ ಎಂದರು. ತಕ್ಷಣ ಎಂತ ಇರುಳಯ್ಯ ಎಂಬುದನ್ನು ಎಂಥ ಮರುಳಯ್ಯ ಎಂದು ಬದಲಿಸಿ ಹಳೆಯ ಟ್ಯೂನ್ ಉಳಿಸಿಕೊಂಡು ಇಡೀ ಹಾಡನ್ನೇ ಭಟ್ಟರು ಹೊಸತಾಗಿ ಬರೆದ್ರು. ಸ್ಪಂದನ ಸಿನಿಮಾದ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽ കെ നന്ദുപ്പന് റേഡിയോ സാരംഗ് 107.8 FM. ഇന്നത്തെ തുളു കാര്യക്രമകു നിഖിലേക്ക് മാത്രേഗില മോക്കിതിഞ്ഞു സൊൽമെല്ലോ. ഇഞ്ചിപ്പ കർണാടക തുളു സാഹിത്യ അക്കാഡമി ബൊക്ക ആൾവാസ് എഞ്ചിനീയറിംഗ് ബൊക്ക തന്ത്രജ്ഞാന സംസ്ഥ മിജാറു മൂടബിദ്രെ ആൾവാസ് തുളു സംഘ ഉന്നത സേരികേട് തുളു ഭാഷെ ബതുക്ക് ഗേനത പൊലബു തുളിപ്പോ ഈ ലേസിട്ട് തുളുവരന സംസ്കൃതിയുടെ അപ്പന സ്ഥാനമാന ഈ ചാരത ബഗട്ട് പാത്തിരുന്നാർ ഡോക്ടർ ഇന്ദിര ഹെഗഡെ ഹെരിയ സംശോധകി.
1: മാത്രേകള നമസ്കാരം. ಕೆಲವರಿಗೆ ಅಪ್ಪೆ ಆದ ನಮಸ್ಕಾರ, ಕೆಲವರು ಪಲ್ಯಾದ ನಮಸ್ಕಾರ, ಕೆಲವರು ಅಜ್ಜಿ ಆದ ನಮಸ್ಕಾರ. ನಟಿ ಅಜ್ಜಿಲಯಾನೆ ಅಪ್ಪಲಯಾನೆ ಪಲಿಲಯಾನೆ ಬಹುಶಃ ತಂಗಡೆತ್ತು ಕಾಡಡೆತ್ತಿನ ಮನುಷ್ಯ ಬೋಂಟೆಡೆ ಬದುಕೊಂದಿತ್ತಿಗೆ ಬೋಂಟೆ ದೇರ್ದು ಕಂತಿನ ಪ್ರಾಣಿಲೆಯನ್ನು ಬೇಯ್ಪಾತಿನೊಂದು ಬದುಕೊಂದಿತ್ತಿಗೆ ಅವೇ ಸಮಯ ಇಲ್ಲಡಿತ್ತಿನ ಪೊಂಜೋರ್ಲು ಆಗಲೇ ಬಾಲೆ ತಂಕರಂಡತ್ತೆ ಬೋಂಟಿ ಪೊರ್ಯಾಪುಚಿ ಅಕುಲು ಅಲ್ಪ ಬಿತ್ತು ಅವು ಒಂದು ಪದದ ಅಗಲು ಬೆನ್ನಿ ಶುರುಮಲ್ತಿರನ್ ಪಿರ ಒಂಜೆ ವಿದ್ವಾಂಸರ್ನ ಸಂಶೋಧನೆ ಬೆನ್ನಿದ ಮೂಲ ಪುಣ್ಣುಲೆಡ್ದೆ ಆತಿನಿ ಪಂದು ಐಕ್ ನಮ್ಮ ತುಳುನಾಡು ಸಾಕ್ಷಾತ್ ಆಧಾರ ಕೊರ್ಪುಣು ಮುಲ್ಪದಲ ಬೆನ್ನಿದ ಗುರುಕಾರ್ಲು ವಿಶೇಷವಾದ ನಟ ಜಾತಿದ ಪ್ರಸ್ತಾಪ ಬರ್ಚಿ ದುಮ್ಮತ ಮಲ್ಲ ಮಲ್ಲ ಬೆನ್ನಿತ್ತಿನಿ ಮಲ್ಲ ಗುತ್ತು ಬರ್ಕೆದಗಳ್ಡ ಬುಡುದಗಳ್ಡ ಬಾಕಿದಗಲು ಅಗಲ್ಲ ಪರವಾದ ಅಗಲ್ಲ ಅಂತೆ ಹೆಂಕೊಂಜಿ ನಾಲ್ಕು ಮುಡಿ ಕಣಕ್ ಕಂಡ ಕೊರಿಯಾಡ ಕಲಂಕಾದ ಬದುಕುವೆ ಪಂದು ಪೋದು ಬೆಂತಿರಗಲು ಹೆಚ್ಚ ಐಟ್ಲ ಪೊಂಜೋ ವೆಚ್ಚ ಬೆಂತಿರು ಆ ಗುತ್ತು ಬರ್ಕೆಲೆಡು ಬೂಡುಲೆಡು ಪೊಂಜುವಿನ ಕಾರ್ಬಾರ ನಂಕು ನುಗಿತು ಬರ್ಪಿನದ ತೋಜಿದ್ ಬರ್ಪಿನ ಹೆಚ್ಚ ಬಾಕಿ ಕೋಡಿ ಆತು ತೋಜಿದ ಬರ್ಪುಜಿ ಕೇನರ ದಾನ ಮಲ್ಲಗಲ ಇಲ್ಲಡೆ ನಂದು ಬೆನ್ನಿ ದಾಂತನಗಲ ಇಲ್ಲಡೆ ಇಜ್ಜಿಂದತ್ತು ಬೆಣ್ಣಿ ದಾಂತನಗಲ ಇಲ್ಲಡೆ ಆತು ತೋಜಿದ ಬರ್ಪುಜಿ ಅಪ್ಪೆ ಪಣ್ಣದಾದ ಒಂದು ಭೂಮಿಯೇ ಅಪ್ಪೆ ಭೂಮಿ ಈ ಮಣ್ಣು ಉಂಡತ್ತೆ ಐಕ್ಯಾನು ಸಿರಿಬಾರಿ ಲೋಕ ಪಂತೆ ಹೆಣ್ಣು ಹೃದಯದ ನೆಲ ಅಪ್ಪೆ ಮನಸ್ಸಿನ ನೆಲ ಒಂದು ಮುಲ್ಪ ಬಿತ್ತಂದ ಕೊಡ್ಡಿಡೆ ದಾದ ಬಿತ್ತನೆಲ್ಲ ಕೊಡ್ಡಿಡು ಐಕತ್ರ ಒಂದು ಅಪ್ಪೆ ನೆಲ ಗಂಡು ನೆಲಟು ಕೊಡ್ಯೂಷಿ ಹಿಮಾಲಯದ ಪರ್ವತಡು ಪುನ್ಪುರ ಆ ಭಾಗಗಳು ಪುರುಷ ನೆಲ ಬಂದು ಪುಸ್ತಕಗಳು ಬರುತ್ತೆ ಇತ್ತನೆಟ್ಟೆ ಗಂಡು ನೆಲ ಪಂಡ ಅಲ್ಪ ಒಲ್ಪ ಕೊಡ್ಯೂಷ ಅವು ಗಂಡು ನೆಲ ಒಲ್ಪ ಕೊಡ್ಯುಂಡ ಅವು ಹೆಣ್ಣು ನೆಲ ಅಪ್ಪೆ ನೆಲ ಅಪ್ಪೆ ಭೂಮಿ ಈ ತುಳುನಾಡು ಅಪ್ಪೆ ಭೂಮಿ ಪಂಪಿನ ಐಕತ್ರ ಈ ಒಲ್ಪಲ ಒಂದು ಗುರಿಗೆ ಎತ್ತ ನಡ್ಲಿಗೆ ಅವು ಲಾಯ್ಕ ತೆಗುರುಂಡು ಐಕೊಂಚೂರು ನೀರು ಬುರುಂಡಯ್ಯವು ಗೊಬ್ಬರ ಜಿಲ್ಲ ತೆಗುರುಂಡು ಅಂಚಿನ ಅಪ್ಪೆ ಭೂಮಿನಡು ಪೊಣ್ಣಲು ಕಾರವಾರ ಎತ್ತತ್ತನೊಂದು ಕಾಲುಡು ಮಸ್ತ್ ಪೊಂಜಲು ಉಳಿಪಾಡಿ ಮುತ್ತಕ್ಕೆ ಕೊಣಿಬೇಲಿ ಯಮುನಕ್ಕೆ ಬೊಕ್ಕ ಅಂಚಿನ ಮತ್ತು ಪೊಂಜವಿನಗಲು ಮಸ್ತ್ ಜನ ಉಳ್ಳಿರು ಯಾನೆಯಲ್ಲಿ ಇಪ್ಪನ ಕಂಬಳದ ಗುರುಕರ್ಮೆ ಮಲ್ದಿರ್ಗೆ ಪೊಂಜವಿನ ಒಂಚೂರು ಪಿರ ನೂಕುದೇರು ಪುರುಷ ಪ್ರಧಾನ ಸಮಾಜ ಅಂದ ಕನ್ನಡ ಭಾಷೆ ಪಣ್ಣಡ ಸಿರಿನ ಕಾಲೋಗ ಇತ್ತು ಜತಿ ಈ ಅಪ್ಪೆ ಭೂಮಿಡು ಅಪ್ಪೆ ಕಟ್ಟದ ಭೂಮಿಡು ಆಸ್ತಿದ ಅಧಿಕಾರ ಪೂರ ಅಪ್ಪೆಗೆ ಇತ್ತಿನ ಕಾಲ ಭೂಮಿಡು ಅಪ್ಪೆನ ನಂತರ ಆಲ್ಲ ಜೋಕುಲಿಗೆ ಆಲ್ಲ ಜೋಕುಲು ಜೋಕುಲು ಬಣ್ಣ ಪೊಣ್ಣು ಮಾತ್ರ ತಾಣುಲ್ಲ ಅಲ್ಲ ಆಣುಲೆಗ್ಲ ಪೊಣ್ಣುಲೆಗ್ಲ ಆಸ್ತಿ ಪೋತನ ಈ ಒಂಜು ಭೂಮಿದ ಪ್ರವಾಹ ಅತ್ರ ಹರಿಯುವಿಕೆ ಉಂಡತ್ತೆ ಇನ್ನಿಲ್ಲ ಪೂರ ಹಾಳಾತ ಜಿಡ್ಲ ಮತ್ತು ಪೆಟ್ಟಾತಂಡೈಕ್ ದುಂಬದ ಪೊಂಜು ಮಲ್ದಿನ ಕಾರ್ಬಾರ್ ಇನಿ ಮಲ್ಪರಾಪುಜಿ ಕಾರಣ ಮಸ್ತುಪ್ಪುಂಡು ಆಂಡ ಸಿರಿನ ಕಾಲುಗಳ ಸಿರಿಗ ಪಂಚಾಯತಿ ಕಲ ಪೊಣ್ಣಾಳಿಕೆನೆ ಸಿರಿ ಏಪಂತಂದು ಸಿರಿ ಅಲಡೆ ಪೊಕ್ಕಡತ್ತು ತುಳು ನಾಡದ ಪ್ರತಿ ಅಪ್ಪೆ ಬಂಜಿಡು ಪುಟ್ಟಿನ ಬಾಲೆ ವಾಣಾಡು ಪುಣ್ಣಾಡು ಆಯ್ತ ಪುಂಡಿಪನ ಒಂಜು ಸಿರಿ ಅಲಡೆ ಕೊನ ಪಾಡೋಡೊಂದು ನಮ್ಮಡ ಒಂಜಿ ಅಲಿಕಿತ ನಿಯಮ ಉಂಡು ಅಂಚನೆ ಅಲ್ತ ಮೈಸಂದಾಯಗ ಕುಡುಲ ತಾರೆಲ್ಲ ಪಾಡೋಡು ಅಲ್ಪ ಬಂಡರ ಒಂಜು ಪುಂಡಿ ವರ್ಷ ಒಂಜು ಬಾಲೆ ಅಲ್ಲ ಜೀವಮಾನಡು ಒಂಜಿ ತಲೆಗಂದಾಯ ಲೆಕ್ಕ ಪಾಡೋಡು ಪನ್ಪಿನ ನಿಯಮ ಉಂಡು ನಂಬಿಕೆ ಉಂಡತ್ತ ಜೋಕ್ಲೇ ಆತು ಸುಲಭಜ್ಜಿ ಇನ್ನು ನಿಗುಲು ನಂಬಂದೇ ಪೋವರು ಎಲ್ಲ ನಿಗಲ್ನ ಜೋಕ್ಲು ನಂಬಿಯಡ ಹಿಂಗಲ್ಲ ಆಲಡೋಡಮ್ಮ ಹೆಂಗಲ್ಲ ಉಪದ್ರ ಹೆಂಗಲ್ಲ ಆಲಡೆ ಪೋಪು ಜೊಗೆ ಅಕ್ಕಿ ಹೆಂಗಲ್ಲ ಐತೆ ಉಪದ್ರ ಮಸ್ತೋ ಜನ ಐತೆ ಆಲಡಕ್ಕೆ ಒಂದು ಅಷ್ಟಬಂಗಳ ಪೋಪಿಂದೇ ಗೊತ್ತುಂಡಿ ಹಾಗಲ್ಲ ಮೂಲ ಮದತ್ ಬಿಡ್ತೀನಿ ಕಾತ್ರ ಅಪ್ಪೆ ಬಣ್ಣ ಆ ಸಿರಿನ ಅಪ್ಪನ ದೃಷ್ಟಿ ಇಡ್ತು ಯಾರಂದಾಂಡ ಸಿರಿಯಾಲಡೆಗ ಪ್ರತಿ ಆ ಜಾತಿ ಈ ಜಾತಿಯಿಂದ ಮಾತ ಜಾತಿ ಇಲ್ಲ ಪಂಡ ವಲಸೆ ಬಂದ ಜನಾಂಗ ಬುಡ್ದು ನಮ್ಮ ಈ ನೆಲದ ಮಣ್ಣದ ತುಳುವ ಜನಕುಲಿಗೆ ವಲಸೆ ಜನಾಂಗ ಜನಿವಾರ ಧಾರಣಗಳು ಬಕ ಕೆಲವು ಪರ್ವ ಪಂಬದ ನಲಕ್ಕೆ ಅದಾಗಲು ಬರೋ ವಲಸೆ ಜನಾಂಗ ಅಕಲಾಗ ಸಿರಿ ಮುಖ್ಯ ಇಜ್ಜೋಲು ಅಕಲು ಆಚರಣೆ ಅಕಲು ಮುಖ್ಯ ಆಚರಣೆ ಅಕಲ ಮೂಲಕ ನಮ್ಮ ಮಲ್ಪವನು ಅಂಡ ಬಾಕಿದಗಲೆ ಪುರ ಸಿರಿ ಅಲಡೆ ಸಿರಿನ ಕತೆ ಒಂಚೂರು ಪನಡೇನು ಅಂತ ಪನ್ಪೆ ಸಿರಿ ಪನ್ಪಿನ ಒಂಜಿ ಕಥಾನಾಯಕಿ ಸತ್ಯನ ಇತಿಹಾಸನ ಪನ್ಪಿನ ನೆಟ್ಟೆ ನಂಗೆ ಮುಖ್ಯ ಅತ್ತು ನಮ್ಮ ಜನ ಮನೆಗಳು ನಮ್ಮೊಂದು ವೇದ ಅನಿರ್ದಿಂಚಿ ಆಯ್ತಾ ಪ್ರತೀಕವಾದ ಆಚರಣೆ ಇಲ್ಲ ಆಲಡೆಲ್ಲ ನಡತೊಂದುಂಡು ಸಿರಿ ಪನ್ಪಿನ ಒಂಜಿ ಪೊಣ್ಣು ತುಳುಟ ಪಾತ್ರೆ ಅಪ್ಪೆ ಬಿಜ್ಜಲು ಜುಲು ಅಮ್ಮೆ ಪುಟ್ಟ ಜೆ ಪಂಡ ಅಪ್ಪೆ ಪೆದುದು ಜುಲು ಅಮ್ಮೆ ಪುಟ್ಟ ಅದಜೆ ಅಂಚ ಆಳು ಮಣ್ಣಡು ಉದ್ಭವನಲ್ಲ ಅದುಪ್ಪು ಪಿಂಗಾರದ ಪಾಲಡೆ ಬೈದಿನಲ್ಲ ಅದುಪ್ಪು ಇಜಿದಂಡ ಗಂಧದ ಗುಳಿಗೆಡ ಬೈದಿನ ಅದುಪ್ಪು ಅಂಚ ಬೇತೆ ಬೇತ ವರ್ಷನುಂಡು ಪುರಿಯನ ಅಂಚಿನ ಸಿರಿ ಬಾಲೆ ಬೋದು ಮಲ್ಲ ಇಬಕ್ಕ ಅಲ್ಲಿ ಕಷ್ಟ ಎದುರಾಪುಂಡು ಕಣ ನಡೆದು ಹಾಲು ಅಪ್ಪೆ ಪುಟ್ಟ ಅಂದಿನ ಅಪ್ಪೆ ಪೆದ್ದ ಅಂದಿನ ಅಮ್ಮೆ ಪುಟ್ಟ ಅಂದಿನ ಬಾಲೆ ಪಂಡ ಸತ್ಯದ ಬಾಲೆ ಅಂದು ಇದು ಸಿರಿ ಲಂಚ ಸೀತೆ ಲಂಚನತಿ ಸೀತೆದಾರ ಅಪ್ಪೆ ಅಮ್ಮಗೆ ಬಿಡಿದಿನ ಬಾಲೆ ಅತ್ತು ಸಿರಿ ನಾವೇಲೆ ಕೊಡು ಬಿಡಿದಿನ ಬಾಲೆ ಅಂಚಿನ ಸಿರಿಗೆ ಮದ್ಮೇ ಬಕ್ಕ ಕಷ್ಟ ಬರ್ತೀನಿ ಸೀತೆಗಳ ಮದ್ಮೇ ಬಕ್ಕತ್ತೆ ಕಷ್ಟ ಬೈದಿನಿ ಅಕ್ಕಳು ಮದ್ಮೇನಗಟ್ಟ ಅಪ್ಪೆ ಎಲ್ಲ ಬಾರಿ ಖುಷಿಟ್ಟಿಲ್ಲ ಆಯ ಕಡೆ ಕೊಂಡಾಡಪ್ಪು ಇರು ಮದ್ಮೇ ಬಕ್ಕ ಸಿರಿಗೆ ಕಡನ ಒಂಜಿ ಸೂಳನ ಸಹವಾಸೋಳದ ಹತ್ರ ಅವನ ಅಲ್ಲಿ ಪ್ರಶ್ನೆ ಮಲ್ಪೋಲು ಪ್ರಶ್ನೆ ಮಲ್ತದ ಬಾಯಕೇದಾನಿ ಪೂ ಸೀರೆ ಕೊರನೆ ಪೀರೆ ಸೂರ್ಯ ನಿರಾಕರಣೆ ಮಲ್ಪರು ದಯಾಪಂಡ ಕಣನೆ ಬಾಯಕೇದಾನಿ ಕೊರಪಿನ ಪೂ ಸೀರೆಗೆ ಭಾರಿ ಮಲ್ಲ ಮಹತ್ವ ಉಂಡು ಅವನ ನಿನ್ನ ಸೂಲೆ ತುತುದು ಕಂದಲು ಎಂಕ ಸೀರೆ ಬುರ್ಚಿ ಪಂದು ಒಂದು ಒಂಜಿ ಕರಣ ಪುಂಡು ಅಗಲ್ನ ಬಾಳಡು ಬಿರುಕು ಬರ್ರೆ ಅಪ್ಪೆಲ್ಲ ಪೋಪೋಲು ಪೆದ್ದರೆ ಪೋಪೋಲು ಪೆದ್ದಂಡ ಆಯೆ ಅಣ ಪುಣ್ಣು ಬಾಲೆ ತೂವರೆ ಬರ್ಪುಜೆ ಅಲ್ಲಿ ಪಕ್ಕ ನಾನಾ ರೀತಿಯ ಕಷ್ಟ ಬರ್ಪುಡು ಅಲ್ಲ ಅಜ್ಜೆ ಸೈಪಿ ಅಜ್ಜೆ ಪುನಃ ಪೊತ್ತಾರಲ್ಲ ಬಂಗಾಪುಡು ಆ ಸಿರಿಯುಳ್ಳತೆ ಪುನಃ ಪೊತ್ತಾರೆ ಏರು ಅಲ್ಲಿಗೆ ಸಪೋರ್ಟ್ ಕೊರ್ಜಳ್ಳ ಅಲ್ಲಿ ತನ್ನ ಮಂಡಡು ಅಜ್ಜನ ಪುನಃ ದೀದ್ ಕೊನೋದು ಕಾಟರ್ತಿದ್ದು ಪೊತ್ತವನು ಇನ್ನೀಕ್ಲ ಏರಿಗಳು ಧೈರ್ಯ ಜೀನಿ ಈತ ಎಜುಕೇಷನ್ ಬರ್ತನಂಕ ಈತ ಕಲಿತ ಪೊಂಜೋಕ್ಲು ಈತ ದುಂಪೋಯ ರಾಕೆಟ್ ಈಗ ಮಿತ್ತುಪೋಯ ಆಣಲ್ಲ ಸಂಪ್ರದಾಯ ಇಡುವಂಜಿ ಪೊಣ್ಣನು ಪುನನು ಕೊನು ಪೊತ್ತವನ ಧೈರ್ಯ ಬಹುಶಃ ಇನ್ನು ಏರಿಯಾಗಲ ಇಜ್ಜಿ ಪೋಂಡು ಅಲ್ತ ಪಕ್ಕ ಅಲ್ಲ ಬರ್ತಿನ ಕಷ್ಟ ಪಡ ಪಂಚಾಯತಿ ಪತ್ತೇರಿ ಕೂಟ ಆನಿದ ಕಲೋಡು ಪಂಚಾಯತಿ ಕೂಟದ ಅಲ್ಲಿ ಇದ್ದ ಅಲ್ಲ ಸಪೋರ್ಟೇ ಕೊರ್ಜಿ ಅಲ್ಲ ಇಲ್ಲಿದ ಅಧಿಕಾರನಾಗ ಎತ್ತಂದು ಅಲ್ಲಿಗೆತ್ತಿನ ಸತ್ಯನಾಪುರದ ಅರಮನೆದ ಅಧಿಕಾರನ ಬೊಕ್ಕೋರೆಗೆ ಎತ್ತು ಕೊರ್ಪಿನ ಪೊಡ್ತಡು ಅಲ್ಲ ಪ್ರಶ್ನೆ ಮಲ್ಪೋಲು ಐಕೆ ಪನ್ ಪೇರು ಸಿರಿ ಆಳಿಕೆನ ಪೊಣ್ಣಾಳಿಕೆನ ಸಿರಿಯೇ ಪಂದು ಪೊಣ್ಣಲು ರೂಲರಾರ ಬಲ್ಲಿ ಅವೇನು ನಮ್ಮ ಅಂಡ ಕಣ ನೀರಿಗೆತ್ತದು ಬುಲ್ತದು ದೂರ ಪಂದು ಕೊಲ್ವ ಅಲ್ಲಿ ಕ್ಯಾರೆ ಮಲ್ತು ಚೊಲ್ ನೀಗೆಲ್ಲ ಪಂಚಾಯತಿ ಕಲಕ್ಲ ತೂಬುರಡ ನೀಗಲು ಕಲ್ಲಾಲೆ ಸತ್ಯನಾಪುರ ತೂಬುರಡ ಪನ್ಪುಲು ಸೀದ ಬಾಲೆನ ಪತಂದು ಕಡ ನಡೆಪೋದು ಅಲ್ತು ಕಾಡು ಮಿತವಲು ಒಂದುಂಡತೆ ಸಿರಿ ವಿಶೇಷವಾದ ಪಣ್ಣುಜೋಕ್ಲಿನ ಗಮನ ಕೊಡು ವಾ ಕಷ್ಟ ಬತ್ತಂದಲ್ಲ ನಮ್ಮ ಪೋಡೆರ ಬರಲಿ ಅಳಕರ ಬರಲಿ ಅವನ ಎದುರಿಸಾಡುಪಿನೇನು ಸಿರಿ ಮುಲ್ತ ವಿಶೇಷವಾದ ಪಣ್ಣುಲೆಗೆ ಒಂಜಿ ತಾದಿ ತೊಜಪಾದು ಒಂದು ನಮ್ಮ ಅಪ್ಪೆ ನೆಲದ ಶಕ್ತಿ ಅಪ್ಪೆ ಕಟ್ಟದ ಶಕ್ತಿ ಮುಲ್ತ ಶಾಸನ ಪನ್ಪುಡು ತಂಗಡಿನ ಕಿರಿಯಡೆಲ್ಲ ಆಯ್ ಕಾಶಿ ಪೋದು ಪರಿಹಾರ ಬಲ್ಪಡು ಅಪ್ಪೆನ ಕೆಲಪಿನ ಸಂದರ್ಭನೇ ಇಜ್ಜಿ ಐಟ ಹತ್ರ ಪರಶುರಾಮಿ ಅಪ್ಪೆನ ಕೆರನೆತ್ತ ಹತ್ರ ಆ ಈ ಭೂಮಿನ ಆಯಿ ಉಂಡು ಮಲ್ದು ಪನ್ಪಿನೇನೆ ಅನ್ನೋ ಒಪ್ಪರೆ ತಯಾರಿಜ್ಜಿ ಪನ್ಪಿನೇನ ಈಗ ಆತ ಮೂಲ ಅಪ್ಪೆಗೆ ಅಪ್ಪೆ ಸಂಸ್ಕೃತಿಗೆ ಅಪ್ಪೆ ಕಟ್ಟಗೆ ಆಸ್ತಿ ಪೂರ ಅಪ್ಪನ ಪದಾರ್ಡು ಇತ್ತಂದಲ್ಲ ಮಗೆ ಗುರ್ಕಾರವೆ ಮಗೆ ಮಲ್ಪಡು ಅಲ್ಲಿ ಮಗನ ಬಿಡು ಕೊರ್ಪುಜಲ್ಲ ಅಪ್ಪೆ ಅಲ್ಲೇ ಮಗೆಲ್ಲ ಬೋಡು ಮಗಲ್ಲ ಬೋಡು ಅಂಚಿನ ಒಂದು ಅಪ್ಪೆ ಸಂಸ್ಕೃತಿಯ ನಾಡು
0: ಈತನೇಟ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಆಳ್ವಾಸ್ ಇಂಜಿನಿಯರಿಂಗ್ ಬೊಕ್ಕ ತಂತ್ರಜ್ಞಾನ ಸಂಸ್ಥೆ ಮಿಜಾರು ಮೂಡಬಿದ್ರೆ ಆಳ್ವಾಸ್ ತುಳು ಸಂಘ ಸೇರಿಗೆಡ್ ತುಳು ಭಾಷೆ ಬದುಕು ಗೇನದ ಪೊಲಬು ತುಳಿಪು ಈ ಲೇಸಿಡ್ ತುಳುವಿನ ಸಂಸ್ಕೃತಿಡ್ ಅಪ್ಪನ ಸ್ಥಾನಮಾನ ಈ ವಿಚಾರದ ಬಗ್ಗೆ ಈತನೇಟ ಪಾತೀರ್ನಾರು ಡಾಕ್ಟರ್ ಇಂದಿರಾ ಹೆಗಡೆ, ಹಿರಿಯ ಸಂಶೋಧಕಿ. ಕೇನೊಂದು ಪಲೆ ರೇಡಿಯೋ ಸಾರಂಗ 107.8 FM, ಒಂದು ರಂಗ ರಂಗದ ಬದುಕು.

0: ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM।
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
0: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ಮಾತುಗಳನ್ನು ಕೇಳ್ತಾ ಬರೋಣ.
4: ಈಗ ನಮ್ಮ ಮುಂದೆ ಡಾಕ್ಟರ್ ಮೀರಾ ಅವರು ತಮ್ಮ ಆಯುರ್ವೇದಿಕ್ ವಿಚಾರದ ಬಗ್ಗೆ ಮಂಡಿಸಲಿಕ್ಕಿದ್ದಾರೆ. ಅವರು ಮಂಗಳೂರಿನ ಕದ್ರಿಯಲ್ಲಿ ಸಂಜೀವಿನಿ ಅಂತ ಹೇಳಿ ಒಂದು ಆಯುರ್ವೇದ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 24 ವರ್ಷಗಳಿಂದ ನಮ್ಮ ಭಾರತೀಯ ಪ್ರಾಚೀನ ಪರಂಪರೆಯಲ್ಲಿ ಆಯುರ್ವೇದಕ್ಕೆ ವಿಶೇಷವಾದಂತಹ ಸ್ಥಾನ ಇದೆ. ಶುದ್ಧ ಪರಿಶುದ್ಧ ಆಯುರ್ವೇದವನ್ನು ಅವರು ತಮ್ಮ ವೃತ್ತಿಯಾಗಿ ಮಾಡಿಕೊಂಡು ಜೊತೆಗೆ ಸಾಹಿತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಹೊಸದಿಗಂತ, ಪ್ರಜಾವಾಣಿ, ತರಂಗ, ಸುಧಾ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರು ಬರಿತಾ ಇದ್ದಾರೆ. ಆರೋಗ್ಯ ಜಾಗೃತಿ ಲೇಖನಗಳನ್ನು ಬರಿತಾ ಇದ್ದಾರೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಸೈಲೆಂಟ್ ಆಗಿ, ಎಲೆಮರೆ ಕಾಯಿಯಂತೆ ಅವರು ಸಾಹಿತ್ಯ ಸೇವೆಯ ಜೊತೆಗೆ ವೈದ್ಯ ಸೇವೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇವತ್ತು ಒಬ್ಬ ಆಯುರ್ವೇದ ವೈದ್ಯ ತಜ್ಞೆಯಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಆದಷ್ಟು ಕಾಲಮಿತಿಯ ಒಳಗೆ ತಿಳಿಸಬೇಕಂತೇಳಿ ಕೇಳಿಕೊಳ್ತೇನೆ.
5: ನಮಸ್ಕಾರ. ಇವತ್ತು ನಾನು ಆಯುರ್ವೇದದ ಬಗ್ಗೆ, ಆಯುರ್ವೇದ ಸಾಹಿತ್ಯದ ಅಗತ್ಯ ಏನಿದೆ ಎಂಬುದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಆಯುರ್ವೇದ ಹೇಳಿದರೆ ಹೆಚ್ಚಾಗಿ ಸಂಸ್ಕೃತ ಭಾಷೆಯಲ್ಲಿದೆ. ಸೊ ನಾವು ಸಾಮಾನ್ಯ ಜನರನ್ನು ತಲುಪಬೇಕಾದ್ರೆ ನಮಗೆ ಆಡು ಭಾಷೆಯಲ್ಲಿ ಅವರಿಗೆ ಜನರಿಗೆ ಅರ್ಥವಾಗುವಂತೆ ಮಾಡುವಂಥ ಪ್ರಯತ್ನ ಅಗತ್ಯವಿದೆ. ಆಯುರ್ವೇದದ ಮೂಲ ಉದ್ದೇಶವೇ ಅದು. ಆಯುರ್ವೇದದ ಮೂಲ ಉದ್ದೇಶ ಎರಡು ಇದೆ. ಅದರಲ್ಲಿ ಮೊದಲನೆಯದು ಸ್ವಸ್ಥ್ಯಸ್ತು ಸ್ವಾಸ್ಥ್ಯ ರಕ್ಷಣ, ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವುದು ಆರೋಗ್ಯ ಆಯುರ್ವೇದದ ಮೂಲ ಉದ್ದೇಶ. ಇದಕ್ಕಾಗಿ ಆಯುರ್ವೇದದಲ್ಲಿ ದಿನಚರ್ಯೆ, ಋತುಚರ್ಯೆ, ಸದ್ವೃತ್ತ ಅಂತ ಮೂರು ವಿಷಯವನ್ನು ಹೇಳಿದ್ದಾರೆ. ಈ ದಿನಚರ್ಯೆಯಲ್ಲಿ ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಏಳ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು ಎಂಬ ವಿಷಯದಿಂದ ಹಿಡಿದು ಹಲ್ಲುಜ್ಜುದು, ಸ್ನಾನ, ವ್ಯಾಯಾಮ, ಎಂಥ ಆಹಾರ ಸೇವಿಸಬೇಕು, ಎಷ್ಟು ನಿದ್ದೆ ಮಾಡಬೇಕು, ಎಷ್ಟು ಗಂಟೆಗೆ ನಿದ್ದೆ ಮಾಡಬೇಕು, ಇಂಥ ಪುಟ್ಟ ಪುಟ್ಟ ವಿಷಯಗಳನ್ನು ಸಹ ಹೇಳಿದ್ದಾರೆ. ನಿಮಗೆಲ್ಲ ಅನ್ನಿಸ್ಬೋದು ಇಂಥದ್ದೆಲ್ಲ ಸಿಲ್ಲಿ ವಿಷಯ ಯಾಕೆ ಹೇಳಬೇಕಂತ. ಆದರೆ ಎಷ್ಟೋ ಜನರಿಗೆ ರಾತ್ರಿಯಲ್ಲಿ ತುಪ್ಪ ತಿನ್ನಬಾರ್ದಂತ ಗೊತ್ತಿಲ್ಲ, ಮೊಸರು ತಿನ್ನಬಾರ್ದಂತ ಗೊತ್ತಿಲ್ಲ, ಸ್ನಾನ ಆದಮೇಲೆ ಊಟ ಆದಮೇಲೆ ಸ್ನಾನ ಮಾಡಬಾರದು ಅಂತ ಗೊತ್ತಿಲ್ಲ, ಊಟ ಆದಮೇಲೆ ವ್ಯಾಯಾಮ ಮಾಡಬಾರ್ದು ಅಂತ ಗೊತ್ತಿಲ್ಲ. ಇಂಥ ಪುಟ್ಟ ಪುಟ್ಟ ವಿಷಯಗಳು. ಅದರಲ್ಲಿ ಅಂತೂ ಆಹಾರದ ಬಗ್ಗೆ ತುಂಬ ಕಾಂಟ್ರವರ್ಸಿಗಳು ಉಂಟು. ನಮಗೆ ಕೆಲವರು ಲೂಸ್ ಮೋಷನ್ ಹೋಗ್ತಾ ಇರ್ತದೆ, ಬಾಳೆಹಣ್ಣು ತಿಂತಾರೆ. ನಾವೀಗ ಬಾಳೆಹಣ್ಣೆ ತಗೊಳ್ಳುವ, ಕೆಲವರು ದಿನಕ್ಕೆ 10 ಬಾಳೆಹಣ್ಣು ತಿನ್ನುವವರು ಇದ್ದಾರೆ. ಆದರೆ ಆಯುರ್ವೇದ ಪ್ರಕಾರ ಅಪತ್ಯಾನಾಂ ಶ್ರೇಷ್ಠ ಕದಲಿ ಫಲಹ ಅಂತ ಹೇಳಿಬಿಟ್ಟಿದ್ದಾರೆ. ಅಪತ್ಯಗಳಲ್ಲಿ ಫಸ್ಟ್ ಸ್ಥಾನ ಸಿಗುವುದು ಬಾಳೆಹಣ್ಣಿಗೆ. ಈ ಗ್ಯಾಸ್ಟ್ರಿಕ್ ಇದ್ದವರಾಗಲಿ, ಅಲರ್ಜಿ ಇದ್ದವರಾಗಲಿ ಬಾಳೆಹಣ್ಣು ತಿನ್ನಬಾರ್ದು ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಆದ್ದರಿಂದ ಯಾವುದನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾರು ತಿನ್ನಬೇಕು, ಇಂಥದ್ದು ಎಜುಕೇಷನ್ ಅಥವಾ ಈ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನಮ್ಮ ಸಮಾಜ ಆರೋಗ್ಯವಂತ ಆಗುವುದು. ಇದು ಮೊದಲಿದ್ದು ದಿನಚರ್ಯೆಯ

ಇನ್ನೊಂದು ಋತುಚರ್ಯೆ. ಋತುಚರ್ಯೆ ಅಂದರೆ ನಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಸೂರ್ಯನ ಸುತ್ತ ಭೂಮಿ ತಿರುಗುವಾಗ ನಮ್ಮ ಹೊರಗಿನ ಪ್ರಕೃತಿಯಲ್ಲಿ ಕೆಲವೊಂದು ಬದಲಾವಣೆ ಆಗ್ತಾ ಇರ್ತದೆ. ಆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳ ಪ್ರತಿಬಿಂಬ ನಮ್ಮ ದೇಹದಲ್ಲಿ ಆಗ್ತಾ ಇರ್ತದೆ. ಪ್ರಕೃತಿ ಪುರುಷ ಅಂತ ಹೇಳ್ತೇವೆ, ಮನುಷ್ಯನ ದೇಹದಲ್ಲಿ ಯಾವುದೆಲ್ಲ ಬದಲಾವಣೆ ಆಗ್ತಾ ಇರ್ತದೆ ಅದರ ಪ್ರಕಾರ ನಾವು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಬೇಕು ಅಂತ ಆಯುರ್ವೇದ ಹೇಳ್ತದೆ. ಆ ಬದಲಾಗುವ ಋತುಗಳು, ಉದಾಹರಣೆಗೆ ಈ ವರ್ಷ ಒಂದು ವರ್ಷವನ್ನು 6 ಋತುಗಳಾಗಿ ವಿಂಗಡಿಸಿದ್ದೇವೆ. ಇದು ವಸಂತ ಋತು, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಮತ್ತು ಶಿಶಿರ. 2 ತಿಂಗಳು ಒಂದೊಂದು ಋತು ಅಂತ ಪರಿಗಣಿಸ್ತೇವೆ. ಈ ಋತುಗಳಲ್ಲಿ ನಾವು ಏನು ತಿನ್ನಬೇಕು ಮತ್ತು ಈ ಋತುಗಳಲ್ಲಿ ಯಾವ ರೋಗಗಳು ಸಾಧಾರಣವಾಗಿ ಬರ್ತದೆ, ಆ ರೋಗ ಬರದಂತೆ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಥವಾ ಆಹಾರ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ರೋಗ ಬರದಂತೆ ಹೇಗೆ ತಡಿಬಹುದು, ಇದನ್ನೆಲ್ಲ ಋತುಚರ್ಯೆಯಲ್ಲಿ ಹೇಳಿದೆ. ಇನ್ನೊಂದು ಮೂರನೆಯದು ಸದ್ವೃತ್ತ. ನಾವು ಪ್ರಾಕ್ಟೀಸಲ್ಲಿ ಕೂತ್ರೆ, ನಾನು ಒಂದು 20 ಇಯರ್ಸ್ ಮೊದಲು ಪ್ರಾಕ್ಟೀಸ್ ಅಥವಾ ವೈದ್ಯಕೀಯ ವನ್ನು ಪ್ರವೇಶಿಸಿದಾಗ ಒಂದು

0: ಸಿಸ್ಟಮ್ ಅಂತ ಏನು ಹೇಳ್ತೇವೆ ಅದೆಲ್ಲ ಸರಿಯಾಗುವುದರ ಮೂಲಕ ನಮಗೆ ಈಗ ಜೀವನ ಶೈಲಿ, ಹೆಚ್ಚಿನ ರೋಗಗಳು ಇಂದು ನಾವೇನು ನಮ್ಮ ಪ್ರಾಕ್ಟೀಸಲ್ಲಿ ಕಂಡು ಕಾಣ್ತೇವೆ ಅದೆಲ್ಲ ಜೀವನ ಶೈಲಿ ಮತ್ತು ಆಹಾರ ಶೈಲಿಯ ತೊಂದರೆಯಿಂದಲೇ ಆಗಿರುವಂಥದ್ದು. ಇದು ಮೂರು ಉಪಾಯಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಸ್ವಸ್ಥೆಷ್ಟು ಸ್ವಾಸ್ಥ್ಯ ರಕ್ಷಣಂ ಅಂತ ನಮ್ಮ ಆಯುರ್ವೇದ ಹೇಳ್ತದೆ. ಒಂದ್ಸಲ ಏನಾಯ್ತಂದ್ರೆ ನಾನು ಪ್ರಾಕ್ಟೀಸಲ್ಲಿ ಕೂತಿರುವಾಗ ಒಬ್ರು ಬಂದು ಹೇಳಿದ್ರು, ನನಗೆ ATMM ಕಲ್ಲಾಗಿತ್ತು ಡಾಕ್ಟ್ರೇ, ಆಪರೇಷನ್ ಮಾಡಿಸ್ಕೊಂಡೆ, ಅದನ್ನು ಮದ್ದು ತಗೊಂಡು ಗ್ಯಾಸ್ಟ್ರಿಕ್ ಆಗೋಗಿದೆ, ಏನು ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ರಿಪೋರ್ಟ್ ನೋಡಿದ್ರೆ ATMM ಕಲ್ಲು. ಅಯ್ಯೋ, ನಮ್ಮದು ಮದ್ದಲ್ಲೇ ಗುಣ ಆಗ್ತಿತ್ತಲ್ಲ, ಆಪರೇಷನ್ ಮಾಡುವ ಅವಶ್ಯಕತೆ ಇರಲಿಲ್ಲಲ್ಲ ಅಂತ ನಾನಂದೆ. ನಮಗೆ ಈ ಆಯುರ್ವೇದದಲ್ಲಿ ಕೆಲವೆಲ್ಲ ರೋಗಗಳು, ಅನೇಕ ರೋಗಗಳು ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣವಾಗುವಂಥ ರೋಗಗಳಿವೆ. ಅದು ಯಾವುದೆಲ್ಲ ರೋಗಗಳಿಗೆ ನೀವು ಆಯುರ್ವೇದ ವೈದ್ಯರ ಹತ್ರ ಹೋಗ್ಬೋದು ಎಂಬುದನ್ನು ತಿಳಿಸಿಕೊಡಲು ಈ ನಮ್ಮ ಸಾಹಿತ್ಯ, ಈ ನಮ್ಮ ವೈದ್ಯಕೀಯ ಸಾಹಿತ್ಯ ಸಹಾಯ ಮಾಡ್ತದೆ. ಈ ವೈದ್ಯಕೀಯ ಸಾಹಿತ್ಯದಿಂದ ಕೆಲವೊಮ್ಮೆ ಸ್ವಯಂ ವೈದ್ಯ ಮಾಡುವಂಥ ಒಂದು ಪ್ರಾಬ್ಲಮ್ಸ ಇರ್ತದೆ. ಆದರೆ ಸಹ ಅದರ ವೈದ್ಯಕೀಯ ಸಾಹಿತ್ಯದಿಂದ ಆಗುವ ಲಾಭಾಂಶಗಳನ್ನು ಪರಿಗಣಿಸಿದರೆ ಇದೊಂದು ನಿಗ್ಲಿಜಿಬಲ್ ಅಂತ ಹೇಳ್ಬೋದು. ಯಾಕೆಂದರೆ ರೋಗದ ಲಕ್ಷಣಗಳು, ರೋಗ ಬಂದಾಗ ಏನು ಮಾಡಬೇಕು, ರೋಗ ಬಂದಾಗ ಎಂಥ ಪಥ್ಯಗಳನ್ನು ಮಾಡಬೇಕು, ರೋಗ ಬರದ ಹಾಗೆ ಏನೆಲ್ಲ ಪ್ರಿಕಾಷನ್ ತಗೊಳ್ಬೇಕು, ಕೆಲವೊಮ್ಮೆ ಸಾಂಕ್ರಾಮಿಕ ರೋಗಗಳು ಇರ್ತದೆ ಆಗೆಲ್ಲ ಏನೆಲ್ಲ ಪ್ರಿಕಾಷನ್ಗಳನ್ನು ತಗೊಳ್ಬೇಕು ಎಂಬುದನ್ನು ನಾವು ವೈದ್ಯಕೀಯ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಕೊಳ್ಬೇಕು. ನಾನು ಇದು ವೈದ್ಯಕೀಯ ಸ್ಟಾರ್ಟ್ ಮಾಡಿದಾಗ ಒಬ್ಬರು ಮಂಗಳೂರಿನ ಪ್ರಸಿದ್ಧ ನ್ಯೂರೋಸರ್ಜನ್ ಆಪರೇಷನ್ ಮಾಡಿದ್ಮೇಲೆ ಒಂದು ಸಣ್ಣ ಬಾಟ್ಲಲ್ಲಿ ಡಿಸ್ಕೆಕ್ಟಮಿ ಮಾಡಿದ್ರು ಅವರು, ಅದನ್ನು ತಗೊಂಡು ಬಂದು ಪೇಷಂಟ್ ಪಾರ್ಟಿಯನ್ನು ಕರೆದು ಒಂದು ವಿವರಿಸಿ ಹೇಳ್ತಾ ಇದ್ರು. ನಾನು ಅಂದ್ಕೊಂಡೆ ಎಂತಕ್ಕೆ ಪೇಷಂಟಿಗೆ ಇದೆಲ್ಲ ಹೇಳಿಕೊಡೋದು ಅಂತ. ಆದರೆ ಈ ವೈದ್ಯಕೀಯ ಪ್ರಾಕ್ಟೀಸಲ್ಲಿ ಮುಂದುವರಿದ ಹಾಗೆ ಪೇಷಂಟ್ಗಳಿಗೆ, ರೋಗಿಗಳಿಗೆ ಯಾವಾಗ ನಾವು ಪ್ರಾಪರ್ ಎಜುಕೇಷನ್ ಕೊಡ್ತೇವೆ, ತಿಳುವಳಿಕೆಯನ್ನು ಕೊಡ್ತೇವೆ, ಆಗ ನಮ್ಮ ಚಿಕಿತ್ಸೆ ಸಹ ಫಲಕಾರಿಯಾಗ್ತದೆ. ಚಿಕಿತ್ಸೆ ಫಲಕಾರಿಯಾದ ಕೂಡಲೇ ಆ ಡಾಕ್ಟ್ರು ಎಡ್ಡೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ಯಾವಾಗಲೂ ರೋಗಿಗೆ ಸರಿಯಾದ ಇನ್ಫಾರ್ಮೇಷನ್ಗಳು, ಎಜುಕೇಷನ್, ಶಿಕ್ಷಣವನ್ನು ಕೊಡುವುದು ತುಂಬ ಅಗತ್ಯ ಇದೆ. ಒಂದ್ಸಲ ನಂದು ಆರ್ಟಿಕಲ್ ತರಂಗದಲ್ಲಿ ಬಂದಾಗ ಒಬ್ಬರು ಹೇಳಿದರು, ವಾತಾವ್ಯಾಧಿ 80 ಅಂತ ಬಂದಿತ್ತು. ಮೇಡಮ್, ನಿಮ್ಮದು ಆರ್ಟಿಕಲಲ್ಲಿ ಗೀತ ಇದ್ದಾರಲ್ಲ, ಹಾಗೆ ನನಗೆ ನೋವು ಬರ್ತಾ ಉಂಟು ಅಂತ. ಅದು ಯಾರು ಗೀತ ಅಂತ ಒಮ್ಮೆ ನಂಗೆ ಗೊತ್ತಾಗಲಿಲ್ಲ. ಆದರೂ ಆ ರೋಗಿಗಳು ಯಾವಾಗ ನಮ್ಮ ಆರ್ಟಿಕಲ್ ಮೂಲಕ ಅಥವಾ ಸಾಹಿತ್ಯದ ಮೂಲಕ ನಮ್ಮೊಂದಿಗೆ ಒಂದು ವಿಶ್ವಾಸದ ಒಂದು ಬಾಂಧವ್ಯ ಬೆಳೆಯುತ್ತದೆ ರೋಗಿಗಳಿಗೆ ಮತ್ತು ವೈದ್ಯರಿಗೆ, ಈ ವೈದ್ಯಕೀಯ ಸಾಹಿತ್ಯ ಒಂದು ಸ್ಪೆಷಲ್ ಬಾಂಡಿಂಗ್ ಅಥವಾ ಒಂದು ಬಾಂಧವ್ಯವನ್ನು ಬೆಳೆಸ್ತದೆ. ಮತ್ತು ರೋಗಿಗೆ ಒಂದು ವಿಶ್ವಾಸ ಬರ್ತದೆ, ನನ್ನದು ಏನು ತೊಂದರೆ ಇದೆ ಅದು ಡಾಕ್ಟ್ರಿಗೆ ಅರ್ಥ ಆಗಿದೆ. ಯಾವಾಗ ರೋಗಿಗೆ ವಿಶ್ವಾಸ ಬರ್ತದೆ ಅದು ಅವರು ನಮಗೆ ಒಳ್ಳೆಯ ವಿಧೇಯತೆಯಿಂದ ನಾವು ಹೇಳಿದ್ದನ್ನೆಲ್ಲ ಮಾಡ್ತಾರೆ. ನಮ್ಮ ಯಾವಾಗ ನಾವು ಅವ್ರು ಹೇಳಿದ ಪಥ್ಯ, ಪಥ್ಯ ನಮ್ಮ ಆಯುರ್ವೇದ ಇರುವುದೇ ಪಥ್ಯಗಳಲ್ಲಿ. ನಾವು ಪಥ್ಯ ತುಂಬ ಹೇಳ್ತೇವೆ ಅಂತ ಹೇಳಿದರೆ ಸಹ ಪಥ್ಯವನ್ನು ಅನುಸರಿಸಿದರೆ ಮಾತ್ರ ಚಿಕಿತ್ಸೆ ಫಲಕಾರಿ ಆಗುವಂಥದ್ದು. ಆದ್ದರಿಂದ ಪಥ್ಯಗಳನ್ನು ಅವರು ಸರಿಯಾಗಿ ಫಾಲೋ ಮಾಡ್ತಾರೆ. ನನಗನ್ನಿಸೋದು ನಮ್ಮ ಮುಂದಿನ ಭವಿಷ್ಯವಾದ ಮಕ್ಕಳಿಗೆ ಆರೋಗ್ಯದ ವಿಷಯ, ಈ ಸಾಹಿತ್ಯ ಲೇಖನಗಳನ್ನು ಪಠ್ಯ ವಿಷಯವಾಗಿ ಮಾಡಬೇಕಂತ. ನಮ್ಮ ಯಾವಾಗಲೂ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಾಗ ಮೊಮ್ಮಗಳು ಪೇಷಂಟ್ ಆಗಿರ್ತಾಳೆ, ಅಜ್ಜಿ ನೋಡ್ಕೊಳ್ಳಿಕ್ಕೆ ಬಂದಿರ್ತಾರೆ. ಆ ಕತೆ ಆಗಿದೆ. ಮೊದಲೆಲ್ಲ ತಂದೆ ತಾಯಿಗಳ ಕಾಲನ್ನು ಮಕ್ಕಳು ಒತ್ತಾ ಇದ್ರು, ಈಗ ಮಕ್ಕಳ ಕಾಲನ್ನು ತಂದೆ ತಾಯಿಯರು ಒತ್ತಾ ಇದ್ದಾರೆ ಈಗ. ಆದ್ರಿಂದ ಈಗಿನ ಜನರೇಷನ್ ಇದ್ದು ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಏನು ತಿನ್ಬೇಕು ಮತ್ತೆ ಯಾಕೆ ತಿನ್ಬೇಕು, ಮಕ್ಕಳು ಯಾವಾಗಲೂ ಯಾಕೆ ತಿನ್ಬೇಕಂತ ಕೇಳ್ತಾರೆ. ಅದು ಸರಿಯಾಗಿ ಎಜುಕೇಷನ್ ಕೊಡುವಂತ, ಶಿಕ್ಷಣ ಕೊಡುವಂತ ಅವಶ್ಯಕತೆ ಇದೆ. ಹಾಗೆಯೇ ನಾವು ಡಯಾಲಿಸಿಸ್ ಸೆಂಟರ್, ಆಸ್ಪತ್ರೆಗಳು, ಉಚಿತ ಕಣ್ಣಿನ ಕನ್ನಡಕಗಳು ಇತ್ಯಾದಿಯನ್ನು ಕೊಡುವ ಬದಲು ನಮ್ಮ ಕಿಡ್ನಿ ಆರೋಗ್ಯ, ನಮ್ಮ ಹೃದಯದ ಆರೋಗ್ಯ, ನಮ್ಮ ಕಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕಂತ ಮುಂಬರುವ ಜನಾಂಗಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಮ್ಮ ಸಾಹಿತ್ಯದ ಮೂಲಕ ನೀಡುವುದರಿಂದ ಮುಂದಿನ ಭವಿಷ್ಯದ ನಮ್ಮ ಜನರೇಷನ್ ಏನಿದೆ ತುಂಬ ಆರೋಗ್ಯವಂತರಾಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಈಗಿನ ಮಕ್ಕಳಿಗೆ ಗಿಡ ಮರಗಳ, ಅವುಗಳ ಔಷಧೀಯ ಗುಣಗಳ ಒಂದು ಶಿಕ್ಷಣ ನೀಡುವುದರಿಂದ ಅವರು ಪ್ರಕೃತಿಯನ್ನು ಸಹ ರಕ್ಷಿಸಿಯಾರು ಅಂತ ನಂದು ಅಭಿಪ್ರಾಯ. ನಾನಂದ್ಕೊಳ್ಳೋದು ನಾವು ಭಾರತೀಯರು ತುಂಬ ಅದೃಷ್ಟವಂತರು ಅಂತ. ನಮಗೆ ಅಲೋಪತಿ ಇದೆ, ಆಯುರ್ವೇದ ಇದೆ, ಸಿದ್ಧ ಇದೆ, ಯೋಗ ಇದೆ, ಹೋಮಿಯೋಪತಿ ಇದೆ. ಆದರೆ ಕೆಲವೊಮ್ಮೆ ತುಂಬ ಬೇಜಾರಾಗ್ತದೆ. ನಮ್ಮಲ್ಲಿ ನಾವು ವೈದ್ಯರಲ್ಲಿ ಒಂದು ಒಗ್ಗಟ್ಟಿಲ್ಲ ಅನ್ನಿಸ್ತದೆ. ನಮಗೆ ಯಾವಾಗಲೂ ಯಾವಾಗ ಚಿಕಿತ್ಸೆ ಸಮಗ್ರವಾಗ್ತದೆ ಆಗ ನಮ್ಮ ರೋಗಿಗಳು ಸಹ ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾರೆ. ನಮ್ಮದು ಒಂದು ಧ್ಯೇಯವಾಕ್ಯ ಇದೆ ಭಾರತದ್ದು, ಸರ್ವೇ ಜನಾಃ ಸುಖಿಯೋ ಬಂತು ಸರ್ವೇ ಸಂತು ನಿರಾಮಯ ಅಂತ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯಕರವಾಗಿರಲಿ. ನಮಸ್ತೆ.
1: ಇಷ್ಟವರೆಗೆ ಡಾಕ್ಟರ್ ಮೀರಾ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

ಕೊಬ್ಬಿದ್ದಾರೆ ಅಷ್ಟು ಮಾತ್ರವಲ್ಲ, ಅವರಿಗೆ ಹವಸನ ಅರ್ಪಣ ಎಲ್ಲ ನಡೆಯುತ್ತಾ ಇದೆ, ಅದೆಲ್ಲವೂ ಇನ್ನು ಮುಂದೆ ನಿಮಗೆ ಸಲ್ಲಬೇಕಾಗಿದೆ. ಅದಕ್ಕಾಗಿ ಆ ದೇವತೆಗಳು ಸದೆ ಬಡಿಯಲು ನಾನು

0: ದೇವೇಂದ್ರ ಮಹಾಪ್ರಭು
1: ಹಾಗೆಂದುಕೊಳ್ಳಬಹುದು.
0: ಬಂದಂತ
1: ಅನೇಕ ಅನೇಕವಿದೆ, ಆದರೆ ಜಾಗ್ರತೆ ಬಂದವು.

ದೇವಲೋಕಕ್ಕೆ ದಾಳಿ ಮಾಡಿದ್ದಾನೆ ಎಂಬಾಗಿದ್ರೆ ಉತ್ತರವನ್ನು ಕೊಡಬೇಕಾದ್ದು ದೇವೇಂದ್ರನಾಗಿರುವ ನನ್ನ ಕರ್ತವ್ಯವೇ ಹೌದು. ಅದು ಸೇನೆ ಸಿದ್ಧವಾಗುತ್ತಾ ಇದೆ. ಈ ಕ್ಷಣ

0: ಚಕ್ರವರ್ತಿ ದಾಳಿ ಮಾಡಿದಾಗ ಜೊತೆಯಲ್ಲಿ ಸಂಗ್ರಾಮ ವ್ಯಾಧಿಗೆ ಯುದ್ಧಕ್ಕಾಗಿ ಸಿದ್ಧರಾಗಿ ಮುಂದೆ ಬಂದವ.
1: ಹೌದು
0: ಧ್ವಜ ಎತ್ತರಿಸ್ತಾ ಇದ್ದೇನೆ. ಈ ದೇವಲೋಕದ ಆಶಯವನ್ನು ಬಿಟ್ಟು ಮರ್ತ್ಯಾಮಣಿಯನ್ನು ಸೇರಿಕೊಂಡ್ರೆ ಬದುಕಬಹುದು. ಮುಂದೆ ಬಂದೇ ಅಂತ

ಸಾಕಾಯ್ತು ನಿಮ್ಮದು, ಇನ್ನು ಮುಂದೆ ನಮ್ಮ ಅಧಿಕಾರ. ನಮ್ಮ ಕಾಲದಲ್ಲಿ ಬಲಿಷ್ಠನಾಗಿ ಬಂದಿದ್ದಾನೆ. ಆದ್ದರಿಂದ ಸ್ವರ್ಗದ ಕತ್ತಿಗೆಯನ್ನು ಕೆಳಗಿಟ್ಟುವ, ಇಲ್ಲವಾದರೆ

0: ಸಂಜಯನಾಗಿದೆ. ದೇವಾವಾಹಿನಿಯನ್ನು ಸೇರಿಕೊಂಡು ಈ ಸುರಕತ್ತಿಗೆಯನ್ನು ಪಡೆಯಬೇಕು ಎಂಬಂತಹ ಹೆಬ್ಬಯಕೆಯಿಂದ ಮುಂದೆ ಬಂದೇ ಅಂದಾಗಿದ್ರೆ ಸುಲಭದಲ್ಲಿ ದಕ್ಕುವುದಕ್ಕೆ ಸಾಧ್ಯ ಇಲ್ಲ. ಶತಯಾಗಗಳನ್ನು ಮಾಡಿದ ಮನೆಗೆ ಮಾತ್ರವೇ ಸ್ವರ್ಗ. ಮೂರು ಮೂರ್ತಿಗಳ ಕಟ್ಟಳೆಯ ಹಾಗುಂಟು. ಏನಾದರೂ ಅಲ್ಪ ಸ್ವಲ್ಪ ಪುಣ್ಯವನ್ನು ಗಳಿಸಿ ಸ್ವರ್ಗಲೋಕಕ್ಕೆ ಬಂದ್ರೆ ಜೀವಂತವಾಗಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಏನು ಮತ್ತೆ ಹಾಗೆ ಸರಿ ಹಿಂದೆ
1: ಕುಡಿದ ಅಮೃತವನ್ನು ಕಾಣಿಸ್ತಾರೆ.

0: ನಮ್ಮದ್ದಾದಂತಹ ಸಂಕಲ್ಪದಂತೆ ದೇವಲೋಕದ ಅಧಿಕಾರವನ್ನು ಹೊಂದಿದವರಿದ್ದೇವೆ. ಇನ್ನು ಮುಂದೆ ಅರ್ಪಣ ತರ್ಪಣ
1: ಎಲ್ಲವೂ
0: ಕಾಲನೇಮಿಗೆ. ಇನ್ನು ಸೂರ್ಯ ಚಂದ್ರರು ಅತ್ತಿತ್ತ ಸಂಚರಿಸುವರೆ ನಮ್ಮದ್ದಾದಂತಹ ಕಟ್ಟಪ್ಪಣೆ ಬೇಕು. ಹೇಳಿದ್ದನ್ನು ಕೇಳದೇ ಇದ್ದಾರೆ ಅಂತವರಿಗೆ ವಿಧವಿಧವಾದಂತಹ ಹಿಂಸೆ ಶಿಕ್ಷೆಯನ್ನು ನೀಡಲಾಗ್ತದೆ. ಹೋರಾಟ, ಸ್ವಲ್ಪ ವಿಶ್ರಾಂತಿ ಬೇಕು, ನಡೆಯೋಣ.

ಬಲಿಷ್ಠನಾಗಿದ್ದಾನೆ ಕಾಲನೇನಿ. ಅಪರಿಮಿತವಾಗಿರುವಂತಹ ಸೇನಾವಾಹಿನಿಯ ಜೊತೆ ದೇವಲೋಕಕ್ಕೆ ದಾಳಿಯನ್ನು ಮಾಡಿದರೆ ಏರಿಸ್ತೇನೆ ಅಂತ ನಮ್ಮವರ ಜೊತೆ ಯುದ್ಧಕ್ಕೆ ಹೋದಿ. ಪರಿಣಾಮದಲ್ಲಿ ದೇವತೆಗಳಿಗೆ ನಮಗೆಲ್ಲ ಈ ಹೊತ್ತು ಸೋಲವಾಯಿತು.

ಮರದ ಬಲುವೆಯಿಂದಲಾಗಿ ಕಾಲೊಲೆಮೆ ಅಟ್ಟಹಾಸವನ್ನು ಮಾಡ್ತಾ ಇದ್ದಾನೆ. ಅವನ ಅಟ್ಟಹಾಸವನ್ನು ನಡಗಿಸುವುದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೇ? ಹಾಗೆಂದು ಕೈಗಟ್ಟಿಯೇ ನಾವು ಕುಳಿತವೆಂದಾಗಿದ್ರೆ ಲೋಕಮೂರೇ ಹಾಳಾಗುವುದಕ್ಕೆ ಸಾಧ್ಯವಿದೆ. ದುಷ್ಟನನ್ನು ದಸೆಗೆಡಿಸಬೇಕಿದ್ರೆ, ಕೊಲ್ಲಬೇಕಾಗಿದ್ರೆ ರಕ್ಷಣೆಯನ್ನು ಮಾಡುವಂತಹ ರಕ್ಷಣಾಕರ್ತ ನಾರಾಯಣ ಆ ಇಂದಿರೇಶನನ್ನು ಕಾಣುವುದಕ್ಕೆ ಬೇಕಾಗಿ ನೇರವಾಗಿ ವೈಕುಂಠ

0: ವೈಕುಂಠಕ್ಕೆ ದುಃಖವನ್ನು ಹೊತ್ತುಕೊಂಡು ಬಂದಿದ್ದೀರಾ, ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದೇನೆ. ಅಂಜಬೇಕಾದ ಅಗತ್ಯ ಇಂದಿಲ್ಲ. ಕಳದನ್ನು ಭುಂಜಿಸುವುದಕ್ಕಾಗಿ ನಾನೇ ಸನ್ನದ್ಧನಾಗಿ ಸಾಗುತ್ತೇನೆ. ನಿಮ್ಮ ನಿಮ್ಮ ಲೋಕಗಳಲ್ಲಿ ಕರ್ತವ್ಯವನ್ನು ಮಾಡುತ್ತಾ ಇರಿ. ನಾನಿದ್ದೇನೆ, ಧೈರ್ಯವನ್ನು ತಾಳಿ.
1: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗ ಕೊರಿಯರ ಮರಪೊಡ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗ್ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
2: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

रेडियो सारंग 107.8 FM। रेडियो सारंग 107.8 FM। इंदु मरियदा हाडू।

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖೆ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

रेडियो सारंग 107.8 FM

0: Sarang 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
0: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನಂದಿಲ್ಲಾರು ಇತ್ತೆ ಸೂಪರ್ ಮರ್ಮಾಯೆ ಅಂಚನೆ ಸೂಂಬೆ. ಈ ತುಳು ಸಿನಿಮಾದ ಕೆಲವು ಪದಕುಲಿನಕ್ಕೆ ಏನೊಂದು ಬರ್ಕ.

ರೇಡಿಯೋ ಸಾರಂಗ್ಡ್ ಮೈ ನೇಮ್ ಇಸ್ ಅಣ್ಣಪ್ಪ ಚಿತ್ರದ ಪದಕುಲನಿಕೆ ಏನಂದುಲ್ಲರು. ನನ್ನ ದುಂಬದ ಪದ ನಂದ ಕಿಶೋರ ನವನೀತ ಚೋರ ಪದ ಪಂತಿನಾರು ರವಿಚಂದ್ರ ಕನ್ನಡಿಕಟ್ಟೆ.

0: ಅಂಚೆನ ನನ್ನ ದುಂಬುದ ಪದ ಮಾಂಗಲ್ಯಂ ತಂತುನಾನೇನ. ಪದ ಪಂತಿನಕ್ಲು ರೂಪ ಪ್ರಕಾಶ್ ಬೊಕ ಪ್ರಕಾಶ್ ಮಹದೇವನ್.
1: ಸೇಲಿ ನೀರೇ

0: ದುಂಬುದ ಪದ ಪಿಪಿ ಉರಿಪಿ, ಪದ ಪಂತಿನಾರು ವಿಜಯ್ ಪ್ರಕಾಶ್.
1: ಪರಾ ಪಿಟಿಲು ಹೋಯ್ತು ಅದು ನರಕ ಬರೋದು.
2: ಬೀಟ್ ಬೋಡು ಮೇ ಬೀಟ್ ಬೋಡು.

ಈತನೇಟ ಮೈ ನೇಮ್ ಇಸ್ ಅಣ್ಣಪ್ಪ ತುಳು ಸಿನಿಮಾದ ಕೆಲವು ಪದಕುಲಿನ ಕೇನಂದು ಬತ್ತರೆ ಇಡೆಗ ಇನಿತ ತುಳು ಪ್ರಸಾರ ಮುಗಿಂಡ್ ನನ್ನ ದುಂಬುದ ತುಳು ಪ್ರಸಾರ ಡುತಿಕ್ಕಗ ಆತನೇಟ ಮೋಕೆ ಉಪ್ಪಡ ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.